0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ದಯವಿಟ್ಟು ತಾವು ಗಮನಿಸ್ಬೇಕು, ಹಾಡು ಕೇಳಿದಿರಲ ಗೊತ್ತಿಲ್ಲ, ಏಳು ಮೇಲೆ ಏಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನ್ನು ಅದು ಬರೆದದ್ದು ಯಾರಿಗೆ ಸ್ವಾಮಿ? ಅದು ಸನ್ಯಾಸಿಗಳಿಗೆ ಬರೆದದ್ದು, ಸನ್ಯಾಸಿ ಗೀತೆ ಅಂತ ಬರೆದದ್ದು. ಸನ್ಯಾಸಿ ಹೇಗೆ ಬದುಕಬೇಕು ಅನ್ನೋದನ್ನು ಅವರಿಗೆ ಸಂಸಾರಸ್ಥರು ಹಾಕಿದ್ದಲ್ಲ, ಸನ್ಯಾಸಿಗಳು ಹೇಗೆ ಬದುಕಬೇಕು ಅಂತ ಗುರಿ ಹಾಕಿಕೊಟ್ಟಂಥದ್ದು. ಅದ್ಭುತವಾದ ಹಾಡೋದು. ಕುವೆಂಪು ಅವರು ಕನ್ನಡಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪುರುಷೋತ್ಮಾನಂಜಿ ಹಾಡು ಹಾಕಿ ಕೊಟ್ಟಿದ್ದಾರೆ, ಧಾಟಿ ಹಾಕಿ. ಅದ್ಭುತವಾದ ಹಾಡು. ಅದು ಸನ್ಯಾಸಿಗಳು ಹೇಗಿರಬೇಕು ಅಂತ ಬರ್ಕೊಂಡು ತಮ್ಮನ್ನೇ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ನಾನೇ ತಪ್ಪು ಮಾಡಿದ್ದೆ ಒಂದ್ಸಲ ಅಂತ ಹೇಳ್ತಾರೆ. ಆಗ್ರಾದಿಂದ ಬೃಂದಾವನಕ್ಕೆ ಹೋಗ್ತಾ ಇದ್ರು, 30 ಮೈಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಸ್ತಾಗಿತ್ತು. ಇನ್ನೇನು ಬೃಂದಾವನ ಒಂದು 2-3 ಕಿಲೋಮೀಟರ್ ಇರಬೇಕು ಹೋಗಬೇಕು ಅಂತ ಅನ್ಕೋ ಹೊತ್ತಿಗೆ ರಸ್ತೆ ಪಕ್ಕದಲ್ಲಿ ಸೇರ್ಕೊಂಡು ಗುಡುಗುಡಿ ಸೇರ್ತಾ ಇದ್ದ, ಹುಕ್ಕ ಸೇರ್ತಾ ಇದ್ದ. ಇವ್ರಿಗೂ ಸೇದಬೇಕು ಅನ್ನಿಸ್ತು. ಹೊಕ್ಕೆ ಅದನ್ನು ನನಗೆ ಸ್ವಲ್ಪ ಕೊಡ್ತೀಯಪ್ಪ, ಒಂದು ಸ್ವಲ್ಪ ಸೇದ್ ಹೋಗ್ತೇನೆ ಅಂದ್ರಂತೆ. ಆತ ನೋಡಿದ ಸನ್ಯಾಸಿ ಬಟ್ಟೆ, ಅವನಾದ ಸ್ವಾಮಿ ನಾನು ಭಂಗಿಯವನು, ಜನ ಕಸ ಹುಡುಗೋ ಜಾತಿಗೆ ಸೇರಿದವನು, ತಾವು ಸನ್ಯಾಸಿಗಳು, ನಾನು ಗುಡುಗುಡಿ ಸೇದಿ ತೊಗೊಳೋಕ್ಕಾಗತ್ತಾ ನಿಮಗೆ ಅಂದ್ರಂತೆ. ಹೌದಾ, ಬೇಡ ಬಿಡಪ್ಪ ಅಂತ ಹೊರಟು. ಮುಂದೆ ಹೋದ್ರು ಒಂದು 10 ನಿಮಿಷ ಹೋದ್ಮೇಲೆ ವಿಚಾರ ಮಾಡಿದ್ರಂತೆ, ಅಯ್ಯೋ ಕರ್ಮವೇ, ನಾನು ಸನ್ಯಾಸಿ, ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾ ಇದ್ದೀನಿ, ಮಾಡಬಾರ್ದು ಅಂತ ಹೇಳ್ತೇನೆ, ಬಟ್ ನಾನೇ ಅವನು ಭಂಗಿಯವನು ಅಂತ ತಕ್ಷಣ ಮುಟ್ಟದೆ ಬಂದ್ಬಿಟ್ನಲ್ಲ, ನಾನು ತಪ್ಪು ಮಾಡದೆ ಅಂತ ವಾಪಸ್ ಹೋದರು. ವಾಪಸ್ ಹೋಗಿ ಅವ್ನು ಕ್ಷಮೆ ಕೇಳಿ, ಮರಯ್ಯ ನೀನು ಭಂಗಿ ಆದರೆ ಏನು ತೊಂದರೆ ಇಲ್ಲ, ಕೊಡು ನನಗೆ. ಆ ಗುಡುಗುಡು ಸೇದು ಬೇಕಾಗದೆ ಹೋದರೂ ಕೂಡ ಅವನು ಮುಟ್ಸ್ಕೊಳ್ಳೋಕ್ಕೋಸ್ಕರ ಹೋಗಿ ಆ ಗುಡುಗುಡು ಸೇದು ಬಂದರು. 2 ಸಲ ಹೇಳಿದರು. ಎಷ್ಟು ನಮ್ಮ ಪರಂಪರೆ ಹೇಗೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ, 1000 ವರ್ಷಗಳ ಇತಿಹಾಸ ಇದೆಯಲ್ಲ, ಹೀಗೆ ಮುಟ್ಟಬಾರ್ದು ಮುಟ್ಟಬಾರ್ದು ಅಂದ್ಕೊಂಡು ಬಂದಿದ್ದೀವಿ ನಾವು, ಅದು ತಲೆಯನ್ನು ಕೂತು ನನಗೂ ಕೂಡ ಹಾಗೆ ಆಯ್ತಲ್ಲ, ಇದು ಇನ್ನು ಸಾಮಾನ್ಯರಿಗೆ ಆಗದೆ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಂಡು ಬರೀತಾ ಇರೋದ್ರ ಬಗ್ಗೆ ಹೇಳ್ತಾರೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳಿ. ಈ ಆತ್ಮಪರೀಕ್ಷಣ ಗುಣ ಸನ್ಯಾಸಿಗಳಿಗಿರೋದು ಬಹಳ ಅಪರೂಪರು ಹೇಳ್ತಾರೆ. ಸನ್ಯಾಸಿಯಾದವನು ಪ್ರತಿನಿತ್ಯ ಪ್ರತಿ ಕ್ಷಣ ತನ್ನ ನಡತೆಯನ್ನು ಹೊರಗಲ್ಲಿಗೆ ಉಜ್ಜಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ.

0: Radio Saran 107.8 FM.
1: ಇದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಎಲ್ಲ ಕಡೆ ಹೋದಾಗ. ಯಾವಾಗಲೂ ನಮ್ಮಲ್ಲಿ ಆಂಟಿಸಿಪೇಟರಿ ವ್ಯಾಲ್ಯೂ ಅಂತಂದಿದೆ, ಜೀವನ ಮೌಲ್ಯಗಳಲ್ಲಿ ಅಪೇಕ್ಷಿತ ಮೌಲ್ಯ ಅಂತಂದಿದೆ. ಅಪೇಕ್ಷಿತ ಮೌಲ್ಯ ಅಂದರೆ ನಾವು ಹೇಗಿರಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ, ಸಮಾಜ ತೀರ್ಮಾನ ಮಾಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸನ್ಯಾಸಿಗಳಿದ್ದಾರೆ, ಕಾವಿ ಬಟ್ಟೆ ಹಾಕೊಂಡು 10 ವರ್ಷ ಸನ್ಯಾಸಿಗಳಿದ್ದಾರೆ. ಒಂದು ದಿವಸ ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅವ್ರು ವಾಕಿಂಗ್ ಹೋಗ್ತಾ ಇದ್ರು, ಜೀನ್ಸ್ ಪ್ಯಾಂಟು ಕೆಂಪು ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದ್ರು. ಏನು ಅನ್ಸುತ್ತೆ ಹೇಳಿ ನಮ್ಮವ್ರಿಗೆ, ಏನ್ರಿ ಸನ್ಯಾಸಿಗಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದಾರೆ? ಶಾಕ್ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನ ನಮ್ಮ ಸಮಾಜ ಒಂದು ಕಲ್ಪನೆ ಮಾಡ್ಕೊಂಡಿದೆ. ಹಾಗಿಲ್ಲದೆ ಹೋದಾಗ ಅವ್ರು ಸನ್ಯಾಸಿಗಳಲ್ಲ ಅನಿಸ್ಬಿಡುತ್ತೆ ನಮಗೆ ಅಲ್ವಾ. ಹಾಗೆ ಅಪೇಕ್ಷಿತ ಮೌಲ್ಯ, ವಿವೇಕಾನಂದ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಸನ್ಯಾಸಿಗಳು ಬಹುದೊಡ್ಡ ಸ್ಥಾನ ಇದೆ, ಅವ್ರ ನಡತೆಯನ್ನು ಜನ ಹತ್ತು ದಿಕ್ಕಿನಿಂದ ನೋಡ್ತಾ ಇರ್ತಾರೆ. ಆದ್ದರಿಂದ ನನ್ನ ಜೀವನದ ನಡತೆಯನ್ನು ಪ್ರತಿ ಕ್ಷಣ ಹೊರಗಲ್ಲಿಗೆ ಹಚ್ಚಿ ಉಜ್ಜಿ ನೋಡ್ತಾ ಇರಬೇಕು. ನಾನು ಅಸ್ಪೃಶ್ಯತೆ ಇರಬಾರದು ಅಂತ ನಾನು ಹೇಳಬೇಕಾದ್ರೆ ಮೊದಲು ಅದು ಮಾಡಿ ತೋರಿಸ್ಬೇಕಾಗ್ತದೆ. ನಾನು ಅಂತ ಒಂದು ಖೇತ್ರಿ ಅಂತ ಊರು, ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿದ್ರು. ದಿನಕ್ಕೆ 100 ಜನ, ಒಂದು ನಿಮಿಷ ಪುರುಸತ್ತಿಲ್ಲ ಜನ ಬರೋ. ಇವ್ರ ಮಾತಿಗೆ ಆ ಪ್ರಖರತೆ ಇದೆಯಲ್ಲ, ಜನ ನುಗ್ಗಿ ನುಗ್ಗಿ ಬರಬೇಕು. ಒಂದು ಕ್ಷಣ ಪುರುಸತ್ತಿಲ್ಲ, ಹಗಲು ರಾತ್ರಿ 100 ಹಗಲು 100 ರಾತ್ರಿ ಜನ ಒಂದೇ ಸಮ ಬರೋದು. ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಊಟ ಕೂಡ ಇಲ್ಲ. ಒಬ್ಬರಾದ್ರೂ ಬಂದವರು ಊಟ ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿಲ್ಲ, ಮಾತಾಡಿದ್ರು ಹೋದ್ರು. ಆದ್ರೆ ಪಾಪ ಅಂತ್ಯಜಯ ಇದ್ದ, ಅಂಟಚಬಲ್ ಅನ್ನುವಂತ ಮನುಷ್ಯ ಆಗಿನ ಕಾಲದಲ್ಲಿ. ಆತ ನೋಡ್ದ, ಬಂದ, ದುಃಖ ಆಯ್ತು ಅವನಿಗೆ. ಸ್ವಾಮಿ ನೋಡ್ತಾ ಇದ್ದೀನಿ 3 ದಿವಸದಿಂದ ಜನ ಜನ ಜನ ಜನ ಬರ್ತಾರೆ, ನೀವು ಒಂದ್ಸಲ ಮಾತಾಡ್ತಾ ಇದ್ದೀರಿ, ಸುಸ್ತಾಗಿಲ್ವೇ, ಊಟ ಮಾಡಿಲ್ಲ, ಕೆಲಸ ಮಾಡ್ಲ, ಧಾನ್ಯ ತಂದ್ಕೊಡ್ಲ ಅಡಿಗೆ ಮಾಡ್ಕೊಳಕ್ಕೆ. ನೋಡಿ ಅವನು ಗೊತ್ತು, ಸನ್ಯಾಸಿಗಳು ನಾನು ಮಾಡಿದ ಊಟ ಮಾಡಲ್ಲ, ಅದಕ್ಕೆ ಕಾರ್ ತಂದ್ಕೊಡ್ತೀನಿ ಮಾಡ್ಕೋತೀರಾ ಅಂತ ಹೇಳಿದ್ರಂತೆ. ಇವ್ರೇನು ಹೇಳ್ಬೇಕು ಅವನಿಗೆ, ಧಾನ್ಯ ಕೊಡ್ಬೇಡಪ್ಪ, ಅಡಿಗೆ ಮಾಡ್ಕೊಂಡೆ ಬಾ ನೀನು ಅಂದ್ರು. ಅವ್ನು ಹೇಳ್ದೆ, ನಾನು ಮುಗಿಸ್ಕೊಳ್ಳೋಕೆ ಆಗಲ್ಲ ಸ್ವಾಮಿ, ನಾನು ಮುಗಿಸೋಕಾಗಲ್ಲ, ಅಂಟಚಬಲ್ ನಾನು, ಅಸ್ಪೃಶ್ಯ ನಾನು ಅಂತ. ಏನು ತೊಂದರೆ ಇಲ್ಲ, ಮಾಡ್ಕೊಂಬಾ ಅಂದ್ರು. ಆತ ಅಡಿಗೆ ಮಾಡ್ಕೊಂಬಂದ, ಅಡಿಗೆ ಮಾಡ್ಕೊಂಬಂದದನ್ನು ಊಟ ಮಾಡಿ ಅವ್ರು ಹೇಳುವಂತ ಮಾತು ಹೇಳ್ತಾರೆ. ಇಂದ್ರ ಅಮೃತ ಪಡಿಸಿದ್ರು ಕೂಡ ಇದಕ್ಕಿಂತ ರುಚಿಯಾಗಿರ್ತಿರ್ಲಿಕ್ಕಿಲ್ಲ, ಇಂದ್ರಾನೇ ಅಮೃತ ಪಡಿಸಿದ್ರು ಕೂಡ ಇದಕ್ಕಿಂತ ಹೆಚ್ಚು ರುಚಿ ಆಗ್ತಿರ್ಲಿಕ್ಕಿಲ್ಲ. ಅವ್ನು ಹೇಳ್ದೆ, ನೋಡು ನೀವು ಒಬ್ಬರೇ ವಿಚಾರ ಮಾಡಿದ್ ನನ್ನ ಬಗ್ಗೆ, ದೊಡ್ಡ ದೊಡ್ಡವ್ರು ಬಂದರು, ಹಿರಿಯರು ಬಂದರು, ಎಲ್ಲ ಜಾತಿಯವ್ರು ಬಂದರು, ಮಾತಾಡ್ಕೊಂಡು ಹೋದರು, ಈ ಮನುಷ್ಯನಿಗೆ ಒಂದು ದೇಹ ಇದೆ, ಊಟ ಬೇಕು ಅಂತ ಅನಿಸ್ತಿಲ್ಲ. ಯಾರು ನೀನೊಬ್ಬರು ಚಿಂತೆ ಮಾಡಿದೆಯಲ್ಲ, ಆದ್ದರಿಂದ ನೀನು ನನಗೆ ಇಂದ್ರನ ಸಮನಾಗಿದ್ಯಾ, ಅಮೃತ ಪಡಿಸಿದ್ಯಾ, ನೀನು ಊಟ ಮಾಡಿದ್ರು ಅಂತ. ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಸುಲಭ, ಬಟ್

ಸಿಹಿಯಾದ ಭ್ರಮೆಗಳಲ್ಲಿ ಕಹಿ ಮತ್ತು ಸತ್ಯವ ದೋಷಗಳ ಆವೇಶದಲ್ಲಿ ಸಮಚಿತ್ತ ಕಾವ್ಯವ ಸಿಹಿಯಾದ ಭ್ರಮೆಗಳಲ್ಲಿ ಕಹಿ ಮತ್ತು ಸತ್ಯವ ದೋಷಗಳ ಆವೇಶದಲ್ಲಿ ಸಮಚಿತ್ತ ಕಾವ್ಯವ ಸಂಗತಿಯಲ್ಲಿ ಸ್ನಿಗ್ಧ ಸಂಗೀತ

Whatever he

ಇನ್ನೊಂದು ನಾವು ಸಾಮಾನ್ಯವಾಗಿ ನಾವು ಧರ್ಮಕ್ಕೆ ಸೇರ್ಕೊಂಡವರು ಸನ್ಯಾಸಿಗಳು ಅಂತಾಗ ದೇಶ ಪ್ರೇಮದ ಬಗ್ಗೆ ಮಾಡುವಂಥದ್ದು. ಬಹುಶಃ ಮೊಟ್ಟ ಮೊದಲನೇ ಸನ್ಯಾಸಿ ಅಷ್ಟ ಥರ ದೇಶ ಪ್ರೇಮಕ್ಕೋಸ್ಕರ ಮಾತಾಡಿದಂಥವ್ರು ವಿವೇಕಾನಂದರು. ಸನ್ಯಾಸಿಯಾಗಿ ದೇಶ ಪ್ರೇಮಕ್ಕೋಸ್ಕರ ಮುಲಾಜಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ದೇಶದ ಪ್ರೇಮದ ಬಗ್ಗೆ ಮಾತಾಡುವಂಥದ್ದು. ಒಂದು ಸಣ್ಣ ಘಟನೆ ಆಗುತ್ತೆ ಅವ್ರ ಜೀವನದಲ್ಲಿ. ಒಬ್ಬರು ಪಂಡಿತ ಗಣೇಶ್ ದೇವಸ್ಕರ್ ಅಂತ ಒಬ್ಬರು ಪಂಡಿತರು, ಮಹಾ ವಿದ್ವಾಂಸರು, ಜ್ಞಾನಿಗಳು. ಅವರೊಂದು ಐದಾರು ಜನ ಸೇರಿಕೊಂಡು ವಿವೇಕಾನಂದರನ್ನು ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಬಂದು ಆಚಾರ ಮಾಡೋಕೆ ಶುರು ಮಾಡ್ತಾರೆ. ಧರ್ಮ ಅಂದ್ರೆ ಧರ್ಮ ಬೆಳವಣಿಗೆ ಹೇಗಾಯ್ತು ಇದು ಸಂದೇಶ ಅಲ್ಲ ಮಾತಾಡ್ತಾ ಇದ್ದೆ, ಡಿಸ್ಕಷನ್ ಮಾಡ್ತಾ ಇದ್ದೆ. ಒಂದು ನಾಲ್ಕಾಲು ಗಂಟೆ ಆದ್ಮೇಲೆ ಆಗ ಮಾತ್ರ ಬಂತು, ಪಂಚಾಂಜಾವಳಿಯೊಳಗೆ ದಲಿತರ ಬಗ್ಗೆ ಅನ್ಯಾಯ ಆಗಿದೆ ಅನ್ನೋ ಪೇಪರ್ನಲ್ಲಿ ಒಂದು ಸುದ್ದಿ, ದಲಿತರ ಮೇಲೆ ಅನ್ಯಾಯ ಮಾಡಿದ್ದಾರೆ ಹಿರಿಯರು ಅಂತ. ಇವರು ಕಟುವಾಗಿ ಟೀಕೆ ಮಾಡಿದರು, ತಪ್ಪದು ಮಾಡಬಾರ್ದು, ಅವ್ರ ಮನುಷ್ಯರಲ್ಲಿ ಹಾಗೆ ಹೇಗೆ ಅಂತ. ಇದು ಸಂಪ್ರದಾಯವಾದಿಯಾಗಿದ್ದಂಥ ದೇವಸ್ಥಾನಕ್ಕೆ ಸೇರಿಸಲಿಲ್ಲ. ಅವರವರ ಕರ್ಮ ಏನು ಮಾಡ್ಲಿಕ್ಕೆ ಆಗ್ತದೆ, ಅವ್ರು ಹಾಗೆ ಅನುಭವಿಸ್ಬೇಕು ಅಂತ ಹೇಳಿದ್ರು. ಕರ್ಮ ಅಲ್ಲ, ಮೇಲ್ವರ್ಗದ ಪಟ್ಟು ಮಾಡಿದ ಕೆಲಸ ಅದು, ಅವ್ರು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರು. ಸಿಟ್ಟು ಬಂದ್ಬಿಡ್ತು ದೇವಸ್ಥಾನ, ಸಿಟ್ಟು ಬಂದು ಏನಂದ್ರೆ ಗೊತ್ತಾ ಅವರು, ಆಯ್ತು ಬಿಡಿ ನಮ್ಮನ್ನ ಬರ್ತೀನಿ, ಏನೋ ಇವ ಸಮಯ ವ್ಯರ್ಥ ಆಯ್ತು ಅಂದ್ಬಿಟ್ಟು, ಈ ಬಂದ ಸಮಯ ವ್ಯರ್ಥ ಆಯ್ತು ಅಂತ. ಆಗ ಸಿಟ್ಟು ಬಂದಂತ ವಿವೇಕಾನಂದ ಹೇಳಿದಂತ ಮಾತಿದೆಯಲ್ಲ, ಅದು ಒನ್ ಆಫ್ ದಿ ಫೈನೆಸ್ಟ್ ಎಕ್ಸ್‌ಪ್ರೆಷನ್ಸ್ ಆಫ್ ವಿವೇಕಾನಂದ. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಎಲ್ಲಿಯವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನವಿಲ್ಲದೆ ಓಡಾಡುತ್ತೋ ಅಲ್ಲಿವರೆಗೆ ಅದಕ್ಕೆ ಆಹಾರ ಕೊಡದೆ ಧರ್ಮ ಕೊಡುತ್ತಿದ್ದಲ್ಲ ಆ ಧರ್ಮ. ಡೆಫಿನೇಷನ್ ಆಫ್ ಧರ್ಮ ಹೇಗಿದೆ ನೋಡಿ, ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನ ಇಲ್ಲ ಅಂತ ಓಡಾಡ್ತಿರಬೇಕಾದ್ರೆ ನನ್ನ ಧರ್ಮ ಅದಕ್ಕೆ ಆಹಾರ ಒದಗಿಸೋದು ಉಳಿಕಿಲ್ಲ ಅಧರ್ಮ. ಇದನ್ನು ಹೇಳಿ ಕಳಿಸಿದ್ರು, ನನ್ನ ದೇಶದಲ್ಲಿ ಬಡತನ ಇರಬಾರ್ದು, ನನ್ನ ದೇಶದಲ್ಲಿ ಯಾರು ಉಪವಾಸ ಇರಬಾರ್ದು, ಅದು ನನ್ನ ದೇಶದ ಕಲ್ಪನೆ. ಒಬ್ಬ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಅಲ್ಲ, ಅದು ಒಬ್ಬ ಸನ್ಯಾಸಿಯಾಗಿ ನನ್ನ ಕೆಲಸ ನಾಯಿಗರು ಕೂಡ ಉಪವಾಸ ಇರದೇ ಆಗಿರ್ಬೇಕಾದ್ರೆ ದೇಶ ಸುಭಾಷವಾಗಿರ್ಬೇಕಂತ ಅದಕ್ಕೆ ಕೇಳ್ತಾರೆ. ನನ್ನ ಸೇವೆ ದರಿದ್ರ ನಾರಾಯಣನ ಸೇರಿ ದರಿದ್ರ ನಾರಾಯಣ ಅಂತ ಅಲ್ಲ, ಅವನು ಗುರು, ಅವನು ಆರಾಧ್ಯ ಆರಾಧ್ಯ ದೈವ, ಅವನಿಗೋಸ್ಕರ ಸೇವೆ ಮಾಡ್ಬೇಕು. ಸಾಮಾನ್ಯವಾಗಿ ನಾವು ಮಾತಾಡೋದು ಒಂದು ದೇವರ ಇಟ್ಕೊಳ್ತೀವಿ, ಒಂದು ಮೂಲ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದು ಮಾಧ್ಯಮ ಮೋಕ್ಷ ಸಾಧನೆ ಮಾಡುವಂತದ್ದು. ಇವರು ಭಗವಂತನಿಗೆ ನಂಬಿಕೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂತಲ್ಲ, ಮರದಿಬ್ಬರ ನಂಬಿಕೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಎಲ್ಲೂ ಇದ್ರೂ ಕೂಡ ನನ್ನ ಸೇವೆ ದರಿದ್ರ ನಾರಾಯಣನ ಸೇವೆ ಮಾಡಬೇಕಾದಂಥದ್ದು ಅಂತ ಹೇಳೋದು.

0: ಸುಂದರೂಯಿ ಬಡ ಜನರೆನ್ನವರು ಬಳಲಿ ಅಲಮಳಿಸುತ್ತಲಿಗರು ಸುಂದರೂಯಿ ಬಡ ಜನರೆನ್ನವರು ಬಳಲಿ ತಳಮಳಿಸುತ್ತಲಿಗರು
1: Radio Sarang, 107.8 FM.
2: ಇದೊಬ್ಬ ಮನುಷ್ಯನ ನೆನಪಾಗುವಂಥದ್ದು, ಬಹಳ ಜನ ಗೊತ್ತಿಲ್ಲದೆ ಇರುವಂಥದ್ದು, ಆನಂದ್ ಶಂಕರ್ ಮಾಧವನ್ ಅಂತ ಮನುಷ್ಯ, ಕೇರಳದವರು. ಆತ ತುಂಬ ಬಡ ಕುಟುಂಬದಿಂದ, ಎಷ್ಟು ಬಡತನ ಅಂತಂದ್ರೆ ಅವನಿಗೆ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನು ಕೇಳೋಕ್ಕಾಗಲ್ಲ ಯಾರಿಗೂ, ಬರೀ ಅಳೋದು ಹುಡುಗರ್ಕ ಕೇಳೋಕ್ಕಾಗಲ್ಲ, ಅಳತಾ ಇರೋದು, ಬರೀ ನನ್ನ ಜೀವನ ಪ್ರಯೋಜನ ಇಲ್ಲ, ನನಗೇನು ಆಗಲ್ಲ ಅಂತ ಅದ್ಕೊಂಡು ಕೊಡೋದು. ಇಡೀ ಶಾಲೆಗೆ ಗುಂಪು ಹಂಗೆ ಹತ್ತದ್ದು, ಮೇಷ್ಟ್ರ ಕಡೆ ಬೈಬೇಕು, ಎಲ್ಲ ಬೈಬೇಕು, ಏನ್ ಬೇಕು, ಏನ್ ಬೇಡ ಸ್ವಾಮಿ, ನನಗಾಗಲ್ಲ ನನ್ನ ಕಡೆಯಿಂದ ಅಂತ ಹೇಳೋದು. ಏನೇನಾದರೂ ಸಾಧಿಸ್ತಾನ ಅವನು ಆತ್ಮಹತ್ಯೆ ಎರಡು ಮೂರು ಸಲ ಪ್ರಯತ್ನ ಮಾಡ್ಕೊಂಡು ಮನುಷ್ಯ. ಆತ ಒಂದು ದಿವಸ ಹೋದಾಗ ರಾಮಕೃಷ್ಣ ಮಠದ ಸ್ವಾಮಿಗಳು ಯಾರೋ ಒಬ್ರು ಬಂದು ಹಾಲ್ಡ್ ಟು ದ ನೇಷನ್ ಅಂತ ಪುಸ್ತಕ ಇದೆ ವಿವೇಕಾನಂದ, ಸಣ್ಣ ಸಣ್ಣ ಪುಸ್ತಕ ಬಹುಮಾನ ಕೊಡ್ತಾ ಓದಿದನ್ನ, ನೀನು ಕಲಿತಾ ಇರ್ತೀಯ, ಏನು ಸಾಧಿಸ್ಬೋದು, ಓದಿದನ ದೇಶಕ್ಕೋಸ್ಕರ ಕರೆ ಅಂತ ಬಂದಿದೆ, ಹಾಲ್ ಟು ದ ನೇಷನ್ ಪುಸ್ತಕ, ಅದನ್ನು ಓದಿದ ಅನ್ನಿಸ್ತು, ಅಯ್ಯೋ ಕರ್ಮ ನನಗಿಂತ ದಡ್ಡರು, ನನಗಿಂತ ಶಕ್ತಿ ಏನೋ ಸಾಧನೆ ಮಾಡಿದ್ದಾರೆ ನನಗವ ಅಂತ ಶುರು ಮಾಡಿ ಏನ್ ಮಾಡಿದ ನೋಡಿ, ನಾನು ಊರು ಬಿಟ್ಟ, ನನ್ನ ಪ್ರಪಂಚ ಬಿಟ್ಟ, ಹೋದ ಉತ್ತರ ಭಾರತಕ್ಕೆ ಭಾಗಲ್ಪುರ ಅಂತ, ಆ ಭಾಗಲ್ಪುರಕ್ಕೆ ಹೋದ್ರೆ ಸಣ್ಣ ಊರು ಮಂದಾರ ಅಂತ ಊರು, ಆ ಮಂದಾರ ಊರನ್ನ ಶಾಲೆ ಶುರು ಮಾಡಿ, ನೋಡಿ ನಾನು ಶಾಲೆ ಕಲಿಯೋಕೆ ಆಗದೇ ಇದ್ದಂಥ ನಾನು ಹೋಗಿ ಶಾಲೆ ಶುರು ಮಾಡಿ, ಇವತ್ತಿ ಕೂಡ ಮಂದಾರ ವಿದ್ಯಾ ಮಂದಿರ ಅಂತ ಒಂದು ಬಹಳ ಪ್ರಖ್ಯಾತವಾದಂಥದ್ದು, ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದೆ. ಹೆಸರೇ ಗೊತ್ತಿಲ್ಲ, ಆನಂದ್ ಶಂಕರ್ ಮಾಧವನ್ ಅನ್ನುವಂತ ಮನುಷ್ಯ ಇದು ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಗೊತ್ತಿದ್ದಾರೆ. ಒಂದೇ ಒಂದು ಕಾರಣ, ಕಾಲ್ಡ್ ಟು ದ ನೇಷನ್ ಅಂತ ಪುಸ್ತಕ. ಅದಕ್ಕೆ ನಾನು ಸಾಮಾನ್ಯವಾಗಿ ತರುಣರಿಗೆ ಹೇಳ್ತಾ ಇರ್ತೀನಿ, ಯಾವತ್ತಾದ್ರೂ ಬೇಜಾರಾದಾಗ, ದುಃಖ ಆದಾಗ ವಿವೇಕಾನಂದರು ನಾಲ್ಕು ಆರ್ಟಿಕಲ್ ಓದಿ, ಅವ್ರ ಜೀವನ ಚರಿತ್ರೆ ಓದಿ, ಅವ್ರ ಕಾಲ್ಡ್ ಟು ದ ನೇಷನ್ ಪುಸ್ತಕ ಓದಿ, ನಿರಾಶೆಗೆ ಅವಕಾಶವೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ನೋಬಡಿ ಕ್ಯಾನ್ ಇನ್ಸ್ಪೈರ್ ಯು. ಸಾಧ್ಯನೇ ಇಲ್ಲ ಯಾವ ಮಟ್ಟಕ್ಕಾದ್ರೂ ಕೊಡುವಂಥದ್ದು.

ಚಿಂತೆಗೆಲ್ಲ ನೀನೇ ಕಾರಣ. ನಿನ್ನಾಸೆಯೇ ದುಃಖ ಮೂಲ, ಬಿಡು ದುಃಖ.

Radio Saro 107 Beta FM. ಇನ್ನೊಬ್ಬ ಮನುಷ್ಯ ನಾನು ಮೆನ್ಷನ್ ಮಾಡಲೇಬೇಕು, ಆ ಮನುಷ್ಯ ಇತರ ಮನುಷ್ಯ. ಇವರು ಅಮೆರಿಕಾದಲ್ಲಿ ಇದ್ದಾಗ ಆಗ ಊರು ಊರು ಹುಡ್ಕೋಗ್ಬೇಕು, ಭಾಷಣ ಮಾಡಬೇಕು. ಬರೆಯೋಕ್ಕಿಲ್ಲ, ಬರೆಯೋಕ್ಕಾಗ್ತಿರಲಿಲ್ಲ. ಯಾರು ಅಂದ್ರಂತೆ ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ಅದು ದಾಖಲೆ ಆಗ್ಬೇಕಲ್ಲ, ಕಳೆದು ಹೋಗ್ಬಿಡುತ್ತೆ ಬರೀ ಮಾತಾಡಿದ್ರೆ ಅಂತ ಹೇಳಿ ಒಬ್ಬ ಸ್ಟೆನೋಗ್ರಾಫರ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದ್ರು ಪೇಪರಲ್ಲಿ. ಸ್ಟೆನೋಗ್ರಾಫರ್ ಬೇಕು, ಹಿಂದೂ ಸನ್ಯಾಸಿಗೆ ಬೇಕಾಗಿದೆ ಅಂತ ಐದಾರು ಜನ ಬಂದು ಒಬ್ಬನ್ನ ವಿವೇಕಾನಂದ ಆರಿಸಿದ್ರು. ಅವನ ಹೆಸರು ಚೆನ್ನಾಗಿದೆ, ಜೋಶುವಾ ಗುಡ್ವಿನ್ ಅಂತ. ಜೋಶುವಾ ಗುಡ್ವಿನ್ ಅಂತ ಹೆಸರು, ಹೆಸರಷ್ಟೇ ಗುಡ್ವಿನ್ ಅವನು. ಅವನಿಗೆ ಇರಬೇಕಾದ ಎಲ್ಲರುಗಳು ಇದ್ವು, ಏನೇನು ಇರಬೇಕೆಲ್ಲ ಕೆಟ್ಟೋಗಿದ್ದ ಅವನು. ಆದ್ರೆ ಒಳ್ಳೆ ಸ್ಟೆನೋಗ್ರಾಫರ್, ಯಾವ ಸ್ಪೀಡಲ್ಲಿ ಮಾತಾಡಿದ್ರೆ ಸರಸರ ಬರ್ಕೊಂಡು ಟೈಪ್ ಮಾಡ್ಕೊಂಡು ಬಿಡ್ತಿದ್ದ. ಮರುದಿವಸ ಬೇಕಾದ್ರೆ ತಮಾಷೆ ಮಾಡ್ತಿದ್ರಂತೆ, ನೀನು ಯಾರೋ ಗೋಡ್ವಿನ್ ಅಂತ ಹೆಸರಿಟ್ಟಿದ್ದು, ಬ್ಯಾಡ್ವಿನ್ ಅಂತ ಇಡ್ಬೇಕಾಗಿತ್ತು ನಿನಗೆ ಅಂತ ಅಂತವನು. ಅದ್ರ ಜೊತೆಗೆ ಸೀದ ಬರೀ ಬರೀ ಅವನು ಹೇಳೋ ನೋಡಿ ನೋಡಿ, ನಿಮ್ಮ ಭಾಷಣ ಬಗ್ಗೆ ನನಗೆ ಚಿಂತೆ ಇಲ್ಲ, ನಿಮ್ಗೆ ಗೊತ್ತೋ ಜ್ಞಾನ ನನಗೆ ಏನೂ ಸಂಬಂಧ ಇಲ್ಲ, ನಾನು ಬಂದಿರೋದು ಸಂಬಳಕ್ಕೋಸ್ಕರ. ಯಾವತ್ತು ನೀವು ಸಂಬಳ ನಿಲ್ಲಿಸ್ತಿರೋ ಮರು ದಿವಸ ನಾ ಎದ್ದು ಹೋಗ್ಬಿಡ್ತೆ, ನಿಮ್ಮ ಜೊತೆಗೆ ಮನಸ್ಸಿಲ್ಲ ನನಗೆ ಅಂತ ಹಿಂಗೆ ಹೇಳೋನು. ಆದರೂ ಸಂಬಳ ಸರಿಯಾಗಿ ಕೊಡೋರು ಅಂತ ಕೆಲಸ ಮಾಡ್ತಿದ್ದ. ಇದು ಹೇಗಿದೆ ನೋಡಿ, ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ ಇದನ್ನು, ನಮ್ಮ ಮನೇಲಿ ಗಂಧದ ಚೂರಿದ್ರೆ ಬಟ್ಟೆಯಲ್ಲಿ ಇರ್ತೀವಿ ಅದನ್ನು ಗಂಧದ ಚೂರನ್ನ 15 ದಿವಸ ಇಟ್ಟರೆ ಬಟ್ಟೆಗೆ ಗಂಧದ ವಾಸನೆ ಬರ್ತದೆ. ಗಂಧದ ಚೂರು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡೋದಾದರೆ ಒಂದು ಜೀವನ ಮತ್ತೊಂದು ಜೀವನಕ್ಕೆ ಸುಗಂಧ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅದು ವಿವೇಕಾನಂದರಂಥ ಜೀವನ. ಅವ್ರ ಜೊತೆಗೆ ಸದಾ ಅವ್ರ ಜೊತೆಗಿರಬೇಕು, ಪ್ರವಾಸ ಮಾಡಬೇಕು, ಅವ್ರು ಮಾತಾಡಿದ್ದೀನಿ ಬರ್ಕೋಬೇಕು, ಅಲ್ಲಿ ಟೈಪ್ ಮಾಡಬೇಕು, ಅದನ್ನು ಕೇಳಿಸ್ಕೋಬೇಕಲ್ಲ. ಮೊದಲು ಕೇಳಿಸ್ಕೊಂಡಾಗ ಒಂದು 10% ಅದು ಒಳಗೆ ಹೋಗಿರುತ್ತೆ. ಅದು ಕೇಳಿ ಕೇಳಿ ಏನಾಯ್ತು ಗೊತ್ತಾ, ಅವನು ಹಿಂಬಾಲಿಸಿ ಭಾರತಕ್ಕೆ ಬಂದವನು. ಇವತ್ತು ನಮ್ಗೆ ಕೊಲಂಬೋದಿಂದ ಎಲ್ಮೋರ್ ಅವರಿಗೆ ಪುಸ್ತಕ ಬಂದಿದ್ರೆ ಜೋಶುವಾ ಗುಡ್ವಿನೇ ಕಾರಣ. ಅವನ ಪಕ್ಷಿ ಅಕ್ಷರ ಅವನೇ ಬರ್ಕೊಂಡದ್ದು. ಅವನು ಕೊನೆಗೆ ಬಂದು ಇವ್ರ ಜೊತೆ ಇಂಡಿಯಾಕ್ ಬಂದ, ಭಾರತಕ್ಕೆ ಬಂದ, ಒಂದು ದಿವಸ ಸೀದಾ ವಿವೇಕಾನಂದ ಕಡೆ ಬಂದ. ನಾನೇನು ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ, ಒಂದು ನಿಮಗೆ ಈಗ ನಾನು ಏನು ನಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ನನಗೇನು ದುಡ್ಡು ಬೇಡ, ಬೇಕಾಗಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ನಾನು, ಅದಕ್ಕೆ ಅವಕಾಶ ಕೊಡಿ. ಅಲ್ಲಿವರೆಗೆ ಎಲ್ಲ ಚಟಗಳನ್ನು ಬಿಟ್ಟಿದ್ದ, ಕೊಡ್ತಾ ಇಲ್ಲ, ಸಿಗಾರಿಲ್ಲ, ಯಾವುದೇ ಅವ್ರ ಜೊತೆಗಿರೋನು. ಇದ್ರಿಂದ ಬೇರೆ ಆಗೋ ಸಾಧ್ಯತೆ ಇದೆಯಾ ಅವ್ರ ಜೊತೆಗಿದ್ದಾಗ? ಮನೆಯಲ್ಲಿ ನೋಡಿ, ಅವ್ರ ಜೊತೆಗೆ ಬಂದು ಊಟ ಇಲ್ಲದೆ ಹಾಕಿಟ್ಟ ಅವನು. ನೀವು ಊಟಿಗೆ ಯಾವಾಗಾದ್ರೂ ಹೋದಾಗ ಜೋಶುವಾ ಗುಡ್ವಿನ್ ಸಮಾಧಿ ಇದೆ ಅಲ್ಲಿ ಚರ್ಚ್ ಹತ್ರ, ಕಂಬಾನಿ ಹಚ್ಚಿದ್ದಾರೆ, ಜೋಶುವಾ ಗುಡ್ವಿನ್ ಲೈಸ್ ಹಿಯರ್ ಅಂತ ಹಾಕಿದ್ದಾರೆ. ಎಲ್ಲಿ ಹುಟ್ಟಿದಂತಹ ಮನುಷ್ಯ, ಯಾವುದೋ ಒಂದು ನಂಬಿಕೆಗೆ ಸಂಬಳಕ್ಕೋಸ್ಕರ ಅಂತ ಬಂದವನು, ಕೆಲಸ ಮಾಡಕ್ ಬಂದವನು, ಕೆಲಸವನ್ನು ದಾಟಿ ತನ್ನ ಜೀವನದ ಉದ್ಧಾರವನ್ನು ಮಾಡ್ಕೊಂಡು ಹೋದ. ಇದು ಅದ್ಭುತವಾದಂಥ ಒಂದು ಪರುಷಮಣಿ ಕೆಲಸ ಅಂತ ಹೇಳಿದ್ರು.

ಕಣ್ಮುಚ್ಚಿದಲ್ಲಿ ಹೃದಯ ತುಂಬಿ ಬರುವುದಲ್ಲಿ ದೇವರಾಮ ಕೃಷ್ಣನನ್ನಲಿ ಹೃದಯ ತುಂಬಿ ಬರುವುದಲ್ಲಿ ದೇವರಾಮ ಕೃಷ್ಣನನ್ನಲಿ ಓಂಕಾರವೇ ನನ್ನ ಸೆಳೆಯಿತು.

ಒಂದು ಎಕ್ಸಾಂಪಲ್ ಮಾತ್ರ ಹೇಳಬೇಕು ಅನ್ನೋದನ್ನ. ಜಿಮ್ ಶೆಟ್ಟಿ ಟಾಟಾ ಇಂಗ್ಲೆಂಡಿಗೆ ಹೋಗ್ತಿರ್ಬೇಕಾದ್ರೆ ಹಡಗಿನಲ್ಲಿ ಹೋಗ್ಬೇಕು, ತಿಂಗಳುಗಟ್ಟಲೆ ಹಡಗಿನಲ್ಲಿ ಹೋಗ್ಬೇಕು. ಹೋಗ್ತಿರುವಾಗ ವಿವೇಕಾನಂದ ಸಿಕ್ಕರು ಡೆಕ್ ಮೇಲೆ ಮಾತಾಡ್ತಿರ್ಬೇಕಾದ್ರೆ. ಏನೇನೋ ಚರ್ಚೆಗಳಾಯ್ತು, ಧರ್ಮದ ಬಗ್ಗೆ ಚಿಂತೆ ಆಯ್ತು, ಇವರು ಬಿಸ್ನೆಸ್ ಬಗ್ಗೆ ಕೇಳಿದ್ರು. ದೊಡ್ಡ ಕಬ್ಬಿಣದ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು, ಕಬ್ಬಿಣದ ಫ್ಯಾಕ್ಟ್ರಿ ಮಾಡಿದಂಥವ್ರು, ಅವ್ರು ಹೇಳಿದ್ರು ಇದೇ ಹೀಗೆ ಮಾಡ್ಬೇಕಂತಿದ್ದೀನಿ ನಾನು ಅಂತ. ಆ ವಿವೇಕಾನಂದ ಹೇಳಿದ್ರು, ನೀವು ಇಂಡಸ್ಟ್ರಿ ಮಾಡ್ತೀರಿ, ಕಬ್ಬಿಣದ ಕಾರ್ಖಾನೆಗಳನ್ನು ಮಾಡ್ತೀರಿ, ಆದ್ರೆ ಕಬ್ಬಿಣದ ನರಗಳು ಉಳ್ಳಂತಹ ಜನ ಬೇಕಲ್ಲ ನಿಮಗೆ. ಕಾರ್ಯಕ್ರಮ ಮಾಡಿದ್ರೆ ದೇಶ ನಡೆಸುವಂತ ಜನ ಬೇಡವ, ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡ್ಬೇಕು. ಶಿಕ್ಷಣ ಸಂಸ್ಥೆ ಬರೀ ಸಣ್ಣದಲ್ಲ, ವಿಜ್ಞಾನಕ್ಕೋಸ್ಕರ ಮಾಡ್ಬೇಕು. ನೋಡಿ ಇದು ಬಹಳ ದೊಡ್ಡದು ನನಗೆ. ಸನ್ಯಾಸಿ ಆದಂತಹ ಮನುಷ್ಯ ಒಂದು ಮಠ ಕಟ್ಸ್ಕೊಡಿ ಅಂತ ಕೇಳಲಿಲ್ಲ, ದೇವಸ್ಥಾನ ಕಟ್ಸ್ಕೊಡಿ ಅಂತ ಕೇಳಲಿಲ್ಲ. ನಮ್ಮ ಭಾರತಕ್ಕೆ ಅವಶ್ಯವಾಗಿ ಬೇಕಾದಂತಹದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಮಾಡುವಂತ ಒಂದು ಶಿಕ್ಷಣ ಸಂಸ್ಥೆ ಬೇಕು, ಅದನ್ನ ಮಾಡ್ಬೇಕು ನೀವು ಅಂತ ಒತ್ತಾಯ ಮಾಡಿ ಬರೆದಿದ್ದಾನೆ, ಬರೆದ್ಕೊಟ್ಟಿದ್ದಾರೆ ವಿವೇಕಾನಂದ ಮಾಡ್ಬೇಕು ಅಂತ. ನಾನು ಇತ್ತೀಚೆಗೆ ಜಮ್ಶೆಡ್ ಕೊಡಕ್ಕೆ ಹೋದಾಗ ಅದೊಂದು ಆರ್ಕೈವ್ ಮಾಡಿದ್ದಾರೆ ಅವರು, ಆರ್ಕೈವ್ಸ್ ಅಲ್ಲಿ ವಿವೇಕಾನಂದ ಅಪ್ಪನ ಕೂಡ ಇಟ್ಟಿದ್ದಾರೆ ಅಲ್ಲಿ ಅದರೊಳಗೆ. ಜಮ್ಶೆಡ್ಜಿ ಟಾಟಾಗಳು ಮಾತಾಡಿದಾಗ ಏನೇನು ಮಾತಾಡಿದ್ರು ಬರೆದಾರೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದ್ದೀವಿ ಬೆಂಗಳೂರಲ್ಲಿ, ಅದಕ್ಕೆ ಎಷ್ಟು ದಿವಸ ಈಗಲ್ಲ ಐ ಐ ಸಿ ಅಂತ ಕರಿತೇವೆ, 20 ವರ್ಷದಿಂದ ಯಾವ ಐ ಐ ಸಿ ಅಂತ ಕರೀಲಿಲ್ಲ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು. ನಾವೆಲ್ಲ ಓದ್ಬಿಟ್ಟರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅದನ್ನು. ಜಮ್ಶೆಡ್ಜಿ ಟಾಟಾ ಕೊಟ್ಟಂತ ಜಾಗ ಅದು. ಆಗ ವಿವೇಕಾನಂದ ಬಿತ್ತಿದಂತಹ ಬೀಜ ಇವತ್ತು ದೊಡ್ಡದಾದಂತಹ ವಿಜ್ಞಾನ ಮಂದಿರ ಆಗಿ ನಿಂತ್ಕೊಂಡಿದೆ. ಬಹಳ ಜನಕ್ಕೆ ಐ ಐ ಸಿ ಪಿ ಎಚ್ ಡಿ ಮಾಡೋರು ಗೊತ್ತಿಲ್ಲ ವಿವೇಕಾನಂದರ ಕಾರಣ ಬರಬೇಕಾದ್ರೆ ಅಂತ. ಜಮ್ಶೆಡ್ಜಿ ಟಾಟಾ ಅಂತ ಅವ್ರು ಒಪ್ಕೊಂಡು ಅಷ್ಟು ದೊಡ್ಡ ಜಾಗ, 100 ಎಕರೆ ಜಮೀನು ಇರುವಂತಹ ಜಾಗವನ್ನ ವಿಜ್ಞಾನ ಸಂಸ್ಥೆ ಕೊಟ್ಬಿಟ್ಟು ಇಟ್ಕೊಂಡ್ಬಿಡಿ ಅಂತೇಳಿ ಇವತ್ತು ವಿಜ್ಞಾನ ಸಂಸ್ಥೆ ನಿಂತಿರೋದು ಅದಕ್ಕೋಸ್ಕರ. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಬಿಸ್ನೆಸ್ ಮನ್ ಆಗ್ಬಹುದು, ಸನ್ಯಾಸಿ ಆಗ್ಬಹುದು, ಕೆಲಸಕ್ಕೆ ಬಂದವನಾಗ್ಬಹುದು, ಇಲ್ಲಿಟ್ರೇಟ್ ಆಗ್ಬಹುದು, ಯಾರೇ ಆದ್ರೂ ಅವ್ರ ಸಂಪರ್ಕಕ್ಕೆ ಬಂದ ತಕ್ಷಣ ಪರಿವರ್ತನೆ ಅನಿವಾರ್ಯವಾಗಿತ್ತು. ಇದಕ್ಕೆ ನಾನು ಪುರುಷಮಣಿ ಅಂತ ಕರೆಯುವಂಥದ್ದು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ, ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯ ಅಂಶಗಳು. ಕೊನೆಗೂ ನೈಋತ್ಯ ರೈಲ್ವೆ ಮಡಿಲಿಗೆ ಮಂಗಳೂರು, ಈಡೇರಿದ ದಶಕಗಳ ಬೇಡಿಕೆ. 500 KP ಶಾಲೆಗಳ ಅಭಿವೃದ್ಧಿಗೆ 1750 ಕೋಟಿ ರೂಪಾಯಿ ADB ನೆರವು. ಒಂದು ಸಮುದಾಯದ ಜನಸಂಖ್ಯೆ ಹೆಚ್ಚಳ, RSS ಕಳವಳ. ನಿತ್ಯ 1 ತಾಸು ಮೊಬೈಲ್ ದೂರ, ಛತ್ತೀಸ್ಗಢ ಸಮುದಾಯದ ದೃಢ ನಿರ್ಧಾರ, ಕುಟುಂಬದೊಂದಿಗೆ ಬೆಸೆಯುವ ತಂತ್ರ. KPSC ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ಅವರನ್ನು ಹುದ್ದೆಯಿಂದ ಅಮಾನತು ಮಾಡುವ ನಿರ್ಣಯ. ದಿಲ್ಲಿ ಬೀದಿಯಲ್ಲಿ ರಾಹುಲ್ ಮತ್ತೆ ಪ್ರತಿಭಟನೆ. ನಾಗೇಂದ್ರ ಪರ ವಿರುದ್ಧ ಕೈ ಕಮಲ ಬೀದಿ ಕದನ. ಸುದ್ದಿಯ ವಿವರ. ಮಹತ್ವದ ಬೆಳವಣಿಗೆಯಲ್ಲಿ ಮಂಗಳೂರು ಪ್ರದೇಶವನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡು ವಿಭಾಗದಿಂದ ನೈಋತ್ಯ ವಲಯದ ಮೈಸೂರು ವಿಭಾಗಕ್ಕೆ ಸೇರಿಸಲು ರೈಲ್ವೆ ಮಂಡಳಿ ನಿರ್ಧಾರ ತೆಗೆದುಕೊಂಡಿದೆ. ಇದರೊಂದಿಗೆ ದಶಕಗಳಿಂದ ಕರಾವಳಿಯ ರೈಲು ಬಳಕೆದಾರರು ಮತ್ತು ರೈಲ್ವೆ ಹೋರಾಟಗಾರರ ಬೇಡಿಕೆ ಈಗ ಈಡೇರಿದಂತಾಗಿದೆ. ಇನ್ನು ಮುಂದೆ ತೋಕೂರಿನಿಂದ ಉಳ್ಳಾಲದವರೆಗೆ ಉಳ್ಳಾಲ ಸೇರಿ ಮೈಸೂರು ವಿಭಾಗಕ್ಕೆ ಸೇರ್ಪಡೆಯಾಗಲಿದೆ. ಅದರಂತೆ ನೈಋತ್ಯ ರೈಲ್ವೆ ಮತ್ತು ದಕ್ಷಿಣ ರೈಲ್ವೆ ನಡುವಣ ಇಂಟರ್ ಚೇಂಜ್ ಪಾಯಿಂಟ್ ರೈಲು ಸಂಚಾರ ಬದಲಾವಣೆಗಡಿ ಪಡೀಲಿನಿಂದ ಉಳ್ಳಾಲಕ್ಕೆ ಸ್ಥಳಾಂತರಗೊಳ್ಳಲಿದೆ. ಸದ್ಯ ಪಡೀಲವರೆಗೆ ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿದೆ. ದೇಶದಲ್ಲಿ ಒಂದು ಸಮುದಾಯದಲ್ಲಿ ಜನಸಂಖ್ಯೆ ವಿಪರೀತವಾಗಿ ಏರಿಕೆಯಾಗ್ತಾ ಇರುವುದು ಕಳವಳಕ್ಕೆ ಕಾರಣವಾಗಿದೆ. ಇದರೊಂದಿಗೆ ದೇಶದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಲಿದೆ ಎಂದು ಹೈದರಾಬಾದ್ ಸಭೆಯ ಬಳಿಕ RSS ನಾಯಕ CR ಮುಕುಂದ ತಿಳಿಸಿದ್ದಾರೆ. ದೇಣಿಗೆ ಕಳವು ಪ್ರಕರಣದ ಬೆನ್ನಲ್ಲಿ ರಾಮಮಂದಿರ ಆಡಳಿತದಲ್ಲಿ ಸ್ವಜನ ಪಕ್ಷಪಾತ ಆರೋಪ ಕೇಳಿಬಂದಿದೆ. ರಾಮಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ತಮಗೆ ಬೇಕಾದ ವ್ಯಕ್ತಿಗಳನ್ನು ಸಮಿತಿಗೆ ನೇಮಿಸಿದರು ಎಂದು ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆರೋಪಿಸಿದ್ದಾರೆ. ಕನ್ನಡ ಸಹಿತ ಬಹುಭಾಷೆಗಳಲ್ಲಿ ನಟಿಸಿದ ಅಭಿನೇತ್ರಿ ಸಾವುಕಾರ್ ಜಾನಕಿ 94 ವರ್ಷ ನಿನ್ನೆ ಚೆನ್ನೈಯಲ್ಲಿ ನಿಧನ ಹೊಂದಿದ್ದಾರೆ. ಕೆಲವು ದಿನಗಳಿಂದ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಅವರು ಬಳಲ್ತಾ ಇದ್ದರು. ಅವರು 4 ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 6 ಹೊತ್ತಿನಲ್ಲಿ ಇರಾನ್ ವಿರುದ್ಧ ಆರ್ಥಿಕ ದಿಗ್ಬಂಧನ ಹೇರಲು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈಗ ಮುಂದಾಗಿದ್ದಾರೆ. ಇರಾನ್ ಜೊತೆಗೆ ವ್ಯವಹಾರ ನಡೆಸ್ತಾ ಇರುವ ಎಲ್ಲ ದೇಶಗಳ ಮೇಲೆ 2 ಹಂತದ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. KPSC ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ ಅವರನ್ನು ಹುದ್ದೆಯಿಂದ ಅಮಾನತು ಮಾಡುವ ನಿರ್ಣಯವನ್ನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದ್ದು, ಈ ನಿರ್ಣಯವನ್ನು ರಾಜ್ಯಪಾಲರಿಗೆ ತುರ್ತಾಗಿ ಕಳುಹಿಸಲು ತೀರ್ಮಾನಿಸಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, KPSC ವಿವಾದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸುವುದಕ್ಕೆ ಈಗ ಸರ್ಕಾರವು ಮನಸ್ಸು ಮಾಡಿದೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದ್ದು, ಅಧಿವೇಶನದಲ್ಲಿ KPSC ವಿವಾದವನ್ನು ವಿಪಕ್ಷಗಳು ಪ್ರಸ್ತಾವಿಸುವುದಕ್ಕೆ ಮುನ್ನವೇ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಜಂತರ್ ಮಂತರ್ನಲ್ಲಿ July 20 ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ದಾಳಿಯಿಂದ ಗಾಯಗೊಂಡಿದ್ದ ಯುವಕನೊಬ್ಬ ನೀಡಿರುವ ದೂರಿನ ಮೇಲೆ FIR ದಾಖಲು ಮಾಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನಿನ್ನೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆ ಎದುರು 6 ಕಾಲ ಧರಣಿ ಕುಳಿತರು. ರಾಹುಲ್ ಜೊತೆಗೆ ದೂರದಾರ 19 ಸಾಹಿಲ್ ಲೋಜಾಬ್ ಮತ್ತು ಅವರ ತಾಯಿ, ಜೊತೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸಹಿತ ಪಕ್ಷದ ಹಲವು ಮುಖಂಡರು ಇದ್ದರು. ಉನ್ನತ ಮಟ್ಟದ ಆದೇಶ ಇರುವುದರಿಂದ FIR ದಾಖಲಿಸಿಕೊಳ್ಳುವುದಿಲ್ಲ ಎಂದು ಪೊಲೀಸರು ತಿಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಮುಂದಾದರು. ಇದಾದ ಬೆನ್ನಲ್ಲೇ ದಿಲ್ಲಿ ಪೊಲೀಸರು ಪೆಲೆಟ್ ಗನ್ ದಾಳಿ ವಿರುದ್ಧ FIR ದಾಖಲಿಸಿದರು. ಹೊಸ ದಿಲ್ಲಿಯಲ್ಲಿ ನಡೀತಿರುವ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಟ್ರೀಸಾ ಚಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಭಾರತಕ್ಕೆ ಪದಕವೊಂದನ್ನು ಖಾತ್ರಿಪಡಿಸಿದ್ದಾರೆ. ಇವರು ವನಿತಾ ಡಬಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಧಾನಮಂಡಲ ಕಲಾಪ ಆರಂಭದಿಂದಲೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಉಭಯ ಸದನಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ಪ್ರತಿಯಾಗಿ ಆಡಳಿತಾರೂಢ ಕಾಂಗ್ರೆಸ್ ನಿನ್ನೆ ಪ್ರತಿಭಟನೆಗೆ ಇಳಿದಿದೆ. ವಿಧಾನಸೌಧದ ಗಾಂಧೀಜಿ ಪ್ರತಿಮೆ ಎದುರು ಜಮಾಯಿಸಿದ ಕಾಂಗ್ರೆಸ್ ನಾಯಕರು ಅನಗತ್ಯವಾಗಿ ಸದನದ ಸಮಯವನ್ನು ಹಾಳು ಮಾಡಲಾಗ್ತಾ ಇದೆ. ಬರ ನೆರೆ ರೈತರ ಸಮಸ್ಯೆಗಳ ಚರ್ಚೆಗೆ ವಿಪಕ್ಷಗಳು ಅವಕಾಶ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸ್ತಾ ಇರುವ ಹೋರಾಟ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದ್ದು ಶಾಸಕರ ಭವನದ ಆವರಣದಲ್ಲಿರುವ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ಶಾಸಕರು ಕಪ್ಪು ಟೀ ಶರ್ಟ್ ಧರಿಸಿ ಪ್ರತಿಭಟನೆ ನಡೆಸಿದರು. ಅನಂತರ ಕಾಲ್ನಡಿಗೆಯಲ್ಲಿ ಉಭಯ ಸದನ ಪ್ರವೇಶಿಸಿದರು. ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ದಕ್ಷಿಣ ರೈಲ್ವೆಯಿಂದ ಮಂಗಳೂರನ್ನು ನೈಋತ್ಯ ವಲಯಕ್ಕೆ ಸೇರಿಸಬೇಕು, ಮಂಗಳೂರು ಪ್ರತ್ಯೇಕ ವಿಭಾಗ ಆಗಬೇಕು ಎನ್ನುವ ಬೇಡಿಕೆ ದಶಕದಿಂದಲಿದೆ. ಅದರಲ್ಲೊಂದು ಕಾರ್ಯಗತಗೊಂಡಿದೆ. ಇದರಿಂದ ಪ್ರತ್ಯೇಕ ವಿಭಾಗ ಆಗುವ ಬೇಡಿಕೆಗೂ ಮುನ್ನುಡಿ ಬರೆದಂತಾಗಿದೆ. ಮಳೆಯ ಕಾರಣ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನೀಡಿರುವ ರಜೆಯ ಹಿನ್ನೆಲೆಯಲ್ಲಿ ಕೊರತೆಯಾಗಿರುವ ಬೋಧನಾ ಅವಧಿಗಳನ್ನು ಸರಿದೂಗಿಸಲು ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರದಿಂದ ಪ್ರತಿ ಶನಿವಾರ ಅಪರಾಹ್ನ ಪೂರ್ಣ ತರಗತಿಗಳನ್ನು ಹಾಗೂ ಇತರ ದಿನಗಳಲ್ಲಿ ಹೆಚ್ಚುವರಿಯಾಗಿ ಸಂಜೆ ಅವಧಿಯಲ್ಲಿ ಒಂದು ಬೋಧನಾ ಅವಧಿ ನಡೆಸಲು ಶಾಲಾ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕ ಶಶಿಧರ್ ಅವರು ಆದೇಶ ಹೊರಡಿಸಿದ್ದಾರೆ. ಸೈಬರ್ ವಂಚನೆ ಪ್ರಕರಣ ತನಿಖೆ ಚುರುಕು. ಮೊಬೈಲ್ ನಂಬರ್ನ ನೆಟ್ವರ್ಕ್ ಆಕ್ಸೆಸ್ ಪಡೆದು ಹಿರಿಯ ವ್ಯಕ್ತಿಯೊಬ್ಬರ ಖಾತೆಯಿಂದ 2,12,95,000 ರೂಪಾಯಿ ವರ್ಗಾಯಿಸಿಕೊಂಡು ವಂಚಿಸಿರುವ ಪ್ರಕರಣದ ಬಗ್ಗೆ ಸೈಬರ್ ಕ್ರೈಂ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪೊಲೀಸರು ಈಗಾಗಲೇ ಅವರ ಬ್ಯಾಂಕ್ ಖಾತೆಯನ್ನು ಫ್ರೀಸ್ ಮಾಡಿದ್ದು ಸುಮಾರು 50 ಲಕ್ಷ ರೂಪಾಯಿ ವರ್ಗಾವಣೆ ಆಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಡುಪಿಯ ಅಲೆಯೂರಿನಲ್ಲಿ ರಾಸಾಯನಿಕ ಬಳಸಿ ಬಾಳೆಕಾಯಿಯನ್ನು ಹಣ್ಣಾಗಿಸುವ ಅಡ್ಡೆಗೆ ನಡೆದಿರುವ ದಾಳಿಯು ಮೂಡಬಿದಿರೆ ವಾರದ ಸಂತೆಯ ಮೇಲೂ ಪರಿಣಾಮ ಬೀರಿದಂತಿದೆ. ಈ ಸಂತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಳೆಹಣ್ಣು ಮಾರಾಟ ಮಾಡುತ್ತಿದ್ದ ಎರಡು ಸ್ಥಳಗಳು ಖಾಲಿಯಾಗಿದ್ದವು. ಹಲವು ದಿನಗಳಿಂದ ಸಕಲೇಶ್ವರ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಗಳ ನಡುವೆ ಪ್ರಾಯೋಗಿಕ ಸಂಚಾರ ನಡೆಸಿದ ವಂದೇ ಭಾರತ್ ರೈಲು ನಿನ್ನೆ ರಾತ್ರಿ ಸುಬ್ರಹ್ಮಣ್ಯ ರೋಡ್ ನಿಲ್ದಾಣ ದಾಟಿ ಪುತ್ತೂರು ರೈಲು ನಿಲ್ದಾಣದ ಮೂಲಕ ಮಂಗಳೂರು ತೆರಳುವ ಮೂಲಕ ಪ್ರಾಯೋಗಿಕ ಪರೀಕ್ಷೆ ಪೂರ್ಣಗೊಂಡಿದೆ. ಮುದರಂಗಡಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಜಿಲ್ಲಾ ಪೊಲೀಸರು ಮತ್ತಿಬ್ಬರನ್ನು ಬಂಧಿಸಿದ್ದಾರೆ. ಡೇವಿಡ್ ಕೊಲೆಗೆ ಒಳಸಂಚು ನಡೆಸಿ ಹಣಕಾಸು ಪೂರೈಕೆ ಮಾಡಿದ ಆರೋಪಿ ಬಿಹಾರ ಶೇಖ್ಪುರ ನಿವಾಸಿ ಸೂರಜ್ ಕುಮಾರ್ ಹಾಗೂ ಸುಪಾರಿ ಕೊಲೆಗಾರರಿಗೆ ಬೈಕ್ಗಳನ್ನು ಪೂರೈಕೆ ಮಾಡಿದ ಆರೋಪದಡಿ ಬೈಂದೂರು ಎಡ್ತರೆ ಬಾಳಿತ್ಲು ನಿವಾಸಿ ಲೋಕೇಶ್ ತೇಜ ಕೊಟ್ಟಾರಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ದೋಣಿಯ ಎಂಜಿನ್ ಕೆಟ್ಟು ಹೋಗಿ ಸಮುದ್ರ ಮಧ್ಯದಲ್ಲಿ ಸಿಲುಕಿಕೊಂಡು ಅತಂತ್ರರಾಗಿದ್ದ ನಾಲ್ವರು ಮೀನುಗಾರರನ್ನು ಆಳ ಸಮುದ್ರ ಬೋಟಿನ ಮೀನುಗಾರರು ರಕ್ಷಿಸಿದ ಘಟನೆ ನಿನ್ನೆ ಸಂಭವಿಸಿದೆ. ದೋಣಿಯನ್ನು ಗಂಗೊಳ್ಳಿ ಬಂದರಿಗೆ ಇಳಿತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೋಟಾರು ವಾಹನ ಕಾಯ್ದೆ ಉಲ್ಲಂಘಿಸಿ ರಾತ್ರಿ ವೇಳೆ ಸಂಚರಿಸುವ ವಾಹನಗಳ ಚಾಲಕರು ಸವಾರರ ವಿರುದ್ಧ ಸಂಚಾರ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಗುರುವಾರ ರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಂಗಳೂರು ಪಶ್ಚಿಮ ಸಂಚಾರ ಠಾಣೆ ಪೊಲೀಸರು ತ್ರಿಬಲ್ ರೈಡ್ನಲ್ಲಿ ಬಂದ ಕೇರಳ ನೋಂದಣಿಯ ಬೈಕ್ ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ತ್ರಿಬಲ್ ರೈಡ್ ಸೇರಿದಂತೆ ನಿರ್ಲಕ್ಷ್ಯದ ಚಾಲನೆ, ಕೆಟ್ಟು ಹೋದ ನಂಬರ್ ಪ್ಲೇಟ್, ಹೆಲ್ಮೆಟ್ ಧರಿಸಿದ ಚಾಲನೆ ಸೇರಿದಂತೆ ವಿವಿಧ ನಿಯಮ ಉಲ್ಲಂಘನೆಗಳಿಗೆ ಸಂಬಂಧಿಸಿ ಒಟ್ಟು 3,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಪೊಳಲೆಯಲ್ಲಿ 2025 ಮಾರ್ಚ್ನಲ್ಲಿ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆದು ಬಳಿಕ ಕೋಮದಲ್ಲಿದ್ದ ಜಯಲಕ್ಷ್ಮಿ 54 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಅವರು ಪುತ್ತಿಗೆ ಗ್ರಾಮದ ಸಂಪಿಕೆ ನಿವಾಸಿ. ಅಬಕಾರಿ ನಿರೀಕ್ಷಕ ರಾಜೇಶ್ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ. ಸುಮಂತ್ ನಿಗೂಢ ಸಾವು ಪ್ರಕರಣ, ಕುಟುಂಬಸ್ಥರ ಮಂಪರು ಪರೀಕ್ಷೆ. ಕೆಳಗರೆ ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ನಮ್ಮ ಸಂವಿಧಾನ ಕಾರ್ಯಕ್ರಮ. 8:30 ಕೊಂಕಣಿ ಕಾರ್ಯಕ್ರಮ, ಓವಿಯೋ ರಂಗ್ ತರಂಗ್ ಮೂಡುಬಿದ್ರೆ ಇವರಿಂದ. 9:00 ಸುತ್ತಮುತ್ತ ಕಾರ್ಯಕ್ರಮ ಧ್ವನಿಮುದ್ರಿತ ಪ್ರಸಾರ. 10:00 ಸಾರಂಗ್ ಸಂಗಮ, ಶ್ರೋತೃಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ ಸಾರಂಗ್ ಸಂಗಮ. 10:30 ಬಹುಭಾಷಾ ಹಾಡುಗಳು. 11:00 ಯಕ್ಷಗಾನ ನಾಗರ ಪಂಚಮಿ ಭಾಗ 7. 11:30 ತುಳು ಕಾರ್ಯಕ್ರಮ, ತುಳು ಕಬಿತಿಲು ಭಾಗ 2. 12:00 ತುಳು ಹಾಡುಗಳು. 12:30 ಭಾವನಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ನಮ್ಮ ಸಂವಿಧಾನ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬಹುಭಾಷಾ ಹಾಡುಗಳು ಮರುಪ್ರಸಾರ. 3:00 ಕಲಾಸಾರಂಗ್ ಕಾರ್ಯಕ್ರಮ. 4:00 ಊರು ಕೇರಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14-18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19-22 ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. ಎರಡನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. ಮೂರನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ, ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20ನೇ ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20ನೇ ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1ನೇ ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. ಎರಡನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ಮೂರನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21ನೇ ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21ನೇ ವಿಧಿ ಪ್ರಕಾರ ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86ನೇ ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22ನೇ ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. ಮೂರನೆಯದಾಗಿ ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು, ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
0: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
0: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಶಿಕ್ಷಕರು ಸ್ನೇಹಿತರೆ ಮದುವೆ ಎಂಬುದು ಒಂದು ಪುಸ್ತಕದ ಹಾಗೆ ಅದರಲ್ಲಿ ನಮಗೆ ಅತ್ಯಂತ ಅರ್ಥವಿದೆಯೋ ಅದರದೇ ಆದ ಅರ್ಥವಿದೆ ಎಂಬ ಹಾಗೆಯೂ ನನ್ನನ್ನು ಈ ದಿನ ಬಡಿ ಬಡಿ ನಿರ್ಮಿಸಿತು. ಆ ಸಂದರ್ಭದಲ್ಲಿ ಬದುಕನ್ನು ರೂಪಿಸಿದಾಗ ಹತ್ತು ಹಲವಾರು ಪುಸ್ತಕಗಳು ನನ್ನ ಕಣ್ಣನ್ನು ಮೇಲೆ ಸಾಲಾಗಿ ನಿಲ್ಲುವುದನ್ನು ನಮ್ಮ ಗಮನಿಸಿದೆ. ಪ್ರತಿಯೊಂದು ಪುಸ್ತಕದಲ್ಲಿ ಏನೋ ವಿಶೇಷ ಶಕ್ತಿಗಳು ಅನ್ನೋದನ್ನು ಕಂಡುಕೊಂಡೆ. ಹೀಗೆ ನನ್ನ ಗ್ರಸ್ತ ಯುವತಿಯು ಆ ಸಾಲಾಗಿ ಒಂದು ಹಳೆಯ

0: ಹೇಳುತ್ತಾರಾ, ಜ್ಞಾನ ಮನೆಯನ್ನು ಇಡಲಾರ, ಅದಕ್ಕೂ ಹೊಸತನವನ್ನು ಇಡಲಿದೆ ಎಂದು ನಾನು ಅಂದುಕೊಂಡಿರಬೇಕು. ಈ ಆಶಯಗಳಿಗೆ ನಾನು ಹಾಗೂ ನನ್ನ ಗೆಳೆಯ ಪಂಪಲ್ಗಳನ್ನ ಪ್ರಿಂಟರ್ಸಿಗೆ ಹೋಗಬಹುದು. ಅಲ್ಲಿ ನಮ್ಮ ಮಾತು ನಮ್ಮನ್ನು ಮಾತಾಡಿಸಿ ನೋಡಿ ಸ್ವಾಮಿ, ನಮ್ಮನ್ನು ಪ್ರಿಂಟರ್ಸ್ ಇಲ್ಲಿ ಸಾವಿನ ಮಾತ್ರ ತಯಾರಾಗುತ್ತದೆ. ನೀವು ಹೊತ್ತು ತಂದ ತಗೆಯಾಗೆ ತುಂಬಾ ಮಳೆ ಆಗಿ ಮೌಲ್ಯವಾಗಬಹುದು. ಇದನ್ನು ಬುಕ್ ಮಾಡಬೇಕಾಗಿ ಅದಕ್ಕಾಗಿಯೇ ಮಿನಾರಿನ ಫೆಡರೇಷನ್ ಮನೆ ಮನೆಯ ರಸ್ತೆಯಲ್ಲಿ ಒಂದೊಂದು ಬುಕ್ ಬೈಂಡಿಂಗ್ ಶಾಪ್ ಆಗಿದೆ. ಅಲ್ಲಿ ಒಬ್ಬರು ಇದ್ದಾರೆ, ಅವರೊಬ್ಬರು ನಯ ನಾಜಿಯಲ್ಲಿ ಈ ಪುಸ್ತಕಕ್ಕೆ ಹೊಸ ಸ್ವರೂಪ ಹೊಸ ಸಹಾಯ ಕೊಡಬಲ್ಲರು ಎಂದಾಗ ನಾನು ನಮ್ಮನ್ನು ಗೆಳೆಯ ಮಿಲ ಮಿಲ ಕಡೆಗೆ ಕರ್ಕೊಂಡೆ. ಅವರು ಹೇಳಿ ಹೇಳಿದರು ತಗೊಂಡು ಬಂದೆ. ಅಲ್ಲಿ ಗಳಿಗೆ ಬಾಗಿಲಿನ ಮೇಲೆ ಒಂದು ಓರ್ವರಿಗೆ ನಮ್ಮನ್ನು ಸಲಸಲಾಗಿತ್ತು. ಅದಕ್ಕೆ ಕರೆ ಮಾಡಿದಾಗ ಓರ್ವರು ಮನೆಯಲ್ಲಿ ವಿನಯ ಮಾತನಾಡಲಾಡಿದರು. ನಮ್ಮ ಆರೋಗ್ಯ ಸರಿಯಲ್ಲ, ಹಾಗಾಗಿ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲೇ ನಂದಿಗಂದಿರಲ್ಲಿ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆ ನಿಮಗೆ ಸಮಯ ಇಲ್ಲ ಇದ್ದರೆ ನಿಮ್ಮ ಮಸ್ತಸ್ಥದೊಂದಿಗೆ ನನಗೆ ಬನ್ನಿ ಬನ್ನಿ. ಹಾಗೆ ನಾವು ಅತ್ತವರ ಮೂಲಕ ಅವರ ಮನೆಯನ್ನು ಕರೆಯುವುದು ಸತಿ ಸತಿಗಳು ನಮ್ಮನ್ನು ಬರಮಾಡಿ ಮಾಡಿಕೊಂಡು ಅವರ ಹೇಗೆ ಮಾತನಾಡಲಾಗಿದೆ ಆರಂಭವಾದ ಪುಸ್ತಕ ಬೈ ಬೈಂಡಿಂಗ್ ಅಥವಾ ಬುಕ್ ಬೈ ಬೈಂಡಿಂಗ್ ಎಂಬುದು ಎಸ್ ಎಲ್ ಮೊಹಮ್ಮದ್ ಹರ ಹರದ ಪುಸ್ತಕಗಳನ್ನು ಹೊಸದಾಗಿ ಹಲವಾರು ವರ್ಷಗಳವರೆಗೆ ಹೇಗೆ ಹೇಗೆ ಆಕಾರ ಮಾಡಬಹುದು ಎಂದು ಅವರು ಎಳೆ ಎಳೆಯಾಗಿ ಪರಿಭರಿಸಿದರು. ನಾವು ಈ ಬುಕ್ ಬೈಂಡಿಂಗ್ ಕಾರ್ಯಕ್ರಮಗಳಲ್ಲಿ ತೊಡಗಿದ ಇಬ್ಬರನ್ನು ಮಾತನಾಡಿಸಿದರು. ಕಳೆದ ನಾಲ್ಕು ವರ್ಷಗಳಿಗೆಲ್ಲ ಅಧಿಕ ಸಮಯದಿಂದ ಈ ಕೆಲಸದಲ್ಲಿ ಅರಿಸುವುದರವರು ತಮ್ಮ ಜೀವನವರು ಯಾವ ರೀತಿಯಲ್ಲಿ ಈ ಬುಕ್ ಬೈಂಡಿಂಗ್ ಕ್ಷೇತ್ರಕ್ಕೆ ಗೆದ್ದುಕೊಂಡಿರುವುದು ಎಂಬ ಅನುಭವವನ್ನು ನಮ್ಮೊಂದಿಗೆ ಈ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ.
1: ಸರ್ವಿಸ್ ವೈಸ್ ಆಯ್ತು.

ಮಾಡ್ತಾರೆ.

そうそう。

0: వాళ్ళు సోదాలు మహత్వపూర్ణ గ్రంథాలను
1: ಪುಸ್ತಕದ ಪುಟಗಳನ್ನು ತೆರೆದಂತೆ ನಮ್ಮೊಂದಿಗೆ ಈಗ ಹಂಚಿಕೊಳ್ಳುತ್ತಾರೆ.
2: ನನ್ನ ಹೆಸರು ಅನಿತಾ ಡಿಸೋಜಾ. ನಾನು ಐವನ್ ರವರ ಪತ್ನಿ. ನಮಗೆ ಮದುವೆಯಾಗಿ 25 ವರ್ಷಗಳು ಆದವು. ನಾನು ಇದು ಕೆಲಸವನ್ನು ಆರಂಭ ಮಾಡಿದ್ದು ನನ್ನ ಮಾವನ ನಿರ್ದೇಶನದಲ್ಲಿ. ಅವರಿಗೆ ಬಹಳ ಆಸೆ ಇತ್ತು ನನ್ನ ಸೊಸೆ ಸಹ ಇದು ಕೆಲಸವನ್ನು ಕಲಿಯಬೇಕೆಂಬುದು. ಹಾಗೆ ನಾನು ಕಲಿತೆ. ಈಗ ನಾನು ಒಂದು 15 ವರ್ಷದಿಂದ ನಾನು ನನ್ನ ಪತಿಯೊಂದಿಗೆ ಈ ಕೆಲಸದಲ್ಲಿ ತೊಡಗಿದ್ದೇನೆ. ಅದಕ್ಕೆ ನಮಗೆ ಈ ಕೆಲಸದಲ್ಲಿ ಒಂದು ಯಾವಾದರೂ ಬೂಕ್ ಬರುವಾಗ ಒಂದು ನಾವು ನೋಡ್ತೇವೆ, ಇದನ್ನು ಸಿಂಪಲ್ ರೀತಿಯಲ್ಲಿ ಮಾಡಬಹುದಾ ಅಥವಾ ಒಳ್ಳೆ ರೀತಿಯಿಂದ ಮಾಡಬಹುದಾ. ಕೆಲವು ಸಲ ಮಕ್ಕಳಿಗೆ ಒಂದೇ ವರ್ಷಕ್ಕಾಗುವುದಾದರೆ ಅದು ಹೇಗೆ ಮಾಡಬಹುದು ಅಂತ ಅವರಿಗೆ ಹೇಳ್ತೇವೆ. ಕಡಿಮೆ ಕ್ರಯದಲ್ಲಿ ಆಗ್ತದ ಅಥವಾ ನಿಮಗೆ ತುಂಬಾ ಲೈಫ್ ಲಾಂಗ್ ಬರಬೇಕಾದ್ರೆ ಅದನ್ನು ಯಾವ ಮಟ್ಟದಲ್ಲಿ ಮಾಡಬಹುದು, ಅದೆಲ್ಲ ನಾನೀಗ ಕಲ್ತಿದ್ದೇನೆ. ಹೆಚ್ಚಾಗಿ ಕಲ್ತದ್ದು ನಾನು ಬೂಕು ಒಲಿಯುವುದನ್ನು ಕಲ್ತದ್ದು. ಅದು ತುಂಬಾ ಕಷ್ಟಕರ ಕೆಲಸ, ಯಾಕೆಂದ್ರೆ ಅದು ಮಿಷಿನಲ್ಲಿ ನಾವು ಮಾಡುವುದಲ್ಲ, ನಮ್ಮ ಕೈಯಲ್ಲಿ ಅದನ್ನು ಮಾಡುವುದರಿಂದ ಅದಕ್ಕೆ ತುಂಬಾ ದಿವಸಗಳನ್ನು ಸಹ ನಾವು ತೆಗೆದುಕೊಳ್ತೇವೆ. ವಿಶೇಷವಾಗಿ ಈಗ ಹಿಂದೂವರ್ದು ರಾಮಾಯಣ ಮಹಾಭಾರತ, ಮುಸ್ಲಿಂನವರದ್ದು ಕುರಾನ್, ನಮ್ಮದು ಪವಿತ್ರ ಬೈಬಲ್, ಅದನ್ನೆಲ್ಲ ಒಲಿಲಿಕ್ಕೆ ನಾವು ಕೆಲವು ಸಮಯವನ್ನು ತೆಗೆದುಕೊಳ್ತೇವೆ. ಕೆಲವು ಸಲ ವೇಟಿಂಗ್ ಲಿಸ್ಟ್ ಅಲ್ಲಿ ಕೆಲವರು ಇರ್ತಾರೆ. ಈಗ ನಾವು ಹೇಳ್ತೇವೆ ನಮ್ಗೆ ಈಗ ಬರುದು ಬೇಡ, ಆಗಸ್ಟ್ ಸೆಪ್ಟೆಂಬರ್ ನಂತರ ತಂದು ಕೊಡಿ ಹೇಳ್ತೇವೆ. ಹಾಗೆ ನಮ್ಮ ಕೆಲಸ ತುಂಬಾ ಉತ್ತಮ ಕೆಲಸ. ನನಗೆ ನಿಜವಾಗಿ ಗೊತ್ತಿರಲಿಲ್ಲ ನಾನೊಂದು ಬುಕ್ ಬೈಂಡರ್ ನ ಮಿಸ್ಸಸ್ ಆಗಿ ಹೀಗೆ ಒಂದು ಹೊಸತನ್ನು ನಾನು ಸಹ ಕಲಿತೇನೆ ಎಂಬುದನ್ನು ನನಗೆ ತಿಳಿದಿರಲಿಲ್ಲ. ಈಗ ಅದರದ್ದು ವಿಷಯ ಅಂತ ಎಲ್ಲ ನನಗೆ ಅನುಭವ ಆಗಿದೆ. ಮತ್ತು ಒಬ್ಬರು ಈಗ ಬುಕ್ ತಂದು ಬರ್ತಾರೆ. ಹೆಚ್ಚಾಗಿ ನಮಗೆ ಕೆಲಸ ಇರುವುದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ತುಂಬ ಕೆಲಸ ಇರ್ತದೆ. ಮತ್ತು ಜುಲೈಯಲ್ಲಿ ನಮ್ಮದು ಪುಸ್ತಕ ಒಣಗುವುದಿಲ್ಲ ಅಂತ ನಾವು ಅದನ್ನು ಪೆಂಡಿಂಗ್ ಇಡ್ತೇವೆ. ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಮಾಡ್ತೇವೆ. ಹಾಗೆ ನಮಗೆ ಕೆಲಸ ಇಲ್ಲ ಎಂಬುದು ಇಲ್ಲ. ನಮ್ಮ ಅಂಗಡಿಗೆ ಹೋಗಿ ನಾವು ಖಾಲಿ ಕೂತ್ಕೊಂಡಿದ್ದಂತೆ ಇವತ್ತು ತನಕ ಇಲ್ಲ. ನನ್ನ ಒಂದು 15 ವರ್ಷದ ಅನುಭವದಲ್ಲಿ ನನಗೆ ಇವತ್ತು ತನಕ ಸಹ ಗೊತ್ತಿಲ್ಲ. ಈವನ್ ಇದು ಕೊರೋನಾ ಬಂದ ಸಂದರ್ಭದಲ್ಲಿ ಆದರೂ ಸಹ ಬಂದಿದ್ದರೆ ಸಹ ನಾವು ಕೆಲಸ ಮಾಡಿದ್ದೇವೆ. ನಮಗೆ ದೇವರು ಅನುದಿನದ ಕೆಲಸವನ್ನು ನಾವು ಮಾಡಿ ನಮ್ಮ ದಿವಸವನ್ನು ನಾವು ತೆಗೆದಿದ್ದೇವೆ. ಹಾಗೆ ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಮಗೆ ಯಾವತ್ತೂ ಇದೆ. ಅದರಿಂದ ಎಷ್ಟೇ ಕಷ್ಟಗಳು ಬಂದರೂ ನಾವು ಅದನ್ನು ಎದುರಿಸಿದ್ದೇವೆ. ಮತ್ತು ಒಂದು ಬೈಬಲ್ ಬಂದರೆ ಅದನ್ನು ಇಡೀ ಎಲ್ಲ ಪೇಜಸ್ಗಳನ್ನು ನಾವು ತೆಗೆಯಬೇಕಾಗ್ತದೆ. ತೆಗೆದು ನಾವು ಸೆಕ್ಷನ್ ಸೆಕ್ಷನ್ ಆಗಿ ಮಾಡಲಿಕ್ಕೆ ಉಂಟು. ಅದರಲ್ಲಿ ಒಂದು ಎರಡು ಮೂರು ನಂಬರ್ ಆಗಿ ಇರ್ತದೆ. ಅದನ್ನು ಎಲ್ಲ ತೆರೆದು ಪುನಃ ಅದನ್ನು ಟೈಟ್ ಮಾಡಲಿಕ್ಕೆ, ಅಂದರೆ ಅದನ್ನೊಂದು 3 ದಿವಸ ಅಥವಾ 2 ದಿವಸ ಅದನ್ನು ಸರಿ ಸೆಟ್ ಆಗಲಿಕ್ಕೆ ಇಡಲಿಕ್ಕೆ ಉಂಟು. ಅದರ ನಂತರ ಅದನ್ನು ನಾವು ಮುಂದೆ ಹಿಂದೆ ಅಂತ ಪೇಸ್ಟ್ ಹಾಕಿ ಅದನ್ನು ಗಮ್ ಮಾಡಿ ಒಂದು ಬೂಕಿನಾಗಿ, ಮತ್ತು ಅದನ್ನು ಹಿಂದುಗಡೆ ಬ್ಯಾಕ್ ಕಟ್ಟಿಂಗ್ ಅಂತ ಉಂಟು, ಅದನ್ನು ಮಾಡಿ ನಾವು ಒಂದೊಂದೇ ಸೆಕ್ಷನ್ ಅನ್ನು ಕೈಯಲ್ಲಿ ಒಲಿಯುತ್ತಾ ಹೋಗಬೇಕು. ಒಲಿದಾದ ನಂತರ ಪುನಃ ಅದರ ಹಿಂದೆ ಮುಂದೆ ಪುನಃ ಒಲಿದು ಅದಕ್ಕೆ ನಿಮಗೆ ಕೆಲವು ಸಲ ಫುಲ್ ರ್ಯಾಗ್ಸಿನ್ ಅಂತ ಹೇಳ್ತಾರೆ, ಅದು ಫುಲ್ ರ್ಯಾಗ್ಸಿನ್ ಮಾಡಬೇಕಾಗುತ್ತೆ. ಕೆಲವರಿಗೆ ಆಫ್ ರ್ಯಾಗ್ಸಿನ್, ಆಫ್ ರ್ಯಾಗ್ಸಿನ್ ಎಂದರೆ ಒಂದು ಕಾರ್ಡ್ಬೋರ್ಡಿಗೆ ಮಧ್ಯದಲ್ಲಿ ಮಾತ್ರ ಮಾರ್ಬಲ್ ಹಾಕ್ಲಿಕ್ಕೆ, ಸೈಡಲ್ಲಿ ರ್ಯಾಗ್ಸಿನ್ ಹಾಕ್ಲಿಕ್ಕೆ, ಮತ್ತು ಎಂಡಿಂಗ್ಗೆ ಬ್ಯಾಕ್ ಸೈಡ್ಗೆ ರ್ಯಾಗ್ಸಿನ್ ಹಾಕ್ಲಿಕ್ಕೆ ಉಂಟು. ಹಾಗೆ ನಮೂನೆ ನಮೂನೆದು ಬೈಂಡಿಂಗ್ಗಳು ಉಂಟು ನಿಮಗೆ. ಮತ್ತು ಕೆಲವು ಸಲ ಖಾಲಿ ಉಳಿದು ಕೊಡೋದು MS ಮಾಡಲಿಕ್ಕೆ ಉಂಟು, ಅದು ಸಿಂಪಲ್ ಬೈಂಡಿಂಗ್. ಅದು ಬೇಕಾದರೆ ಬೆಳಿಗ್ಗೆ ಕೊಟ್ಟರೆ ಸಂಜೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು 10-15 ಬೂಕು, ಈವನ್ 20 ಬೂಕ್ ಆದರೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು MS ಬೈಂಡಿಂಗ್ ಅಂತ ಹೇಳುದು, ಅದು ಪೇಪರ್ ಬೈಂಡಿಂಗ್. ಅದಂದ್ರೆ ಕೆಲವು ಸಲ ತೆಳುವು ಪೇಪರ್ ಅಲ್ಲಿ ಮಾಡಬಹುದು, ಕಲರ್ ಪೇಪರ್. ಈಗ ನಿಮಗೆ ಬ್ಲೂ ಬೇಕಂತ ಹೇಳ್ತೀರಿ, ಆಗ ಬ್ಲೂ ಕಲರ್ ಅಲ್ಲಿ ಮಾಡುದು. ಪಿಂಕ್ ಬೇಕಾಗ್ತದೆ ಎಲ್ಲೋ, ಹಾಗೆ ಪೇಪರ್ಗಳು ಸಿಗ್ತವೆ, ಆ ಪೇಪರ್ನ ಮೂಲಕ ನಾವು ಮಾಡುದು. ಆ ಪೇಪರ್ಗಳಲ್ಲಿ ಸಹ ಕೆಲವು ದಪ್ಪ ಪೇಪರ್ ಬರ್ತದೆ, ಅದು ಡ್ರಾಯಿಂಗ್ ಮಾಡುದು ಪೇಪರ್ ಉಂಟಲ್ಲ ಅಂಥದ್ದು ಪೇಪರ್, ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 40 ರೂಪಾಯಿ ಹಾಗೆಲ್ಲ ಇರ್ತದೆ. ಮತ್ತು ತೆಳುವು ಪೇಪರಿಗೆ ಒಂದು 20-30 ರೂಪಾಯಿ ಸಹ ಆಗ್ತದೆ. ಕೆಲವು ಸಲ ಕಸ್ಟಮರ್ ಹೇಳ್ತಾರೆ ನಿಮ್ಮದೆಂತ ಇಷ್ಟು ಕಮ್ಮಿ ಕ್ರಯ ಅಂತ ಬೂಕಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳುದು ನಮಗೆ ಎಷ್ಟಾಗ್ತದೆ ಅಷ್ಟು ನಾವು ಮಾಡುದು, ತುಂಬ ತೆಗೆದುಕೊಂಡು ಏನು ಪ್ರಯೋಜನ ಇಲ್ಲ ಅಲ್ಲ, ಹಾಗೆ ಹೇಳುದು. ಮತ್ತು MS ಬೈಂಡಿಂಗ್ ಅಂದ್ರೆ ಸ್ಟಿಪ್ ಬೈಂಡಿಂಗ್ ಹೇಳ್ತಾರೆ. ಸ್ಟಿಪ್ ಬೈಂಡಿಂಗ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, 50 ರೂಪಾಯಿ ಆಗ್ತದೆ. ಅದರಲ್ಲಿ ಸಹ 40 ರೂಪಾಯಿ ಮಾಡಬಹುದು, ಕಾಲಲ್ಲಿ ಸ್ಟಿಚ್ ಮಾಡಿ ಕಾರ್ಡ್ಬೋರ್ಡ್ ಹಾಕಿ ಕ್ಯಾಲಿಕೋ ಹಾಕುದು, ಅದಕ್ಕೆ ರ್ಯಾಗ್ಸಿನ್ ಹಾಕ್ಲಿಕ್ಕಿಲ್ಲ, ಅದು ಸಹ ಸ್ವಲ್ಪ ಕಮ್ಮಿಯಲ್ಲಿ ಮಾಡುದು, ಅದು ಕ್ಯಾಲಿಕೋ ಹೇಳ್ತಾರೆ. ರ್ಯಾಗ್ಸಿನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಆ ಟೈಪಲ್ಲಿ ಮಾಡ್ತೇವೆ. ಮತ್ತು ಕ್ವಾರ್ಟರ್ ಕ್ಯಾಲಿಕೋ, ಕ್ವಾರ್ಟರ್ ಕ್ಯಾಲಿಕೋ ಅಂದರೆ ಖಾಲಿ ಬದಿಗೆ ಅದು ಓಪನ್ ಬೈಂಡಿಂಗ್ ಮಾಡಲಿಕ್ಕೆ ಸಹ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಸಹ ಮಾಡಲಿಕ್ಕೆ ಆಗ್ತದೆ. ಆಗ ಇದು ಓಪನ್ ಬೈಂಡಿಂಗ್ ಮಾಡಿದ್ರೆ ಸ್ವಲ್ಪ ಕ್ರಯ ಜಾಸ್ತಿ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಮಾಡಿದರೆ ಸ್ವಲ್ಪ ಕ್ರಯ ಕಮ್ಮಿ ಆಗ್ತದೆ. 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ, ಮತ್ತು ಓಪನ್ ಬೈಂಡಿಂಗಿಗೆ 150 ರೂಪಾಯಿ, 200 ರೂಪಾಯಿ ಆ ಟೈಪಲ್ಲಿ. ಅದರಲ್ಲಿ ಸಹ ಕೆಲವರು ಸ್ಟಿಚ್ ಮಾಡಿ ಸಹ ಮಾಡಿಸ್ತಾರೆ, ಫುಲ್ ರ್ಯಾಗ್ಸಿನ್ ಹಾಗೆ ಮಾಡಿಸ್ತಾರೆ. ನಮ್ಮ ಹತ್ರ ಅಂದರೆ ನಾವು ಸೇಲ್ ಮಾಡೋದಿಲ್ಲಲ್ಲ, ಯಾರಾದರೂ ಕೊಟ್ಟ ಬೂಕನ್ನು ಮಾಡಿ ಅವರು ಕೂಡಲೇ ಕೊಂಡೋಗ್ತಾರೆ, ಅದು ಟೈಪಲ್ಲಿ ನಾವು ಮಾಡ್ತೇವೆ. ಮತ್ತು ಗ್ಲಾಸ್ ಪೇಪರ್ ಅಂತಂದರೆ ಮಕ್ಕಳದು ಬೂಕ್ ಉಂಟಲ್ಲ, ಬ್ರೌನ್ ಪೇಪರ್ ಬೈಂಡಿಂಗ್ ಮಾಡ್ತಾರಲ್ಲ, ಅದು ಸಹ ನಾವು ಮಾಡ್ತೇವೆ. ಯಾವಾಗ ಮಕ್ಕಳು ಶಾಲೆ ಅವರಾಗ ಮಕ್ಕಳು ಅವರದ್ದು ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕೆ ಹೇಳ್ತಾರೆ, ಅದು ಸಹ ಮಾಡಿ ಅದು ಒಂದು ಬೂಕಿಗೆ ನಾವು 10 ರೂಪಾಯಿ ತೆಗೆದುಕೊಳ್ತೇವೆ. ತುಂಬ ಓಲ್ಡ್ ಬುಕ್ ಬರ್ತದೆ, ಅದನ್ನು ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಅಂದರೆ ತುಂಬ ದಿವಸ ತೆಗೆದುಕೊಳ್ತೇವೆ. ಹೊಸತ್ತು ಬುಕ್ ಬಂದರೆ ಈಗ ನಮಗೆ ಗಮ್ ಬೇಕಾಗ್ತದೆ, ಅದಕ್ಕೆ ನೂಲು ಬೇಕಾಗ್ತದೆ. ಆಗ ಕೆಲವು ನೂಲುಗಳು ಈಗ ನೋಡಿ ಆರ್ಡಿನರಿ ನೂಲುಗಳು, ಅದರಲ್ಲಿ ಸುತ್ತ 2 ನಂಬರ್, 8 ನಂಬರ್, 10 ನಂಬರ್ ಹಾಗೆಲ್ಲ ಉಂಟು. ಅದು ನಮಗೆ ಯಾವುದು ನಮಗೆ ಗೊತ್ತಾಗ್ತದೆ, ಅದು ಬೂಕ್ ನೋಡುವಾಗ ಯಾವ ನಮೂನೆಯದು ನೂಲನ್ನು ಯೂಸ್ ಮಾಡಬೇಕಂತ ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಈಗ ಆರ್ಡಿನರಿ ಬುಕ್ ಆದರೆ ಆರ್ಡಿನರಿ ನೂಲು ಯೂಸ್ ಮಾಡ್ತೇವೆ, ಸ್ವಲ್ಪ ಗಟ್ಟಿ ಬರಬೇಕಾದ್ರೆ ಸ್ವಲ್ಪ 2 ನಂಬರ್ದು, 10 ನಂಬರ್ದು ಹಾಗೆ ಯೂಸ್ ಮಾಡ್ತೇವೆ. ಆ ಟೈಪಲ್ಲಿ ನಾವು ಮಾಡ್ತೇವೆ. ಅದು ಬೂಕ್ ಮಾಡಲಿಕ್ಕೆ ಪೇಸ್ಟ್ ತಯಾರಿಕೆ ಮಾಡಲಿಕ್ಕೆ ಉಂಟು. ಆ ಪೇಸ್ಟನ್ನು ನಾವು ತಯಾರಿಸೋದು ಹೇಗೆಂದರೆ ಮೈಲು ತುತ್ತು ಮತ್ತು ಮೈದಾ ಹಾಕಿ ಮನೆಯಲ್ಲೇ ತಯಾರು ಮಾಡ್ತಿದ್ದೆವು. ಮೊದಲು ನನ್ನ ಅತ್ತೆ ಇರುವಾಗ ಅವರು ಮನೆಯಲ್ಲೇ ಮಾಡ್ತಿದ್ರು, ನಾನು ಸಹ ಮನೆಯಲ್ಲೇ ಮಾಡ್ತಿರುವಾಗ ನನ್ನ ಮನಸ್ಸಿಗೆ ಆಯಿತು ಮನೆಯಲ್ಲಿ ಮಾಡಿದರೆ ಅದು ತುಂಬ ಹಾಳಾಗ್ತದೆ, ಅದಕ್ಕಿಂತ ರೆಡಿಮೇಡ್ ತಂದರೆ ಬೇಕಾದರೆ ಫ್ರಿಡ್ಜಲ್ಲಿ ಸೇಡ್ಬೋದು, ಈಗ ಫ್ರಿಡ್ಜ್ ಎಲ್ಲ ಉಂಟಲ್ಲ ಹಾಗೆ ನಾವೀಗ ಮಾರ್ಕೆಟಿಂದವೇ ರೆಡಿಮೇಡ್ ಪೇಸ್ಟನ್ನು ತರಿಸ್ತೇವೆ. ಅದರಲ್ಲಿ ಸಹ ವಿಧಾನ ಉಂಟು, ಫೆವಿಕಾಲ್ ಅಂತ ಉಂಟು. ಫೆವಿಕಾಲ್ಗಳಲ್ಲಿ 2 ಥರದ ಫೆವಿಕಾಲ್ ಉಂಟು, ಕೆಲವು ತುಂಬ ಹಣ ಕೊಡ್ತಾರೆ ಕೆಲವರು, ಅವರದ್ದು ಒಳ್ಳೆ ಮಾಡಬೇಕಂತ ಒಳ್ಳೆ ಫೆವಿಕಾಲ್ ಹಾಕ್ತೇವೆ, ಕೆಲವರಿಗೆ ಸ್ವಲ್ಪ ನರಗ್ತಾರೆ ಕೊಡುವಾಗ, ಆಗ ಅವರಿಗೆ ಸ್ವಲ್ಪ ಕಮ್ಮಿ ಬೆಳೆದು ಬೇರೆ ಟೈಪಿದು ಫೆವಿಕಾಲ್ ಹಾಕ್ತೇವೆ ಹಾಗೆ. ಮತ್ತು ಪೇಸ್ಟ್ ಸಹ ಹಾಗೆ, ಅದರಲ್ಲಿ ಸಹ 2 ರೀತಿದು ಉಂಟು, ಅದು ಮಾತ್ರ 2 ಸಹ ಒಂದೇ ಲಾಗ ಕಾಸ್ಟ್ಲಿದೆ, ಅದು ಹಾಕ್ಬೇಕು, ಇಲ್ಲಾದ್ರೆ ಗಟ್ಟಿ ಬರುವುದಿಲ್ಲ ಅಲ್ಲ ಬೂಕ್ಗಳು ಹಾಗೆ. ಹಾಗೆ ಪೇಸ್ಟ್ ಮೊದಲು ನಾವು ಮನೆಯಲ್ಲಿ ತಯಾರು ಮಾಡೋದು, ಈಗ ನಾವು ರೆಡಿಮೇಡ್ ತಯಾರಿದ್ದು, ಈಗ ಹಾಳಾಗುವುದಿಲ್ಲ ಅಷ್ಟೇ ಅಂತ. ಮೊದಲು ತುಂಬ ಹಾಳಾಗ್ತಿತ್ತು. ಒಂದು ಬೂಕನ್ನು ಬೈಂಡ್ ಮಾಡಲಿಕ್ಕೆ ಅದೇ ಹೇಳಿದೆಲ್ಲ, ನಿಮಗೆ ಖಾಲಿ ಸ್ಟಿಚ್ ಮಾಡಿಕೊಡೋದಾದರೆ ನನ್ನ ಯಜಮಾನರು ಬೆಳಿಗ್ಗೆ ಕೊಟ್ಟರೆ ಸಂಜೆ ಒಳಗೆ ಸಹ ಮಾಡಿಕೊಡ್ತಾರೆ. ಅದೇ ಸೆಕ್ಷನ್ ಬೂಕು ಅಥವಾ ನೀವು ಕೊಡುವಾಗ ಒಂದು 20 ಬೂಕು ಕೊಟ್ಟರೆ ಹೇಳುವ, ಅದು ನಮಗೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಬುಕ್ ಆದರೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸಹ ತಯಾರುಂಟು. ಮತ್ತು ಇದು ಶಾಲೆಗಳದ್ದು ಸರ್ವಿಸ್ ಬುಕ್ ಅಂತ ಬರ್ತದೆ, ಅದಕ್ಕೆ ಮತ್ತು ಬೈಬಲ್ಗಳಿಗೆಲ್ಲ, ಕುರಾನ್ಗೆ ಮತ್ತು ಮಹಾಭಾರತ, ಅದಕ್ಕೆಲ್ಲ ಆ ಬುಕ್ಗೆಲ್ಲ ನಾವು ಕಮ್ಮಿ ಎಂದರೆ ಒಂದು 10 ದಿವಸ ತೆಗೆದುಕೊಳ್ತೇವೆ. ಅಷ್ಟು ಕೆಲವರಿಗೆ ಅರ್ಜೆಂಟ್ ಉಂಟು, ನಮಗೆ ಬೇಗ ಹೋಗ್ಲಿಕ್ಕೆ ಉಂಟು, ನಮಗೆ ಮಾಡಿಕೊಡಿ ಅಂದರೆ ಒಂದು 7 ದಿವಸದಲ್ಲಿ ಮಾಡಿಕೊಡ್ತೇವೆ. ನಮ್ಮದೊಂದು ವಿಶೇಷತೆ ಎಂದರೆ ಎಲ್ಲರೂ ಮನೆಯಲ್ಲಿ ಒಣಗಿಸ್ತಾರೆ, ನಾವು ಹಾಗೆ ಅಲ್ಲ, ನಾವು ಬಿಸಿಲಿಗೆ ಇಟ್ಟು ಆ ಬಿಸಿಲಿನ ತಾಪಕ್ಕೆ ಇಷ್ಟೇ ಅಂತ ಒಣಗಿಸಲಿಕ್ಕೆ ಉಂಟು, ಒಂದು ಮುಂದಿನ ಸೈಡ್, ಹಿಂದಿನ ಸೈಡ್, ಒಳಗಿನ ಸೈಡ್ ಅಂತ. ಅದುವೇ ನಮ್ಮದು ಈ ಬುಕ್ಕಿದು ಗುಟ್ಟು, ನಾವು ಬಿಸಿಲಿಗೆ ಒಣಗಿಸ್ತೇವೆ. ಅದು ಬಿಸಿಲಿಗೆ ಒಣಗಿದ ಬೂಕು ಸಾಧಾರಣ ನಿಮಗೆ ಸುಮಾರು ವರ್ಷ ತನಕ ಹಾಳಾಗುವುದಿಲ್ಲ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟ, ನಾವೀಗ ಅರ್ಜೆಂಟಿಗೆ ಮನೆ ಒಳಗೆ ಅಥವಾ ಫ್ಯಾನಿದು ಗಾಳಿಗೆ ಇಟ್ಟೇವಂತ ಎನಿಸಿ, ಅದು ಹೆಚ್ಚೆಂದರೆ ಒಂದು 2-3 ವರ್ಷ ಆಗುವ ಒಳಗಿನಿಂದ ಫಂಗಸ್ ಬರ್ತದೆ. ನಮ್ಮದು ಎಷ್ಟು ವರ್ಷ ಆದರೆ ಒಂದು ಫಂಗಸ್ ಬರುವುದಿಲ್ಲ ಬೂಕಿಗೆ, ಅಂಥ ಪೇಸ್ಟ್ ನಾವು ಹಾಕೋದು ಅದು. ಮತ್ತು ಬಿಸಿಲಿಗೆ ಒಣಗಿಸೋದು, ಅದಕ್ಕೆ ನಮಗೆ ಬಿಸಿಲಿಂದು ಅಗತ್ಯ ಉಂಟು. ಕಹಿ ನೆನಪು ಕೆಲವು ಸಲ ಇರ್ತದೆ, ಯಾವಾಗಲೂ ಸುಖ ಇದ್ದಲ್ಲಿ ಕಷ್ಟ ಇದ್ದೇ ಇರ್ತದಲ್ಲ. ಕಹಿ ನೆನಪು ಅಂದರೆ ಕೆಲವು ಸಲ ನಮ್ಮದು ಬೂಕು ಕೊಡುವಾಗ ಹಿಂದೆ ಕೊಡಲಿಕ್ಕೆ ಬೇಗಕ್ಕೆ ಆಗುದಿಲ್ಲ, ಆಗ ನಮಗೆ ಕೆಲವರು ಒಂದು ಅಲ್ಲಿ ಬೂಕು ಕೊಟ್ಟರೆ ಅಂತ ಬೇಗ ಹಿಂದೆ ಕೊಡುವುದಿಲ್ಲ ಅಂತದೊಂದು ಕಹಿ ನೆನಪುಗಳು ನಮಗೆ ಕೆಲವು ಸಲ ಬರ್ತವೆ, ಅದು ನಮ್ಮದು ಸಹ ತಪ್ಪು ಸಹ ಇರ್ತದೆ ಹಾಗೆ. ಅದೊಂದು ಕೆಲವು ಕಹಿ ನೆನಪುಗಳು. ಮತ್ತು ಅದೇ ಬೂಕು ಕೊಡುವಾಗ ನಾವು ಟೈಮಿಗೆ ಕೊಡದಿದ್ದರೆ ಅದೊಂದು ನಮ್ಮದು, ಅದರಲ್ಲಿ ಕೆಲವರದು ಬೂಕು ಇಲ್ಲ ಅಂತ ಹೇಳೋದು ಕೆಲವರು ಇರ್ತಾರೆ. ನಾನಿಲ್ಲಿ ಬೂಕು ಕೊಟ್ಟಿದ್ದೇನೆ, ಬೂಕು ಇಲ್ಲ ಹೇಳಿದ್ದು ಕೆಲವರು ಇದೆ, ಅದು ನಮಗೆ ತುಂಬ ಬೇಜಾರು. ಯಾಕಂದರೆ ಅವರು ನಮಗೆ ಕೊಡೋದಿರಲಿಲ್ಲ, ಬೇರೆಯವರಿಗೆ ಕೊಟ್ಟಿರ್ತಾರೆ ಬೇರೆ ಆ ಶಾಪಿಗೆ, ಅವ್ರಿಗೆ ನೆನಪಿದ್ದಿಲ್ಲ ಇಲ್ಲೇ ಕೊಟ್ಟದಂತ ಹಾಗೆ ಆಗ್ತದೆ. ಅದು ಕೆಲವು ಸಲ ಆಗ್ತದೆ, ಕೊಟ್ಟು ನಮ್ಮ ಹತ್ರ ಇಲ್ಲ ಅಂತ ವಾದಿಸುವವರು ಇರ್ತಾರೆ ಕೆಲವರು. ಕೆಲವು ಸಲ ಹಳೆಯ ಬೂಕುಗಳು ನಮಗೆ ಬರ್ತವೆ, ಅದನ್ನು ಚಂದ ಮಾಡಿ ನನ್ನ ಯಜಮಾನರು ಕೊಡುವಾಗ ಅವರಿಗೆ ಇದು ನನ್ನದೇ ಬುಕ್ ಅಲ್ಲ ಎಂಬಷ್ಟು ಖುಷಿ ಆಗ್ತದೆ. ಇದು ನಿಮ್ಮದೇ ಬುಕ್ ಹೇಳಿದ್ರೆ ಸಹ ಅವರು ನಂಬುದಿಲ್ಲ, ಒಂದು. ಮತ್ತು ಕೆಲವರು ಎಂತ ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಬಾರ್ ಆಗ್ತದೆ ಅಂತ ತಂದು ನಮ್ಮ ಅಂಗಡಿಗೆ ಹಾಕ್ತಾರೆ, ಮಾಡಿದ್ರೆ ಸಹ ಅವರು ಕೊಂಡೋಗುದಿಲ್ಲ. ಆಗ ನಮಗೆ ತುಂಬಾ ಬೇಜಾರಾಗ್ತದೆ, ಯಾಕಂದ್ರೆ ಅದು ಅಷ್ಟು ಹಳತು ಬುಕ್ ಮಾಡಿ ಸಹ ಅವರು ಕೊಂಡೋಗ್ಲಿಲ್ಲ ಎಂಬ ಒಂದು ಅದು ಬೇಜಾರು ಸಹ ಇರ್ತದೆ. ಮತ್ತೊಂದು ಹಳೆ ಬುಕ್ ಮನೆಯಲ್ಲಿ ಬಾರ್ ಅಂತ ನಮ್ಮ ತಂದು ಹಾಕ್ತಾರೆ. ಈಗ ಹಾಗೆ ಆಗುದಿಲ್ಲ, ಈಗ ಅಂದ್ರೆ ಫೋನ್ಗಳಿವೆ, ಆಗ ನಾವು ಫೋನ್ ಮಾಡಿದ್ರೆ ಕೆಲವರಿಗೆ ನೆನಪಿರ್ತದೆ. ಕೆಲವು ಸಲ ಬುಕ್ ಕೊಟ್ಟು ಹಳೆ ಬುಕ್ ಅಲ್ಲ, ನಾವು ಕೆಲವು ಸಲ ವಾಯ್ದಾ ಕೇಳ್ತೇವಲ್ಲ, 2 ತಿಂಗಳು 3 ತಿಂಗಳು, ಆಗ ಅವರಿಗೆ ನೆನಪಿಲ್ಲ ಸಹ ಆಗಿರ್ಬೋದು. ಈಗ ಹಾಗೆ ಆಗುದಿಲ್ಲ ಹೆಚ್ಚಾಗಿ, ಈಗ ಹೆಚ್ಚಾಗಿ ನಾವು ಫೋನ್ ಮಾಡುವಾಗ ಬಂದುಕೊಂಡು. ಆದ್ರೆ ಸಹ ಹಾಗೆ ತುಂಬಾ ಮಂದಿ ಮಾಡಿದ್ದು ಉಂಟು, ಬುಕ್ ಅವರ ಮನೆಗೆ ಬಾರ್ ಆಗ್ತದೆ ತಂದು ನಮ್ಮ ಹತ್ರ ಕೊಟ್ಟು ಹಿಂದೆ ಕೊಂಡೋಗದ್ದು ಬುಕ್ ಕೆಲವು ಉಂಟು. ಕೆಲವು ಸಲ ನಮಗೆ ಅವರು ಹುಡಿ ಹುಡಿ ಬುಕ್ ಅದು ಪೇಪರ್ ಕಟ್ ಆದದ್ದು ಸಹ ತಂದು ಕೊಡ್ತಾರೆ, ಯಾಕೆಂದ್ರೆ ಅದು ಅವರಿಗೆ ಅಗತ್ಯ. ಹಾಗೆ ಬುಕ್ ಬಂದದ್ದುಂಟು, ತುಂಬ ಬುಕ್ ನಮಗೆ ಬಂದದ್ದುಂಟು, ಅದು ಮಾತ್ರ ನಾವು ತುಂಬ ಟೈಮ್ ಕೇಳ್ತೇವೆ, ಅದು ಕೊಂಡೋಗಿದ್ದಾರೆ. ಯಾರು ನೋಡಿ, ತುಂಬ ಓಲ್ಡ್ ಬುಕ್, ಇದು ನಮಗೆ ಬೇಕೇ ಅಂತ ಮಾಡಿ ಕೊಟ್ಟವರುಂಟು. ನಮಗೆ ಒಂದು ಸಲ ನಮ್ಮ ಚರ್ಚಿದು ಒಂದು 150 ಹಿಂದಿನದು ಒಂದು ಬುಕ್, ಅಂದ್ರೆ ಅದು ಅವರಿಗೆ ರಿಜಿಸ್ಟ್ರೇಷನ್ ನಮ್ಮ ಚರ್ಚಲ್ಲಿ ಗೊತ್ತುಂಟಲ್ಲ, ಇಡ್ಲಿಕ್ಕೆ ಉಂಟಲ್ಲ ಎಷ್ಟೇ ವರ್ಷ ಆದ್ರೆ ಸಹ. ಹಾಗೆ ಬಂದದ್ದು ಫಾದರ್ ವಾಲ್ಟ್ರೆಡಿ ಮೇಲೆ ಇರುವಾಗ ಅವರು ನಮಗೆ ಕೊಟ್ಟಿದ್ರು. ಅದಂದ್ರೆ 150 ಮೊದಲಿದು ಬುಕ್. ಅದು ನಾವು ಹಾಗೆ ಪೇಪರ್ಗಳನ್ನು ನಾನಲ್ಲ ಮಾಡಿದ್ದು, ಅದು ಕೆಲಸ ನನ್ನ ಯಜಮಾನರೇ ಮಾಡಿದ್ದು. ಅಂದರೆ ಅದು ಅಷ್ಟು ಎಂಥ ಕಾನ್ಫಿಡೆಂಟ್ ಗೌಪ್ಯವಾಗಿ ಇಡುವುದು ಬುಕ್ ಅಲ್ಲ ಅದು, ಅದು ಹಾಗೆ ಇರ್ತದೆ. ಅದು ಮಾತ್ರ ನಾವು ಮಾಡಿದ್ದೇವೆ. ಸರ್ಕಾರ ಕಚೇರಿಗಳಿಂದ ನಮಗೆ ಬುಕ್ ಬರ್ತವೆ. ಹೆಚ್ಚಾಗಿ ಮೊದಲು ನಮಗೆ DC ಆಫೀಸ್ ಇದೆಲ್ಲ ಬರ್ತಿತ್ತು, ಈಗ ಎಲ್ಲ ಇಂಟರ್ನೆಟ್ ಬಂದು ಅದು ಎಲ್ಲ ಅವರು ಎಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿ ಇಡ್ತಾರೆ. ಈಗ ಮೊದಲು ಅವರು ನಮ್ಮದು DC ಆಫೀಸಿದು ಬರ್ತಿತ್ತು, ಈವನ್ KB ಅವರದ್ದು ಬರ್ತಿತ್ತು ಓಲ್ಡ್ ಬುಕ್. ನಾವು ಮಾತ್ರ ಮಾಡಿದ ಬುಕ್ಕಿಗೆಲ್ಲ ಸೀಲ್ ಇರ್ತದೆ, ನಮ್ಮದು FDSOS ಅಂತ, ಈಗ ILDSOS ಅಂತ. ಆದರೆ ಇದು ಒಳ್ಳೆ ಮಾಡುವುದು ನನ್ನ ಮಾವ, ಅವರು ಸಣ್ಣ ಪ್ರಾಯದಿಂದ, ಅಂದರೆ ಅವರು 5ನೇ ಕ್ಲಾಸಿನಲ್ಲಿ ಇರುವಾಗ ಒಬ್ಬರು ಅವರಿಗೆ ಆಗ ಬಡತನ ಇತ್ತಲ್ಲ, ಆ ಬಡತನದಲ್ಲಿ ಅವರಿಗೆ ಕಲೀಲಿಕ್ಕೆ ಆಗದೆ ಅವರು ಬೇರೆ ಕಡೆ ಹೋಗಿ ಎಲೋಶಿಯಸ್ ಯಾರೊಬ್ಬರಿಂದ ಕಲ್ತದ್ದು ಇದು ಬುಕ್ ಬೈಂಡನ್ನು. ಅದನ್ನೇ ಅವರು ವೃತ್ತಿಯಾಗಿ ಮಾಡಿ ಅವರಿಗೆ 4 ಮಕ್ಕಳು ಅದರಲ್ಲಿ ಅವರು ವಿದ್ಯಾಭ್ಯಾಸ ಅವರಿಗೆ ಕೊಟ್ಟಿದ್ದಾರೆ. ಅವರು ಒಳ್ಳೆ ಮಾಡಿ ಕಲಿತು ಈಗ ಒಳ್ಳೆ ಒಳ್ಳೆ ಅವರವರ ಗಂಡನವರ ಮನೆಯಲ್ಲಿ ಇದ್ದಾರೆ. ಒಬ್ಬರೇ ಮಗ, ನಾವು ಅದನ್ನು ಮುಂದುವರಿತಾ ಇದ್ದೇವೆ. ನನಗೆ ತುಂಬ ಖುಷಿ ಕೊಟ್ಟಿದೆ ಇದು ಕೆಲಸ, ಯಾಕೆಂದ್ರೆ ಇಷ್ಟು ಬಿಸಿ ಇರ್ತೇವೆ ಅಂದ್ರೆ ಒಂದೊಂದು ಸಲ ನಮಗೆ ಯಾವಾಗ ಬೆಳಿಗ್ಗೆ ಆಯ್ತು ಸಂಜೆ ಯಾವಾಗ ಆಯ್ತು ಅಂತ ಗೊತ್ತಾಗಲಿಲ್ಲ, ಅಷ್ಟು ನಾವು ಖುಷಿ. ಕೆಲಸ ಇಲ್ಲದಾಗ ನಾವು ನಮ್ಮ ನೆಂಟರ ಮನೆಗೆಲ್ಲ ಹೋಗಿ ಸಂತೋಷದಂದಿ ಇಲ್ಲಿ ಇದ್ದೇವೆ. ಹಾಗೆ ನಮಗೆ ಕೆಲವು ಸಲ ಕೇಳಿಕೊಂಡು ಬರ್ತಾರೆ, ನಮಗೆ ಇದು ವೃತ್ತಿಯನ್ನು ಕಳಿಸ್ತೀರಾ, ಇದು ಬುಕ್ ಬ್ಯಾನರ್. ಹಾಗೆ ಕಲಿತು ನಮ್ಮದು ಮೊದಲು ನನ್ನ ಮಾವ ಇರುವಾಗ ಅಲ್ಲಿ ಶಾಲೆ ಇತ್ತು, ವಾಲಿಂಜಸ್ ಅಂತ ಶಾಲೆ ಇತ್ತು. ಆ ಮಕ್ಕಳು ತುಂಬ ಮಂದಿ ನೋಡಿ ನೋಡಿ ಮಾಡಿದ್ದಾರೆ, ಕಲ್ತಿದ್ದಾರೆ. ಅಂದರೆ ಅವರದ್ದು ಬೂಕೆ ಒಲಿಲಿಕ್ಕೆ ಅದೆಲ್ಲ ಕಲ್ತಿದ್ದಾರೆ ಅವರಷ್ಟಕ್ಕೆ, ಮಾವ ಮಾಡೋದು ನೋಡಿ ನೋಡಿ. ಅದಕ್ಕೆ ನಮಗೆ ಹಾಗೆ ವೃತ್ತಿ ಕಲಿಸ್ಲಿಕ್ಕೆ ಗೊತ್ತಾಗುವುದಿಲ್ಲ, ಕೇಳ್ತಾರೆ ಬಂದು ನಮಗೆ ಸ್ವಲ್ಪ ಕಲಿಸ್ತೀರಾ, ಇದು ನಾವು ಸಹ ಕಲಿತೇವೆ ಕೇಳ್ತಾರೆ. ಹಾಗೆ ನಮಗೆ ಮಕ್ಕಳಿಲ್ಲ, ಹಾಗೆ ಎಲ್ಲರೂ ಸಾಹಿತಿಯವರು ಎಲ್ಲ ಹೆಚ್ಚಾಗಿ ಬರುವವರು ಹೇಳ್ತಾರೆ, ನೀವು ಮಾಡುವಾಗೆ ಬೂಕು ಬೇರೆ ಕಡೆ ಎಲ್ಲಿ ಸಹ ಮಾಡುವುದಿಲ್ಲ. ಅವರು ಫಿಲ್ಮ್ ಆ್ಯಕ್ಟರೇ ಆಗಿರಲಿ, ಸಾಹಿತಿಗಾರರೇ ಆಗಿರಲಿ, ಅಥವಾ ಡ್ಯಾನ್ಸರ್ನವರೇ ಆಗಿರಲಿ, ಸಿಂಗರ್ಸ್ನವರಾಗಿರಲಿ, ಅವರದ್ದು ಬೂಕೆಲ್ಲ ಇದೇ ವಿಲ್ಫಿರಿ ಬೆಂಬಸ್ದ ಅವರದ್ದು ಸಹ ಕೆಲವು ಬೂಕ್ಗಳನ್ನು ನಾವು ಮಾಡಿದ್ದೇವೆ. ಇಲ್ಲಂತಿಲ್ಲ, ಅವರಿಗೆ ಕೊಟ್ಟದನ್ನು ನಮಗೆ ತಂದು ಕೊಡಿ. ಅವರಿಗೆ ಸಹ ಮೊದಲು ಪ್ರೆಸ್ ಇತ್ತು. ಪ್ರೆಸ್ ಮತ್ತು ಬೈಂಡಿಂಗ್ಗೆ ವ್ಯತ್ಯಾಸ ಉಂಟು. ಪ್ರೆಸ್ ಅಂದರೆ ಎಲ್ಲ ಮಿಷಿನ್ಗಳಲ್ಲಿ ಆಗುವುದು. ಈಗ ನಾವು ಕೊಟ್ಟ ಒಂದು ನಾವು ಎಂತಾದರೂ ಹೇಳಿದ್ದನ್ನು ಅವರು ಟೈಪ್ ಮಾಡಿ ಕಂಪೋಸ್ ಮಾಡಿ ಅವರು ಮಿಷಿನಲ್ಲಿ ಹಾಕ್ತಾರೆ. ನಮ್ಮದು ಬೈಂಡಿಂಗ್ ಆಗಲ್ಲ, ಬೈಂಡಿಂಗ್ ಕೈಯಲ್ಲಿ ಮಾಡೋದು ಕೆಲಸ ಎಲ್ಲವನ್ನು. ಈಗ ನಾವು ಒಂದು ಬೀಡಿ ಕಟ್ಟುವಾಗೆ ಎಲೆ ತರ್ತೇವೆ, ಅದನ್ನು ಕಟ್ ಮಾಡ್ತೇವೆ, ಬೀಡಿ ಕಟ್ತೇವೆ. ಹಾಗೆ ಇದು ಸಹ ಬೂಕ್ ತಂದದನ್ನು ಓಪನ್ ಮಾಡ್ತೇವೆ, ಅದನ್ನು ಪ್ರೆಸ್ಸಿಗೆ ಹಾಕ್ತೇವೆ, ಒಣಗಿಸ್ಲಿಕ್ಕೆ ಹಾಕ್ತೇವೆ, ಸ್ಟಿಚ್ ಮಾಡ್ತೇವೆ, ಪುನಃ ಗಮ್ಮಾಗಿ ಒಣಗಿಸ್ತೇವೆ. ಅದೆಲ್ಲದು ನಮ್ಮದು ಅದಕ್ಕೆ ಪ್ರಿಂಟಿಂಗ್ಗೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಉಂಟು. ತುಂಬ ವ್ಯತ್ಯಾಸ ಉಂಟು ಪ್ರಿಂಟಿಂಗ್ಗೆ ಮತ್ತು ನಮ್ಮದು ಇದಕ್ಕೆ, ಯಾವುದಕ್ಕೆ, ಕೈ ಕೆಲಸಕ್ಕೆ. ಈಗ ಹೇಳುವುದಾದರೆ ಒಂದು ನಾವು ಯೋಚಿಸುವ ಒಂದು ನಮಗೆ ಬುಕ್ ಬರ್ತದೆ, ಅದು ತುಂಬ ಹಳತ್ತಿರ್ತದೆ, ಅದರದ್ದು ಹೊಗೆ ಅಂತ ಹೇಳಿಕೆ ಆಗುದಿಲ್ಲ. ಆದರೆ ಸಹ ಕಲ್ಮಶ ಇರ್ತದೆ ಅಲ್ಲ ಒಂದು ಬೂಗಳೇ, ನಮ್ಮ ಬೂಕ್ ಕೈಗಳಿಗೆ ಅದು ಅಂಟುತ್ತದೆ ಎಲ್ಲ ಆಗ್ತದೆ. ಅದರಲ್ಲಿ ರೋಗಕ್ಕೆ ಧೂಳು ಬರ್ತದೆ, ಪೊಲ್ಯೂಷನ್ಸ್ ಇರ್ತದಲ್ಲ, ಅದು ಬೂಕಲ್ಲಿ ಇದು ಇರ್ತದಲ್ಲ, ಧೂಳು ಇರ್ತದಲ್ಲ. ಆದರೆ ಸಹ ಇಷ್ಟು ತನಕ ನಮಗೆ ಅಂದ್ರೆ ನಾವು ಇಲ್ಲದೆ ಸಹ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಮೊದಲು ಸಹ ಇತ್ತೆ. ಅದು ಹೇಳುದಕ್ಕೆ ಹೇಳಿಕ್ ಆಗುದಿಲ್ಲ, ರೋಗದೇ ಹೇಳುದಿಲ್ಲ. ಆದ್ರೆ ನನ್ನ ಯಜಮಾನರು ಈಗ ಒಂದು ಸಾಧಾರಣ ಒಂದು ವರ್ಷದಿಂದ ಅವರದ್ದು ಕಿಡ್ನಿದು ಟ್ಯೂಮರ್ ಆಗಿತ್ತು. ನಮಗೆ ಸಹ ಗೊತ್ತಿರಲಿಲ್ಲ. ಅವಾಗ ಯೂರಿನಲ್ಲಿ ಬ್ಲಡ್ ಹೋಗ್ತೈತೆ ಅಂತ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದ್ರು ಟ್ಯೂಮರ್ ಆಗಿ ಅದು ಒಳಗಿವೆ ಸತ್ತಿದೆ, ಹಾಗೆ ಅದು ರೈಟ್ ಸೈಡಿದ ಅವರದ್ದು ಕಿಡ್ನಿ ತೆಗಿಲಿಕ್ಕೆ ಆಯ್ತು. ಹಾಗೆ ನಮಗೆ ಈಗ ಕಷ್ಟಗಳು ಆರಂಭ ಆದವು. ಹಾಗೆ ಅದನ್ನೀಗ ಅವರಿಗೆ ರೈಟ್ಸ್ ಇದು ಕಿಡ್ನಿ ಅವರದ್ದು ವರ್ಕ್ ಆಗುದಿಲ್ಲ, ಫುಲ್ಲು ತೆಗೆದು ಇದು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆದರೆ ಈಗ ನಾವು ಮದ್ದಲ್ಲಿ ಇದ್ದೇವೆ. ಅದು ಭೂಕಂದ ಬಂದದಂತ ಹೇಳಿಕೆ ಆಗ್ದಿಲ್ಲ. ನಾವು ಮೊದಲು ಇದ್ದ ನಮ್ಮ ಶಾಪಲ್ಲಿ ಜನ್ರೇಟರ್ ಇತ್ತು ಅವರದ್ದು, ನಮ್ಮ ಓನರ್ ಅವರದ್ದು. ಅದು ಹೊಗೆ ಅವರ ಇದಕ್ಕೆ ಹೋಗಿದೆ ಅಂತ ಡಾಕ್ಟರ್ ಅವರು ಹೇಳ್ತಾರೆ ಅಷ್ಟೆ. ಹೊಗೆ ಹೋಗಿ ಅದು ಆಗಿದೆ ಅಂತ. ಹೊಗೆ ಹೋಗ್ಲಿಕ್ಕೆ ಕಾರಣ ನಮ್ಮದಿದ್ದ ಅಂಗಡಿ ಇದ್ರೆ ಅಲ್ಲಿ ಅವರು ಸಹ ಅವರದ್ದು ಜನರೇಟರ್ ಇಟ್ಟಿದ್ರು. ಹೇಳಿದ್ರೆ ಅವರಿಗೆ ಅವರು ಅಂದರೆ ಕೆಲವು ಮನುಷ್ಯರಿಗೆ ಮನುಷ್ಯತ್ವ ಇರುವುದಿಲ್ಲ, ಅದು ಹೇಳಿಕೆ ಆಗುದಿಲ್ಲ. ಅವರದ್ದು ತಪ್ಪಂತಲ್ಲ, ನಮ್ಮದು ಸಹ ನಮಗೆ ಸಹ ಕೆಲಸ ಬೇಕಂತ ನಾವು ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದೆವು, ಒಬ್ಬರನ್ನು ಮೂಲ ನೋಯಿಸೋದಲ್ಲ. ಆದರೆ ಅವರದ್ದು ಜನರದ್ದು ಪ್ರಾಬ್ಲಮ್ಗೆ ಆಗವೇ ನಮಗೆ ಬೈನಿಂಗ್ ಕೊಡಲಿಕ್ಕೆ ಬಂದ ಡಾಕ್ಟರ್ ಹೇಳಿದ್ದಾರೆ, ಈಗ ನೀನು ಯಂಗಿದ್ದೀಯ ಐವನ್ ರವರು, ಈಗ ನಿಮಗೆ ಗೊತ್ತಾಗುದಿಲ್ಲ ಅದರದ್ದು ಮತ್ತು ಕೇಳ. ಅದೇ ಈಗ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಅವರಿಗೆ ಆಗಿದೆ. ಅದು ಡಾಕ್ಟರ್ ಅವರು 100% ಹೇಳಿದ್ದಾರೆ ಹೋಗಿ ಹೋಗಿ, ಯಾಕಂದರೆ ಅವರು ಬೀಡಿ ಸಿಗರೇಟ್ ಎಳೆಯುವುದಿಲ್ಲ, ಡ್ರಿಂಕ್ಸ್ ಮಾಡುವುದಿಲ್ಲ. ಹಾಗಾದರೆ ಎಲ್ಲಿಂದ ಬಂತು ಟ್ಯೂಮರ್? ಅದು ಅವರಿಗೆ ಹೊಗೆಯಿಂದ ಬಂದಿದೆ ಅಂತ ನಮಗೆ ಡಾಕ್ಟರ್ ಅವರು ಹೇಳಿದ್ದಾರೆ. ಅದು ಬುಕ್ ಬೈಂಡಿಂಗ್ ಇಂದವೇ ಬಂದಿದೆ ಅಂತ ಅಲ್ಲ, ಅದರಲ್ಲಿ ಅಲ್ಲವೇ ಅಲ್ಲ. ಯಾಕಂದ್ರೆ ಬರುವುದಾದ್ರೆ ಅದು ಅವರಿಗೆ ಮೊದಲೇ ಬರಬೇಕಿತ್ತು, ಯಾಕಂದ್ರೆ ಅವರು ಸಣ್ಣ ಪ್ರಾಯದಿಂದ ಕೆಲಸ ಮಾಡ್ತಾರೆ ಅದನ್ನು. ಬುಕ್ ಬೈಂಡಿಂಗ್ ನನಗೆ ಮೊದಲು ಖುಷಿ ಕೊಡಲಿಲ್ಲ, ಮದುವೆ ದಿವಸದಲ್ಲಿ ಇವರು ಎಷ್ಟು ಕಷ್ಟಪಡ್ತಾರೆ ಅಂತ ಆಗ್ತಿತ್ತು. ಆದರೆ ಕ್ರಮೇಣ ಎಂತ ಕೈ ಕೆಸರಾದರೆ ಬಾಯಿ ಮೊಸರು ಎಂದಾಗಿ ತಿಳಿಯುತ್ತಾ ತಿಳಿತಾ ಹೋದಂತೆ ಇದರದ್ದು ಅನುಭವ ಖುಷಿಯಾಗಿ ಈ ಕೆಲಸದಲ್ಲಿ ನಾನು ನಿಜವಾಗಿ ಹೇಳ್ತೇನೆ ಒಂದು ಆತ್ಮತೃಪ್ತಿ ಉಂಟು, ನಮಗೆ ಒಂದು ಖುಷಿ ಕೊಡ್ತದೆ. ನನಗೆ ನಾನು ಎಣಿಸೋದು ಕೆಲವು ಸಲ ಎಲ್ಲರೂ ಕೆಲಸ ಇಲ್ಲ ಹೇಳಿದರೆ ನಮಗೆ ಯಾವಾಗ ಕೆಲಸ ಇಲ್ಲ ಅಂತ ನನ್ನ ಮದುವೆಯ ಜೀವನದಲ್ಲಿ ನನಗೆ ಆಗಲಿಲ್ಲ. ಯಾವತ್ತು ಅವರು ಕೆಲಸ ಇಲ್ಲ ಅಂಗಡಿಗೆ ಇವತ್ತು ಎಂತ ಸಹ ಕೆಲಸ ಇಲ್ಲ ಅಂತ ನಮಗೆ ಇವತ್ತು ನನಗೆ ನನಗೆ ಆ ಅನುಭವ ಆಗಲಿಲ್ಲ ಇವತ್ತು ತನಕ. ಕೆಲವು ಸಲ ಕೆಲಸ ಇದ್ದರೆ ಭಾಳ ವಿಷಯ, ಇಷ್ಟು ಕೆಲಸ ಉಂಟು, ಈಗ ನಮಗೆ ಇದು ಕೆಲಸ ನೋಡುವಾಗ ಗೊತ್ತಾಗ್ತದೆ ಇಷ್ಟು ಉಂಟು ಹೀಗೆ ಮಾಡಿ ಕೊಡೋದು ಅಂತ ಸಹ ಆಗಿದ್ದು ಸಹ ಉಂಟು. ಹಾಗೆ ಇದು ಕೆಲಸದಲ್ಲಿ ನಮಗೆ ತೃಪ್ತಿ ಸಿಕ್ಕಿದೆ, ಬೇಜಾರು ಅಂತ ಆಗಲಿಲ್ಲ. ಬೇಜಾರದ ಪೇಸ್ಟ್ ಹಾಕ್ಲಿಕ್ಕೆ ಉಂಟು, ಅದು ಕೆಲಸ ಎನಿಸುವಾಗ ಒಂಥರ ಕಷ್ಟಕರದು, ಆದರೆ ಸಹ ನಮಗೆ ಕೆಲಸ ಮಾಡಿ ಹಣ ಸಿಕ್ಕುವಾಗ ತೃಪ್ತಿಕರ ಆಗ್ತದಲ್ಲ, ಅದರದ್ದು ನಮ್ಮದು ಯಶಸ್ಸು ಬಂದಿದೆ ಅಂತ ಆಗ್ತದಲ್ಲ. ಬುಕ್ ನಿಮಗೆ ಈಗ ನೀವು ನನಗೆ ಒಂದು ಒಳ್ಳೆ ಬುಕ್ ಮಾಡಿ ಕೊಡುವಾಗ ಇದು ಇಂದು ಇಷ್ಟು ಒಳ್ಳೆಯದಾಗಿದೆ ಬುಕ್ ಅಂತ ನಿಮಗೆ ಸಹ ಖುಷಿ. ನಮಗೆ ಕೆಲವರು ಜಾಸ್ತಿ ಹಣ ಕೊಟ್ಟೇ ಹೋಗ್ತಾರೆ. ನಾವು ನಮ್ಮ ಬುಕ್ಗಳಿಗೆ ಯೂಸ್ ಮಾಡೋದು ಒಂದು ಬೊಟ್, ನನಗೆ ಕನ್ನಡದಲ್ಲಿ ಹೇಳಿಕೆ ಗೊತ್ತಾಗ್ತಿಲ್ಲ, ಅದು ಸುತ್ತೆ ಅಂತ ಹೇಳ್ತಾರಲ್ಲ ಅದು, ಮತ್ತದು ಹೋಲ್ಸ್ ಮಾಡಲಿಕ್ಕೆ ಒಂದು ಸ್ಟೀಲಿದು ಇದು ಸಣ್ಣ ಸೂಜಿಯಾಗೆ, ಮತ್ತು ಒಲಿಲಿಕ್ಕೆ ಸೂಜಿ, ಮತ್ತು ಬೂಕು ಇದು ಮಾಡಲಿಕ್ಕೆ ಅಂತ ಗೊತ್ತುಂಟ ಹೋಲ್ ಮಾಡುವಂಥ ಒಂದು ಮಿಷಿನ್ ಥರ, ಮಿಷಿನ್ ಅಲ್ಲ ಅಂದರೆ ಕರೆಂಟಲ್ಲಿ ಅಲ್ಲ, ಅದು ಕೈಯಲ್ಲೇ ಹೋಲ್ಸ್ ಮಾಡೋದು ಅದರಲ್ಲಿ, ಅದಕ್ಕೆ ಒಂದು ಪಿನ್ ಹಾಕ್ಲಿಕ್ಕೆ ಉಂಟು. ಆ ಟೈಪಿದೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ, ಕತ್ತರಿ ಮತ್ತು ಅದು ಸ್ಕೇಲ್ ಕಟ್ಟಿಂಗ್ ಪ್ಲೇಯರ್ ಕೆಲವು ಸಲ ಬೇಕಾಗ್ತದೆ, ಮತ್ತದು ಗರಗಸ ಅಂತ ಹೇಳ್ತಾರಲ್ಲ, ಮತ್ತು ಎಕ್ಸೋ ಬ್ಲೇಡ್ ಅದೇ ಅದು ಅಂಥದ್ದೆಲ್ಲ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ತುಂಬ ಇದು ಬೇಕಂತಾರೆ, ಪ್ರೆಸ್ ಮಿಷಿನ್, ಅದು ಪ್ರೆಸ್ ಮಿಷಿನ್ ಮತ್ತು ಕಟ್ಟಿಂಗ್ ಮಿಷಿನ್ ಅದೆಲ್ಲ ನಾವು ಯೂಸ್ ಮಾಡ್ತೇವೆ. ಪೇಪರ್ ರೆಡ್ಸ್ ಎಲ್ಲ ನಾವು ನಮ್ದಂದ್ರೆ ಪ್ರೈವೇಟ್ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಶಾಪಿಂದ ನಮಗೆ ತರಲಿಕ್ಕೆ ಆಗುದಿಲ್ಲ. ನಮ್ದೊಂದು ಯಾವ್ದಾದ್ರು ರೆಗ್ಯುಲರ್ ಶಾಪಿಗೆ ಹೋಗಿ ನಾವು ಸಾಮಾನು ತರುದು, ಅಂದ್ರೆ ನಮ್ಗೆ ಲಾಟ್ ಲಾಟ್ ತರ್ಲಿಕ್ಕಿಲ್ಲ ಅಲ್ಲ, ಲಾಟ್ ಲಾಟ್ ತಂದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಆಗ್ತದೆ. ಇದು ನಾವು ನಮಗೆ ಕೆಲಸ ಬರುವಷ್ಟೇ ಮಾಡುವುದರಿಂದ ಅವರು ನಮಗೆ ಸ್ವಲ್ಪ ಕಮ್ಮಿಗೆ, ನಾವು ಅವರ ಶಾಪಿಗೆ ಹೋಗಿ ತರ್ತೇವೆ ಅಂತ ನಮ್ಗೆ ಸ್ವಲ್ಪ ಕನ್ಸೆಷನ್ ಮಾಡಿ ಕೊಡ್ತಾರೆ ಅಷ್ಟೆ. ನಮಗೆ ಆದಾಯ ಅಂತ ಇಲ್ಲ, ತಿಂಗಳಿಗೆ ಇಷ್ಟೇ ಅಂತ ಆದಾಯ ಇಲ್ಲ. ಆದ್ರೆ ಕೆಲವು ಸಲ ಇವತ್ತೊಂದು 50 rupees ನಾವು ದುಡಿದೀವಿ ಅಂತ ಎಣಿಸುವ, ನಾಳೆ 150, ಅದೇ ಕೆಲವು ಸಲ ನಾವು ದಿವಸಕ್ಕೆ 1000 ದುಡಿದ ಸಹ ಉಂಟು. ಅದೇ ಒಂದೇ ಲೆಕ್ಕ ಅಲ್ಲ, ಬ್ಯಾಲೆನ್ಸ್ ಒಂದು ಇವತ್ತು ಕೆಲವು ಸಲ ಇಲ್ಲದ ಸಹ, ಇವತ್ತು ಈಗ ಕೆಲಸ ಮಾಡಿ ಸಹ ಕೆಲವರು ಕೊಂಡೋಗದ ದಿವಸ ಸಹ ಇರ್ತದೆ, ಕೆಲವು ಸಲ 3-4 ದಿವಸ ಯಾರ್ದು ಸಹ ಹಣ ಬರದ ದಿವಸ ಸಹ ಇರ್ತದೆ. ಆಗ ನಾವು ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿ, ಅದೇ ಹೇಳಿದೆಲ್ಲ ನಾನು, ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಇದ್ದದನ್ನು ನಾವು ಆಗ ದುಡಿದನ್ನು ಜುಲೈ ಆಗಸ್ಟ್ ತನಕ ನಾವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ನಮಗೆ ಗೊತ್ತುಂಟಲ್ಲ ಆ ತಿಂಗಳಲ್ಲಿ ನಮಗೆ ಕೆಲಸ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹೆಚ್ಚಾಗಿ ಜೂನ್ ತನಕ ನಮ್ಗೆ ಇರ್ತದೆ. ಅದೇ ಹೇಳಿದೆ ನಾನು, ಒಂದು ದಿವಸಕ್ಕೆ 50 rupees 150 rupees ಕೆಲಸ ಅಲ್ಲ. ಹಾಗೆಲ್ಲ ಹೈಫೈ ಜೀವನ ನಮ್ಮದಲ್ಲ, ದೇವರದಲ್ಲಿ ಒಂದು ನಿಲ್ಲಕ್ಕೆ ನಮಗೆ ಒಂದು ಮನೆ ಮತ್ತೊಂದು ಕೆಲಸಕ್ಕೆ ಒಂದು ಕೆಲಸ ಉಂಟು. ಕೊನೆಯದಾಗಿ ಹೇಳುವುದಾದರೆ, ಈ ನಮ್ಮ ವೃತ್ತಿ ನಮಗೆ ತೃಪ್ತಿ ತಂದಿದೆ, ಆದರೆ ನಾವು ಮಾಡಿಕೊಟ್ಟ ಬೂಕುಗಳನ್ನು ಯಾರ ಮನೆಯಲ್ಲಿ ಇರ್ತವ ಅವರಿಗೆ ಅದು ಬೂಕು ನೋಡುವಾಗ ನಮ್ಮದೊಂದು ನೆನಪು ಇರಬಹುದಂತ ಒಂದು ನಮಗೆ ತೃಪ್ತಿಕರ ಜೀವನವಿದೆ. ಇದು ಒಂದು ನೀವು ನಮ್ಮೊಂದಿಗೆ ಬಂದು ನಮಗೆ ಒಂದು ಸಂದರ್ಶನ ಮಾಡಿ ನಮ್ಮ ಒಡನೆ ಕೆಲವು ಸಮಯ ನಿಮ್ಮ ಅಮೂಲ್ಯವಾದ ವೇಳೆಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ನನಗೆ ನನ್ನ ಪತಿಯಿಂದ ಇದೊಂದು ವಿದ್ಯೆ ನಾನು ಸಹ ಕಲಿತಕ್ಕೆ ನಾನು ನನ್ನ ಮಾವನಿಗೆ ಹೆಚ್ಚಾಗಿ ನನಗೆ ನನ್ನ ಮಾವನ ಮೇಲೆ ತುಂಬ ಅಭಿಮಾನ, ನನಗೆ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ಅವರು ಅವರ ಮಗನಿಗೆ ಇದು ವೃತ್ತಿಯನ್ನು ಕಲಿಸಿದ್ದಕ್ಕೋಸ್ಕರ ಇವತ್ತು ನಾವು ಇದ್ದೇವೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬಂದು ನಮ್ಮದು ಸಂದರ್ಶನ ತೆಗೆದುಕೊಂಡಕ್ಕೆ ನನ್ನ ಯಜಮಾನರ ಕಡೆಯಿಂದ ನಾನು ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನನ್ನೊಂದಿದು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ.
1: ಕೇಳುಗರೆ, ನಿಜವಾಗಿಯೂ ಬುಕ್ ಬೈಂಡಿಂಗ್ ವೃತ್ತಿಯು ಪ್ರಿಂಟಿಂಗ್ ಪ್ರೆಸ್ ವೃತ್ತಿಗಿಂತ ವಿಭಿನ್ನ ಮತ್ತು ತ್ರಾಸದಾಯಕವಾದುದು. ಇದು ಇಂತಿಷ್ಟೇ ನಿರ್ದಿಷ್ಟ ಆದಾಯವನ್ನು ಒಳಗೊಂಡಿರುವುದಿಲ್ಲ, ಆದರೂ ಆತ್ಮತೃಪ್ತಿಗೆ ಮೂಲ ಕಾರಣವಾಗುತ್ತದೆ. ಇದನ್ನು ಶ್ರೀಮತಿ ಅನಿತರವರು ವಿವರಿಸಿದಾಗ, ಅವರ ಈ ಕೆಲಸಕ್ಕೆ ನಾನು ಜೈ ಎಂದೆ. ಕಾಯಕವನ್ನು ಕೈಲಾಸವೆಂದೇ ನಂಬಿದ ಈ ದಂಪತಿಗೆ ನಮ್ಮ ಸಾರಂಗ್ ಪರವಾಗಿ ಅಭಿವಂದನೆಗಳು. ಇದು ಇವತ್ತಿನ ವಿಶೇಷ. ಬದುಕೆಂಬ ಪುಸ್ತಕವು ಗೆದ್ದಲಿಗೆ ಬಲಿಯಾಗುವುದರ ಮೊದಲು ಈ ಪುಸ್ತಕದ ಸುತ್ತಲೂ ಇರುವ ಪ್ರಪಂಚದ ಹಲವಾರು ಅನುಭವಗಳನ್ನು ಈ ಜೀವನದ ಖಾಲಿ ಹಾಳೆಗಳಲ್ಲಿ ತುಂಬೋಣ, ರಕ್ಷಿಸೋಣ ಎನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತಿದ್ದೇನೆ. ಇದು ಈ ದಿನದ ಸುತ್ತಮುತ್ತ ವಿಶೇಷ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಂಬ ವಿಶ್ವಾಸದೊಂದಿಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: यस केलतिरुदु रेडियो सारंग 107.8 एफएम सारंग संगमा नेर प्रसार कार्यक्रमक्के एल्लरिगू कूड स्वागत ननु आर्जे अभिषेक ಈ ವಾರದಲ್ಲಿ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳು, ನೀವು ಕೇಳಿದಂತಹ ಕಾರ್ಯಕ್ರಮಗಳು, ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ವಾರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ನೇರ ಪ್ರಸಾರ ಕಾರ್ಯಕ್ರಮಗಳಿಂದ ಹಿಡಿದು ಅಥವಾ ಮುದ್ರಿತ ಕಾರ್ಯಕ್ರಮಗಳವರೆಗೆ ಪ್ರಸಾರ ಆಗಿದೆ. ನೀವು ಕೇಳಿದ್ದೀರಿ, ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮಗಳು ಅಥವಾ ನಿಮಗೆ ಏನೆಲ್ಲ ನಿಮ್ಮ ಅನಿಸಿಕೆಗಳಿದೆ ಅದನ್ನು ನೀವು ಈ ಮೂಲಕವಾಗಿ ಹಂಚಿಕೊಳ್ಬೋದು. 16ನೇ ತಾರೀಕಿನಿಂದಲೇ ನಾವು ನೋಡ್ತಾ ಹೋಗೋದಾದರೆ ಆದಿತ್ಯವಾರ ಬೆಳಗ್ಗೆ ಭಕ್ತಿ ಸಾರಂಗದಿಂದ ಆರಂಭ ಆದರೆ ಸಪ್ತಸ್ವರ ದಿನ ಇತ್ತು, ಹಾಗೆಯೇ ಫಾದರ್ ಮೆಲ್ವಿನ್ ಅವರ ಸಂದೇಶ ಇತ್ತು, ಹಾಗೆಯೇ ಮದರ್ ತೆರೇಸ್ ಅವರ ಬಗೆಗಿನ ಒಂದಿಷ್ಟು ಏನು ವಿಚಾರ ಸಂಕಿರಣದ ಮಾತುಗಳು ಪ್ರಸಾರ ಆಗಿತ್ತು 9ರಿಂದ 11 ಗಂಟೆಯವರೆಗೆ. ಹಾಗೆಯೇ ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ ಯಕ್ಷಗಾನ ಅವತ್ತಿನ ಆ ದಿನ ಪ್ರಸಾರ ಆಗಿರುವಂಥದ್ದು. ತುಳು ಕಾರ್ಯಕ್ರಮದಲ್ಲಿ ತುಳುವೆರೆ ಔಸ ಬೊಕ್ಕ ಬೌಸ ಇದು ಕೂಡ ಪ್ರಸಾರ ಆಗಿದ್ದನ್ನು ನಾವು ನೋಡಿರ್ಬೋದು. ಹಾಗೆ ಮೈಕಾಲ್ ತೊಪಲ್ಕ ಬಹುಭಾಷಾ ಹಾಡುಗಳು ಕೊಂಕಣಿ ಕಾರ್ಯಕ್ರಮ, ಹಾಗೆಯೇ ಇದು ಏನು ರಿಪೀಟ್ ಧ್ವನಿ ಮುದ್ರಿತ ಹಲೋ ಡಾಕ್ಟರ್ ಕಾರ್ಯಕ್ರಮ, ಅದ್ರ ಜೊತೆಗೆ ಕಳೆದ ಶನಿವಾರದಂದು ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಅವತ್ತಿನ ಆ ದಿನ ಪ್ರಸಾರ ಆಗಿರುವುದನ್ನು ನೀವು ಕೇಳಿರ್ಬೋದು. ಭವಿಷ್ಯದ ಭಾರತ, ಸ್ವಾತಂತ್ರ್ಯದ ಕುರಿತು ಫಾದರ್ ನಮ್ಮ ನಿರ್ದೇಶಕರಾದಂಥ ಫಾದರ್ ವಿಲಿಯಂ ಮಾರ್ಸೆಲ್ ಅವರ ಮಾತುಗಳು, ನೆಹರು ಮೈದಾನದಿಂದ ನೇರ ಪ್ರಸಾರ, ಸ್ವಾತಂತ್ರ್ಯ ಮತ್ತು ಪರಿಸರದ ಪರಿಕಲ್ಪನೆ, ಯಕ್ಷಗಾನ, ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳು, ಬಹುಭಾಷಾ ಕವಿಗೋಷ್ಠಿ, ಹಾಗೆಯೇ ಕುಸುಮಾವತಿ ದೇಶಪಾಂಡೆ ಸ್ವಾತಂತ್ರ್ಯ ಹೋರಾಟಗಾರರ ಬಗೆಗಿನ ಒಂದಿಷ್ಟು ಮಾಹಿತಿಗಳು, ಕಾರ್ನಾಡ್ ಸದಾಶಿವರಾವ್, ಹಾಗೆಯೇ ನಿಕೇತ್ ರಾಜ್ ಮೌರ್ಯ ಅವರು ಸ್ವಾತಂತ್ರ್ಯ ಇತಿಹಾಸದ ಬಗ್ಗೆ ಮಾತಾಡಿರುವಂಥದ್ದು, ಇವೆಲ್ಲವೂ ಕೂಡ ಅವತ್ತಿನ ದಿನ ನಿರಂತರವಾಗಿ 16 ಗಂಟೆಗಳ ಕಾಲ ಯಾವುದೇ ಏನು ಮರುಪ್ರಸಾರ ಇಲ್ಲದೆ ಪ್ರಸಾರ ಆಗಿರುವುದನ್ನು ಕೂಡ ನೀವು ಕೇಳಿರ್ಬೋದು. ಅದಾದ ನಂತರ ನಾಗರ ಪಂಚಮಿ ಇತ್ತು. ನಾಗರ ಪಂಚಮಿ ಮಾರ್ನಿಂಗ್ ಮಂತ್ರದಲ್ಲಿ ಭಾಸ್ಕರ್ ಕುಕ್ಕೊಳ್ಳೆ ಅವರ ಮಾತು ಇತ್ತು. ಹಾಗೆಯೇ ಆರೋಗ್ಯ ಸಾರಂಗಲ್ಲಿ ಅರ್ಪಿತಾ ಭಟ್ ಅವರು ಕಬ್ಬಿನಾಂಶದ ಬಗ್ಗೆ ಮಾತಾಡಿದರು. ಹಾಗೆಯೇ ಬ್ಯಾರಿಯಲ್ಲಿ ಭಾಷಾ ಸಾಕ್ಷ್ಯಚಿತ್ರ ಪ್ರಸಾರ ಆಗಿತ್ತು. ತುಕಾರಾಮ್ ಪೂಜಾರಿಯವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದ್ದರೆ ಯಕ್ಷಗಾನ ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ ಭಾಗ 4 ಪ್ರಸಾರ ಆಗಿತ್ತು. ತುಳು ಕಾರ್ಯಕ್ರಮದಲ್ಲೂ ಕೂಡ ನಾಗರ ಪಂಚಮಿಯ ವಿಶೇಷತೆ ಇತ್ತು. ಹಾಗೆಯೇ ಒಲವಿನ ಹಾಡು, SMS ಆಧಾರಿತ ಇತರ ಎಲ್ಲ ದಿನ ಪ್ರಸಾರ ಆಗುವ ಹಾಗೆ ಕಾರ್ಯಕ್ರಮಗಳು ಆ ದಿನ ಕೂಡ ಪ್ರಸಾರ ಆಗಿರುವಂಥದ್ದು. 18ನೇ ತಾರೀಕಿನಂದು ಕೂಡ ಬೆಳಗ್ಗೆ ಭಕ್ತಿ ಸಾರಂಗದಿಂದ ಆರಂಭ ಆದರೆ ಕೊಂಕಣಿ ಕತೆ ಪಣಂ ಪ್ರಸಾರ ಆಗಿತ್ತು. ಹಾಗೆಯೇ ಅರುಣ್ ಉಲ್ಲಾಲ್ ಅವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆದರೆ ಜೇಸನ್ ಪಿರೇರ ಶಿರ್ತಾಡಿ ಅವರ ಜೊತೆಗೆ ತಾಳು ಉಮಾಳು ಅವತ್ತಿನ ದಿನ ಪ್ರಸಾರ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಾಗರ ಪಂಚಮಿ 3ನೇ ಭಾಗ ಪ್ರಸಾರ ಆಗಿತ್ತು. ಕೋಸ್ಟಲ್ವುಡ್ ಪಿಕ್ಚರ್ ಮೂವಿಯ ವಿಶೇಷ ತುಳು ಕಾರ್ಯಕ್ರಮದಲ್ಲಿ ಅವತ್ತು ಇದ್ದದನ್ನು ನಾವು ನೋಡಬಹುದು. ಹೀಗೆ ಇತರ ಎಲ್ಲ ಕಾರ್ಯಕ್ರಮಗಳು ಕೂಡ ಅವತ್ತಿನ ದಿನ ಪ್ರತಿದಿನದ ಹಾಗೆ ಪ್ರಸಾರ ಆಗಿರುವುದನ್ನು ಕೂಡ ನೀವಿಲ್ಲಿ ಗಮನಿಸಿರ್ಬೋದು. ಇನ್ನು 19ನೇ ತಾರೀಕಿನಂದು ಕೂಡ ಆರೋಗ್ಯ ಸಾರಂಗದಲ್ಲಿ ಡಾಕ್ಟರ್ ಶ್ರೀವರ್ಷ ಪೈಲ್ಸ್ ಬಗ್ಗೆ ಮಾತಾಡಿರುವಂಥದ್ದು, ಹಾಗೆಯೇ ಓವ್ಯೂವರ್ಸ್ ಕೊಂಕಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ, ಮೈಕಾಲ್ ತೊಪಲ್ಕ, ನಾಗರ ಪಂಚಮಿ ಯಕ್ಷಗಾನ ಭಾಗ 4 ಪ್ರಸಾರ ಆಗಿದೆ. ಹಾಗೆಯೇ ಸೋನದ ವಿಶೇಷತೆಲು ಬೊಕ್ಕ ಆಚರಣೆಲು ತುಳು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದ್ದರೆ ಪ್ರತಿದಿನ ಪ್ರಸಾರ ಆಗುವ ಹಾಗೆ ವಿವಿಧ ನೇರ ಪ್ರಸಾರ ಕಾರ್ಯಕ್ರಮಗಳು ಅವತ್ತಿನ ದಿನ ಕೂಡ ಪ್ರಸಾರ ಆಗಿದ್ದನ್ನು ನೀವು ಗಮನಿಸಿರ್ಬೋದು. ಹಾಗೆ 20ನೇ ತಾರೀಕಿನಂದು ಕೂಡ ಅಡುಗೆ ಮನೆ ಪ್ರಸಾರ ಆಗಿತ್ತು. ಪಕೋಡ ಮಸಾಲ ಚಾಯ್ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗಿದ್ದನ್ನು ನೀವು ಗಮನಿಸಿರ್ಬೋದು. ಹಾಗೆಯೇ ಮಧುಮೇಹದ ಬಗ್ಗೆ ಫುಡ್ ಸ್ಟ್ಯಾಂಡ್ಸ್ ಅವರು ಮಾತಾಡಿರುವಂಥ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು. ಹಾಗೆಯೇ ತುಳುಚಾವಡಿಯಲ್ಲಿ ಧ್ವನಿಮುದ್ರಿತ ಪ್ರಸಾರ ಇತ್ತು. ನಾಗರ ಪಂಚಮಿ ಭಾಗ 5 ಪ್ರಸಾರ ಆಗಿತ್ತು. ಹಾಗೆ ಇತರ ತುಳುನಾಡಿನ ಆಚರಣಾತ್ಮಕ ಗೊಬ್ಬುಲು ಅನ್ನುವಂಥ ಮಾತು ಅವತ್ತಿನ ತುಳು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು. ಇವಿಷ್ಟು 20ನೇ ತಾರೀಕಿನಂದು ಕೂಡ ನಮಗೆ ಪ್ರಸಾರವಾದಂಥ ಕಾರ್ಯಕ್ರಮಗಳು. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಮಣಿ ಅವರು, ಹೇಳಿ ಹೇಳಿ, ಹೇಗಿದ್ದೀರಿ?
1: ಆರಾಮ ಆರಾಮ.
0: ನೀವು ಹೇಗಿದ್ದೀರಿ? ಎಸ್ ಎಸ್, ಹೇಳಿ ಮೇಡಮ್, ಹೇಳಿ.
1: ಕಾರ್ಯಕ್ರಮ ಕೇಳಿದ್ದೇನೆ, ನಿನ್ನೆ ಹಲೋ ಡಾಕ್ಟರ್ ಕೇಳಿದ್ದೇನೆ, ದತ್ತಾತ್ರೇಯ ಡಾಕ್ಟರ್ ಜೊತೆ ನೇರ ಫೋನಿನ ಕಾರ್ಯಕ್ರಮ ಚೆನ್ನಾಗಿತ್ತು ಸರ್. ಅಂಗಾಂಗ ದಾನದ ಕುರಿತಾಗಿ ಮಾಹಿತಿ ಪೂರ್ಣವಾಗಿ ಮೂಡಿ ಬಂತು.
0: ಮತ್ತೆ
1: ಇದು ಸರ್, ಕೊಂಕಣಿ ನಾಟಕ ಇವತ್ತೊಂದು ಕಾರ್ಯಕ್ರಮ ಕೇಳಿದೆ, ಅದು ಕೂಡ ಹಾಗೆ ಇವತ್ತು ಸ್ವಲ್ಪ ಬದಲಾವಣೆ ಬಂದಾಗೆ ಇತ್ತು, ನನಗೆ ಕಾರ್ಯಕ್ರಮ ಇಷ್ಟ ಆಯ್ತು ಸರ್.
0: ಓಕೆ,
1: ಮಲವಿನ ಹಾಡು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಉಂಟು.
0: ಓಕೆ,
1: ಮತ್ತೆ ಸರ್ ಇದು ರೇಡಿಯೋ ಸಂಜೆ ಕಾರ್ಯಕ್ರಮ
0: ಹೇಳಿ ಹೇಳಿ
1: ಮುಕ್ತವಾಗಿ ಮಾತಾಡಲಿಕ್ಕೆ ಕೊಡುವಂತ ಒಂದು ಅವಕಾಶ.
0: ಹೌದು
1: ಸರ್, ಎಂತ ಗೊತ್ತಾ, ರೇಡಿಯೋ ಸಂಜೆ ಕಾರ್ಯಕ್ರಮ ನನ್ನ ನೆಚ್ಚಿನ ಕಾರ್ಯಕ್ರಮ. ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ಬರುವಾಗ ರೇಡಿಯೋ ಸಂಜೆ ಕಾರ್ಯಕ್ರಮ ಅಂದ್ರೆ ಪ್ಲಸ್ ಪಾಯಿಂಟ್. ಈ ಒಂದು ನಮ್ಮ ಮೆದುಳು ಕೂಡ ಚುರುಕಾಗ್ತದೆ, ಆಮೇಲೆ ನಿಮ್ಮ ಮಾತಿನ ಕೇಳಿ ಮತ್ತೊಂದು ಕೆಲವೊಂದು ವಿವರಣೆಗಳನ್ನ ಚೆನ್ನಾಗಿ ಕೊಡ್ತೀವಿ. ಆದ್ರೆ ಒಂದು ಬೇಸರ ಅಂದ್ರೆ ನೀವು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಮಾತ್ರ ಬರ್ತೀರಿ, ಗುರುವಾರ ಶುಕ್ರವಾರ ಬರಲ್ಲ. ಇದಕ್ಕೆ ಏನಾಗಿದೆ ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು ನಾನು ಸುಮಾರು ವರ್ಷಗಳಿಂದ ರೇಡಿಯೋ ಸಾರಂಗ ಕೇಳ್ತೇನೆ. ನಿಮ್ಮ ಆರ್ ಜೆ ಅಭಿಷೇಕ್ ಸರ್ ಬಂದ್ರು ಅಂದ್ರೆ ಏನಾದ್ರೂ ಒಂದು ಇರ್ತದೇ ಇರ್ತದೆ ಸ್ಪೆಷಲಿ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಎರಡು ನಾನು ತುಂಬಾ ಬೋರ್ ಆಗ್ತದೆ, ಯಾಕಂದ್ರೆ ಶನಿವಾರ ಭಾನುವಾರ ಹೇಗೋ ಏನು ಬೋರ್ ಅದು ಬಿಟ್ಟಾಗಿ. ಆದ್ರೆ ಈಗ ನಮ್ಗೆ ಬೇಗದಲ್ಲಿ ಬೋರ್ ಹೊಡಿಸ್ತಿರಲ್ಲ ಸರ್, ಗುರುವಾರ ಬಂದ್ರೆ
0: ಎಸ್ ಎಸ್ ಖಂಡಿತ ಮ್ಯಾಮ್, ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಧನ್ಯವಾದಗಳು, ತುಂಬ ಸಂತೋಷ ಆಯಿತು. ಏನೋ ಕೆಲವು ಬದಲಾವಣೆಗಳು ಇತ್ತು, ಆ ಕಾರಣದಿಂದಾಗಿ ಅದು ಹಾಗೆ ಆಯಿತು. ನೋಡುವ, ನಿಮ್ಮ ಬೋರ್ ಹೊಡೆಸದಾಗಿ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡುವ.
1: ಬೆಳಗಿನ ಹಾಡುಗಳು ಕೆಲವೊಂದು ಬಂದ ಹಾಡುಗಳೇ ಬರ್ತದಾದ್ರು ನಮ್ಗೆ ರೇಡಿಯೋ ಸಂಜೆ ಕಾರ್ಯಕ್ರಮವನ್ನು ಕೇಳ್ಬೇಕಾದ್ರೆ ನಮ್ಮ ಆರ್ ಜೆ ಅಭಿಷೇಕ್ ಸರ್ ಅವರು ಮಿಶ್ರಿತವಾಗಿ ಹಿಂದಿ ಹಾಡುಗಳಿರ್ಬೋದು, ಕನ್ನಡ ಹಾಡುಗಳಿರ್ಬೋದು, ಪ್ರತಿಯೊಂದು ಹಾಡುಗಳನ್ನ ಮಿಶ್ರವಾಗಿ ಹಾಡುವ ಹಾಕುವ ಹಾಡುಗಳು ಯಾಕೋ ಅದೊಂದು ತುಂಬಾ ಇಂಜಾಯ್ ಅಂತ ಅನಿಸ್ತದೆ ಸರ್. ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತೀವಿ, ಅದು ತುಂಬಾ ಖುಷಿ ಆಗ್ತದೆ ಕೂಡ. ಹಾಗಾಗಿ ನೀವು ಬರ್ಲೇಬೇಕು, ಇದು ನೋಡುವ ಎಂಬುದು ಇನ್ನೂ ನೋಡ್ಲಿಕ್ಕೆ ಕೈಲ.
0: ಆಯ್ತು ಆಯ್ತು ಆಯ್ತು ಆಯ್ತು,
1: ಭಾವನ ಹರಿ ತುಂಬಾ ಭಾವಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಉಂಟು ರೇಡಿಯೋ ಸಾರಂಗದಲ್ಲಿ. ಮತ್ತೆ ಆರ್ ಜೆ ಬಿಂಗೆ ಅವರು ನಡೆಸಿಕೊಡುವ ತುಳು ಚಾವಡಿ ಕಾರ್ಯಕ್ರಮ ಇದು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ಆರ್ ಜೆ ಸೈಫುಲ್ ಅವರು ಯಾವಾಗೊಮ್ಮೆ ಬಂದು ಮಾತನಾಡ್ತಾರೆ ಒಲವಿನ ಹಾಡಿನಲ್ಲಿ. ಮತ್ತೆ ಹೃದಯ ರಾಗದಲ್ಲಿ ಆರ್ ಜೆ ಎಡ್ವರ್ಡ್ ಸರ್ ಕೂಡ ಹಾಗೆ ಆ ಒಲವಿನ ಹಾಡಿಗೆ ಎಲ್ಲ ಬರ್ತಾರೆ ಅಪರೂಪವಾಗಿ, ತುಂಬಾ ಖುಷಿ ಆಗ್ತದೆ. ಒಲವಿನ ಹಾಡು ಆರ್ ಜೆ ಬಿಂದ್ಯಾ ಮೇಡಮ್ ಅವರು ಕೂಡ ಚೆನ್ನಾಗಿ ನಡೆಸಿಕೊಡ್ತಾರೆ. ಮತ್ತೆ ಕೊಂಕಣಿ ಕಾರ್ಯಕ್ರಮ ಮೊನ್ನೆ ರೋಷನ್ ಸರ್ ಅವರು ನೇರ ಫೋನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು.
0: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್ ಎಸ್ ಎಸ್, ಥ್ಯಾಂಕ್ ಯು. ಹೊಮ್ಮಣಿಯವರು ಕಾಲನ್ನು ಮಾಡಿದರು, ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಅವರು ಹೇಳಿದರು. ಎಸ್, ನೋಡುವ, ಪ್ರಯತ್ನ ಮಾಡೋಣ ಆಯಿತಾ. ಕೆಲವೊಮ್ಮೆ ಕೆಲವೆಲ್ಲ ಸಂಗತಿಗಳು ಇರ್ತದೆ, ಕಾರಣಗಳಿಂದ ಕೆಲವು ಬದಲಾವಣೆಗಳು ಆಗ್ತದೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ.
2: ಹಲೋ ಸರ್.
0: ನಮಸ್ತೆ ನಮಸ್ತೆ
2: ಅಭಿಷೇಕ್ ಅರ್ಜಿ ಅವರಿಗೆ
0: ನಮಸ್ಕಾರ. ನಮಸ್ಕಾರ ನಮಸ್ಕಾರ ಮೊಹಮ್ಮದ್ ಸರ್, ಹೇಳಿ.
2: ನಿಮ್ಮ ಈ ವಾರದ ಕಾರ್ಯಕ್ರಮಗಳು ಕೆಲವು ಕೇಳಲಿಕ್ಕೆ ಆಗಲಿಲ್ಲ ಸರ್.
0: ಸಮಸ್ಯೆಯಿಂದಾಗಿ ಅಲ್ವಾ?
2: ಹೌದೌದು, ನಿಮ್ಮ ತುಳು ಕಾರ್ಯಕ್ರಮ ತುಳು ಚಾವಡಿ ಅದು ಒಳ್ಳೇದಿತ್ತು ಕಾರ್ಯಕ್ರಮ, ಅದು ಕೇಳಲಿಕ್ಕೆ ಅಷ್ಟೊಂದು ಇದಾಗ್ಲಿಲ್ಲ. ಮತ್ತೆ ನಮ್ಮ ಸೈಫ್ ಅವರು ಮಾಹಿತಿ ಕೊಟ್ರು ಬ್ಯಾರಿ ಮೈಕಾಂತ ಫಲಕದಲ್ಲಿ, ಅದು ಒಳ್ಳೇದಿತ್ತು. ಮತ್ತೆ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ಈ ವಾರದಲ್ಲಿ ಒಳ್ಳೇದಿತ್ತು ಅಂತ ಹೇಳ್ಬಹುದು. ಆದರೆ ನಮಗೇನಂದ್ರೆ ನಿಮ್ಮ ಸಂಜೆಯ ರೇಡಿಯೋ ಸಂಜೆಯಲ್ಲಿ ತಾವು ಬರ್ತೀರಿ ಅದು ಒಳ್ಳೆಯ ಕಾರ್ಯಕ್ರಮ ಅಂತ ಬಹಳ ಜನ ಹೇಳ್ತಾರೆ, ಅದನ್ನ ಕೇಳುವಾಗ ಕೇಳಲಿಕ್ಕೆ ಆಗುದಿಲ್ಲ. ಅದನ್ನು ಹಲೋ ಡಾಕ್ಟರ್ ಅನ್ನು ನೀವು ಹಲೋ ವೆನ್ಲಾಕ್ ಅನ್ನು ಹಲೋ ಡಾಕ್ಟರ್ ಮಾಡಿದ್ದೀರಿ, ಅದು ಸಂಜೆ ರೇಡಿಯೋ ಸಂಜೆಯನ್ನು
0: ಬೆಳಿಗ್ಗೆ
2: ಅಂತ ಮಾಡಿ ನಮಗೆ ಅದನ್ನು ಕೇಳಿಸುವಾಗೆ ಮಾಡ್ಬೇಕು ಸರ್.
0: ಅದು
2: ಅಲ್ಲದೆ ಮತ್ತೆ ನನ್ನೊಂದು ಸಲಹೆ ಉಂಟು ಸರ್, ಏನಂದ್ರೆ ನೀವೀಗ ಆ ಪ್ರದೇಶ ಸಮಾಚಾರವನ್ನ ಹಾಕ್ತೀರಿ ಅದು ಮಧ್ಯಾಹ್ನ ಒಂದುವರೆಗೆ, ಅದು ಒಳ್ಳೇದೇ ಕಾರ್ಯಕ್ರಮ, ಆದ್ರೆ ಕೆಲವದರಲ್ಲಿ ಎಲ್ಲ ಅದನ್ನು ಕಟ್ ಮಾಡಿದ್ರೆ ಹಾಕುವುದರಿಂದ ತೊಂದರೆ ಆಗ್ತದೆ, ಏನಂದ್ರೆ ನಿಮ್ಮ ಮುಂದಿನ ಕಾರ್ಯಕ್ರಮ ಹಿಂದೆ ಹೇಳ್ತಾರೆ ಅವರು.
0: ಹಾಗೆ ಅದರಲ್ಲಿ
2: ಹೌದೌದು ಅದರಲ್ಲಿ ಅವ್ರು ಬೇಗ ಪ್ರಸಾರ ಮಾಡಿರ್ತಾರಲ್ಲ ನಮ್ಮ ಮುಂದಿನ ವಾರ್ತೆ ಗೀತ ಅಂತ, ಅದು ಇದೇ ಯಾವ್ದು ಇದಂತ ಆಗ್ತದೆ. ಅದಕ್ಕೆ ನಂದೊಂದು ಸಲಹೆ ಉಂಟು ಸರ್, ಅದನ್ನು ತಾವೆಲ್ಲ ಪರಿಗಣಿಸಬೇಕಂತ ನಾನು ಅನ್ಕೊಳ್ತಾ ಇದ್ದೇನೆ. ಏನಂದ್ರೆ ಸರ್, ನಮ್ಮ ನಮ್ಮ ಎಲ್ಲ ತಾಲೂಕುಗಳಿಗೆ ಒಂದೊಂದು ಪತ್ರಿಕೆಯಲ್ಲಿ ಒಳಗೆ ಒಂದೊಂದು ಪುಟ ಇದೆ ಸುದಿನ ಹಾಗೆ ಎಲ್ಲ, ಅದರ ಅದೆಲ್ಲ ಲೋಕಲ್ ನ್ಯೂಸ್. ಆ ಲೋಕಲ್ ನ್ಯೂಸ್ ಎಲ್ಲಿ ಸಿಗುವುದಿಲ್ಲ, ಅದನ್ನು ಮಧ್ಯಾಹ್ನ ಓದಿದರೆ ಒಳ್ಳೇದು ಅಂತ ನನಗೆ ಒಂದು ಅಭಿಪ್ರಾಯ. ನೀವೇ ಅದನ್ನೇ ಮಾಧ್ಯಮ ಸುದ್ದಿ, ಲೋಕಲ್ ಮಾಧ್ಯಮ ಸುದ್ದಿ ಅಂತ ಹೇಳ್ಬಹುದು ಅಷ್ಟೇ. ನನ್ನ ಎಲ್ಲ ಸಲಹೆಗಳನ್ನು ತುಂಬಾ ಸ್ವೀಕರಿಸಿದ್ದೀವಿ, ಅದಕ್ಕೂ
0: ಒಂದು ಒಳ್ಳೆ ಒಳ್ಳೆ ಸಲಹೆ ಸರ್. ಇದರ ಬಗ್ಗೆ ನಾವು ಆಲೋಚಿಸ್ತೇವೆ, ಆಲೋಚಿಸ್ತೇವೆ ಖಂಡಿತ.
2: ಥ್ಯಾಂಕ್ ಯು ಸರ್.
0: ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಚ್ ಮೊಹಮ್ಮದ್ ವೇಣೂರ್ ಬಹಳ ಒಂದು ವ್ಯಾಲ್ಯೂಯಬಲ್ ಅಂದರೆ ಅಮೂಲ್ಯವಾದಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡು, ಇದನ್ನು ನಾವು ಖಂಡಿತವಾಗಿಯೂ ಇದರ ಬಗ್ಗೆ ಯೋಚಿಸ್ತೇವೆ, ಪರಿಗಣಿಸ್ತೇವೆ ಅನ್ನೋದನ್ನು ಹೇಳ್ತಾ ಕೇಳುಗರೇ, ನೀವು ಕೂಡ ಕರೆಯನ್ನು ಮಾಡ್ಬೋದು. ನೀವು ಕೇಳಿದಂಥ ಕಾರ್ಯಕ್ರಮಗಳು, ನಿಮ್ಗೆ ಇಷ್ಟವಾದಂಥ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳೋದೇ ಆದರೆ ನೀವು ಕಾಲನ್ನು ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ, ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಖಂಡಿತವಾಗಿಯೂ ನೀವು ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ, ಕೆಲವೊಮ್ಮೆ ನೀವು ಹೇಳುವಂಥ ಪ್ರಮುಖ ವಿಷಯಗಳಿರುತ್ತಲ್ವ, ತುಂಬ ಅದು ವ್ಯಾಲಿಡ್ ಆಗಿರ್ತದೆ, ನಮಗೆ ಅದರ ಅಗತ್ಯ ಇರ್ತದೆ, ನಮಗೆ ಅದು ಪರಿಣಗರಣೆಗೆ ತೆಗೆದುಕೊಳ್ಳಲಿಕ್ಕೆ ಅದರಿಂದ ತುಂಬ ಅಂಶಗಳು ಇರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಸಾರಂಗ್ ಸಂಗಮ ಅನ್ನೋದು ಬಹಳ ಅಗತ್ಯ, ನಿಮ್ಮ ಅನಿಸಿಕೆಗಳು ಬಹಳ ಅಗತ್ಯ. ಇಂಥ ಸಲಹೆಗಳನ್ನು ಸೂಚನೆಗಳನ್ನು ನೀವು ನೀಡ್ತಾನೆ ಬಂದಿದ್ದೀರಿ, ಅದನ್ನು ಸಾಧ್ಯವಾದದ್ದನ್ನು ನಾವು ಕಾಲಕಾಲಕ್ಕೆ ಬದಲಾವಣೆಗಳನ್ನು ಮಾಡ್ತಾ ಕೂಡ ಬಂದಿದ್ದೇವೆ. ಹಾಗಂದಲ್ಲಿ ಎಲ್ಲವೂ ಆಗ್ತದೆಯಾ ಅಂತ ಹೇಳಿದರೆ ಕೆಲವೊಮ್ಮೆ ಅದು ಕಷ್ಟ ಸಾಧ್ಯವೂ ಆಗ್ಬೋದು, ಬಟ್ ಪ್ರಯತ್ನ ನಮ್ಮದು ಜಾರಿಯಲ್ಲಿರ್ತದೆ ಅನ್ನೋದು ಮಾತ್ರ ಸತ್ಯ. ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಖಂಡಿತವಾಗಿಯೂ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್, ನಿಮ್ಮ ಜೊತೆ ಮಾತಾಡ್ತಿದ್ದೇನೆ. ನಾನು ಬೇರೆ ಬೇರೆ ಈ ವಾರದಲ್ಲಿ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮ ಕರೆಯನ್ನು ಮಾಡ್ಬೋದು. ವಾಟ್ಸಪ್ ಸಂದೇಶವನ್ನು ಕೂಡ ನೀವು ಕಳಿಸಬಹುದು. ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಏನು ಭಾವನೆಗಳಿದೆ ಅದನ್ನು ಖಂಡಿತವಾಗಿಯೂ ನೀವು ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ, ರೇಡಿಯೋ ಆ್ಯಪ್ನಲ್ಲಿ ಕೆಲವು ಸಮಯಗಳಿಂದ ಸಮಸ್ಯೆ ಉಂಟಾಗ್ತಿದೆ ಅನ್ನೋದನ್ನು ಅನೇಕ ಕೇಳುಗರು ಹೇಳ್ತಾ ಇದ್ದೀರಿ. ಖಂಡಿತವಾಗಿಯೂ ಅದೊಂದು ನಾವು ಅದನ್ನು ಏನು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ, ಅದರಲ್ಲಿ ಕೆಲಸಗಳು ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಆ ಸಮಸ್ಯೆಗಳು ದೂರವಾಗ್ತದೆ ಅನ್ನೋದನ್ನು ಕೂಡ ನಿಮಗೆ ನಾವು ಹೇಳ್ತಾ ಇದ್ದೇವೆ. ಕೆಲವೊಂದು ಸಲ ಈ ಕೆಲವು ತಾಂತ್ರಿಕ ಸಮಸ್ಯೆಗಳು ಅದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವೊಮ್ಮೆ ಸಮಯಗಳು ತೆಗೆದುಕೊಳ್ಳುತ್ತದೆ. ಈ ಕಾರಣಗಳಿಂದಾಗಿ ಸ್ವಲ್ಪ ಸಮಯ ಆಯಿತು. ಅದು ಖಂಡಿತವಾಗಿಯೂ ಕೇಳುಗರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಿದೆ ಅನ್ನೋದು ಕೂಡ ನಮಗೆ ತಿಳಿದಂಥ ವಿಷಯ. ಇದು ಆದಷ್ಟು ಬೇಗ ಎಲ್ಲವೂ ಕೂಡ ಸರಿಯಾಗ್ತದೆ ಅನ್ನೋದನ್ನು ಕೂಡ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ, ರೇಡಿಯೋ ಸಾರಂಗವನ್ನು ಕೇಳುವಂಥ ಕೇಳುಗರಿಗೆ ಅಥವಾ ಯಾರಿಗಾದರೂ ದೂರದಲ್ಲಿರುವವರಿಗೆ ರೇಡಿಯೋ ಸಾರಂಗವನ್ನು ಕೇಳಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ, ಕೇಳುವಂಥ ಕೇಳುಗರು ಅವರಿಗೆ ಹೇಳ್ಬೋದು. ಆ್ಯಪ್ನ ಮೂಲಕ ನಾವು ಕೇಳ್ತೇವೆ, ಕೇಳಬಹುದು. ಅದು ಗೂಗಲ್ ನಮ್ಮ ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ. ರೇಡಿಯೋ ಗಾರ್ಡನಲ್ಲಿ ನಾವು ಕೇಳ್ಬೋದು ಅಥವಾ ವೆಬ್ಸೈಟ್ನಲ್ಲಿ ನೇರವಾಗಿ ಕೇಳ್ಬೋದು. ಇಂಥ ಅವಕಾಶಗಳು ರೇಡಿಯೋದಲ್ಲಿ ಇದೆ ಅನ್ನೋದನ್ನು ಕೂಡ ತಾವು ಇತರರಿಗೆ ಕೂಡ ತಿಳಿಸಿಕೊಟ್ರೆ ಇನ್ನಷ್ಟು ರೇಡಿಯೋದ ಕೇಳುಗರಿಗೆ ಇದು ಸಹಾಯ ಆಗ್ಬೋದು ಅನ್ನೋದನ್ನು ಕೂಡ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಕೂಡ ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಹಾಗೆಯೇ ಯಾವಾಗಲೂ ಹೇಳ್ತಾ ಇರ್ತೇನೆ, ಇದು ಕಮ್ಯುನಿಟಿ ರೇಡಿಯೋ ಅನ್ನೋದು ಸಮುದಾಯದ ಬಾನುಲಿ. ನಿಮ್ಮಲ್ಲೂ ಕೂಡ ಪ್ರತಿಭೆಗಳಿದ್ದರೆ, ನಾನು ಕತೆ ಓದ್ತೇನೆ, ನಾನು ಕವನ ಓದ್ತೇನೆ ಇಂಥ ಟ್ಯಾಲೆಂಟ್ಗಳಿದ್ದರೆ ಖಂಡಿತವಾಗಿಯೂ ಸ್ಟುಡಿಯೋಗೆ ನೀವು ಬರ್ಬೋದು. ನೀವು ನಿಮ್ಮ ಪ್ರತಿಭೆಯನ್ನು ಪ್ರಸ್ತುತಿ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅನ್ನೋದನ್ನು ಕೂಡ ನಾನು ಹೇಳ್ತಾ, ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಏನ್ ಮತ್ತೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ ಹೇಳಿ.
1: ನೋಡಿ, ಏನ್ ಗೊತ್ತಾ, ಅಲೋ ಮಾಲೋ ಕೇಳಿದ್ದೇನೆ, ಎರಡು ವಾರದ ಇದ್ರು ಬಂದಿದ್ರಲ್ಲ, ಅದು ಹೇಳಲಿಕ್ಕೆ ಯೋಚನೆ ಟೈಮ್. ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಮಾತು ಪ್ರಶ್ನೋತ್ಸವದಲ್ಲಿ ಅದು ಕೇಳಿದ್ದೇನೆ. ಆಮೇಲೆ ಭಾಸ್ಕರ್ ರೈ ಕುಚ್ಚೋಳಿ ಅವರು ನಾಗರ ಪಂಚಮಿ ಒಂದು, ಅದು ಚೆನ್ನಾಗಿತ್ತು. ಮತ್ತೆ ಹಲೋ ಡಾಕ್ಟರ್ ಅಂಗಾಂಗ
0: ದಾನದ ಬಗ್ಗೆ,
1: ಅದ್ರ ಬಗ್ಗೆ. ಮತ್ತೆ ರೇಡಿಯೋ ಸಂಜೆಯಲ್ಲಿ ನಿನ್ನೆಲ್ಲ ಸಾಂಗ್ ಎಲ್ಲ ಹಾಕಿದಿರಲ್ಲ, ಓಲ್ಡ್ ಅದು ಇದೆ ಎಲ್ಲ.
0: ಧನ್ಯವಾದಗಳು. ಸೊ ರತ್ನಶೆಟ್ಟಿ ಅವರು ಕಾಲನ್ನು ಮಾಡಿದ್ರು ನೋಡಿ, ಅವರು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರು ಕೂಡ ಹಂಚಿಕೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ನೀವು ಕೂಡ ನಿಮ್ಮಲ್ಲೇನಾದರೂ ಅನಿಸಿಕೆಗಳಿದ್ದರೆ ಖಂಡಿತವಾಗಿಯೂ ನಮಗೆ ಅದನ್ನು ತಿಳಿಸಬಹುದು. ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಕೇಳಿದಂಥ ಕಾರ್ಯಕ್ರಮಗಳು ಯಾವುದಿದೆ ಅದನ್ನು ನೀವು ಯಾವ ರೀತಿಯಲ್ಲಿ ಅದನ್ನು ತಿಳ್ಕೊಂಡ್ರಿ, ಅಥವಾ ನಿಮಗೇನಾದರೂ ಈ ಕಾರ್ಯಕ್ರಮಗಳಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತಾ, ಅಥವಾ ಈ ರೀತಿಯ ಬದಲಾವಣೆಯನ್ನು ತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಾ, ಅಂಥದ್ದನ್ನು ಕೂಡ ನೀವು ಖಂಡಿತವಾಗಿಯೂ ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ, ಇದು ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಸಾರಂಗ್ ಸಂಗಮ.

0: ಪರಿಚಯ
1: ರೇಡಿಯೋ ಸಾರಂಗ್ನ ಪ್ರಿಯ ಕೇಳುಗರೆ, ನಮ್ಮ ಸುತ್ತಮುತ್ತಲಿನ ಪ್ರಾಚೀನ ಪರಂಪರೆಗಳನ್ನು ಉಳಿಸಿ ಬೆಳೆಸುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರಾಚೀನವಾದಂಥ ಸಾಂಸ್ಕೃತಿಕ ಆಚರಣೆಗಳು, ಪುರಾತನ ಕಟ್ಟಡಗಳು, ಜನಪದ ಕಥೆಗಳು, ಹಬ್ಬಗಳು ಅಥವಾ ಕಲಾ ಪ್ರದರ್ಶನಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಿನ ಮೂಲಕ, ಕತೆಗಳ ಮೂಲಕ, ಫೋಟೋಗ್ರಾಫ್ಸ್, ವಿಡಿಯೋದ ಮೂಲಕ ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.

0: ಮುಂದೆ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕೇಳ್ತಿರೋದು ಸಾರಂಗ್ ಸಂಗಮ ಕಾರ್ಯಕ್ರಮ. ಈ ವಾರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಈ ಕಾರ್ಯಕ್ರಮ, ಕರೆಯನ್ನು ಮಾಡಿ 6364204949 ಈ ಸಂಖ್ಯೆ ಕರೆ, ಅಥವಾ ವಾಟ್ಸಪ್ ಅನ್ನು ಮಾಡುವುದರ ಮೂಲಕ ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಕೇಳಿದಂತಹ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಫಾತಿಮಾ ಕಿನ್ನಿ ಅವರು ವಾಟ್ಸಪ್ ಮಾಡಿದ್ದಾರೆ, ರೇಡಿಯೋ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡುತ್ತೀರಾ, ಮೈಕಾಲ್ ತೊ ಪಲ್ಕ ಉತ್ತಮವಾಗಿತ್ತು ಅಂತೇಳಿ ಫಾತಿಮಾ ಕೆಸಿ ರೋಡ್ ಕಿನ್ಯದಿಂದ ಅವರು ಮಾಡಿದಂಥ ಒಂದು ಏನು ವಾಟ್ಸಪ್ ಮೆಸೇಜ್ ಇದು. ವಂದನೆಗಳು ಫಾತಿಮಾ ಕಿನ್ಯ ಅವರಿಗೆ. ಕೇಳುಗರೆ, ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಕರೆಯನ್ನು ಮಾಡಿ, ಅಥವಾ ವಾಟ್ಸಪ್ಪನ್ನು ಮಾಡಿ ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ, ಪತ್ರಗಳನ್ನು ಕೂಡ ಖಂಡಿತವಾಗಿಯೂ ನೀವು ಬರೀಬಹುದು. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಪತ್ರ ವ್ಯವಹಾರ ಅನ್ನುವಂಥದ್ದು ಪತ್ರವನ್ನು ಬರೆಯೋದೇ ಒಂದು ಅನುಭವ ಅಂತ. ಸೊ ಇವತ್ತಿನ ಮೆಸೇಜ್ ಮಾಡೋದರಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಅದು ಸಿಗ್ತದೆ ಗೊತ್ತಿಲ್ಲ, ಬಟ್ ಬರಹ ಅನ್ನೋದಿದೆಯಲ್ಲ, ಅದು ನಮ್ಮ ಎಲ್ಲ ರೀತಿಯಲ್ಲೂ ನಮ್ಮನ್ನು ಚುರುಕುಗೊಳಿಸಲಿಕ್ಕೆ ಒಂದು ಒಳ್ಳೆಯ ಸಂಗತಿ. ಆ ಕಾರಣಕ್ಕದು ಕೆಲವೊಮ್ಮೆ ಅಪರೂಪಕ್ಕಾದರೂ ಬರಿಬೇಕು ಅಂತ. ಈಗೆಲ್ಲವೂ ಕೂಡ ಟೈಪ್ ಜಮಾನ ಆಗಿರೋದ್ರಿಂದ, ವಾಯ್ಸ್ ಮೆಸೇಜ್ ಜಮಾನ ಆಗಿರೋದ್ರಿಂದ ಬರೆಯುವುದು ತುಂಬ ಕಡಿಮೆ ಆಗಿದೆ ಅಂತ. ಸೊ ಪತ್ರಗಳನ್ನು ಬರೀರಿ, ನಮ್ಮ ವಿಳಾಸಕ್ಕೆ ಖಂಡಿತವಾಗಿಯೂ ನೀವು ಕಳಿಸಬಹುದು ಅನ್ನುವುದನ್ನು ಕೂಡ ಹೇಳ್ತಾ, ರೇಡಿಯೋ ಸಾರಂಗದಾಗ್ತಾನೆ ಹೇಳ್ತಾ ಇದ್ದೆ, ಇದೊಂದು ಸಮುದಾಯ ಬಾನುಲಿ ಆಗಿರುವುದರಿಂದ ಕೇಳುಗರಿಗೂ ಕೂಡ ನಿಮ್ಮಲ್ಲಿ ಪ್ರತಿಭೆಗಳಿದ್ದರೆ ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ಬೋದು. ಅದು ಪ್ರಸಾರ ಯೋಗ್ಯವಾಗಿದ್ದರೆ ಖಂಡಿತವಾಗಿಯೂ ನಾವು ಪ್ರಸಾರವನ್ನು ಮಾಡ್ತೇವೆ. ಅಥವಾ ದೂರದಲ್ಲಿದ್ದೇವೆ, ನಾನೇನಾದರೂ ಕವನ ಇದೆ, ಕತೆ ಇದೆ ಅಂತ ಹೇಳಿ ನಮಗೆ ಅದನ್ನು ಪೋಸ್ಟ್ನ ಮೂಲಕ ನೀವು ಕಳಿಸಿದರೆ ನಿಮ್ಮ ಹೆಸರನ್ನು ಹೇಳಿ ನಾವು ಅದನ್ನು ಪ್ರಸ್ತುತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು ಅನ್ನೋದನ್ನು ಕೂಡ ತಮ್ಮಲ್ಲಿ ಹೇಳ್ತಾ, ಇವರ ಬೇರೆ ಬೇರೆ ನೇರ ಪ್ರಸಾರ ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮಗಳು, ವೈದ್ಯರ ಜೊತೆಗಿನ ಅಂಗಾಂಗದಾನದ ಬಗ್ಗೆ ಡಾಕ್ಟರ್ ದತ್ತಾತ್ರೇಯ ಅವರ ಜೊತೆಗಿನ ನೇರ ಪ್ರಸಾರ ಕಾರ್ಯಕ್ರಮಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗಿತ್ತು. ನಿಮಗೆ ಯಾವ ಕಾರ್ಯಕ್ರಮವನ್ನು ನೀವು ಕೇಳಿದ್ದೀರಿ, ನಿಮಗೆ ಯಾವ ಕಾರ್ಯಕ್ರಮ ಇಷ್ಟ ಆಯಿತು, ಅಥವಾ ನಿಮ್ಮದು ಏನಾದರೂ ಇತರ ವಿಷಯಗಳಿದ್ದರೆ ಹಂಚಿಕೊಳ್ಳುವಂಥದ್ದು, ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಿ ಅದನ್ನು ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಏನಿದೆ ಸಲಹೆ ಸೂಚನೆಗಳು ಅದನ್ನು ನೀವು ಖಂಡಿತವಾಗಿಯೂ ನಮ್ಮಲ್ಲಿ ಕೊಡ್ಬೋದು ಅನ್ನೋದನ್ನು ಕೂಡ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಅನೇಕರು ವಾಟ್ಸಪ್ನ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬರುವಾಗ ನಮಗೆ ಸಂದೇಶವನ್ನು ಕಳಿಸ್ತೀರಿ. ಆದರೆ ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ, ಒಂದು ವಾರದ ಸಮಯದಲ್ಲಿ ಅದು ನಮಗೆ ಮತ್ತೆ ಅದು ಸರಿಯಾಗಿ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ನಮಗೆ ನೀವು ಕಾರ್ಯಕ್ರಮಗಳನ್ನು ಅದರ ಬಗ್ಗೆ ಅನಿಸಿಕೆಗಳನ್ನು, ಒಂದು ವೇಳೆ ಈಗ ನಾವು ಶನಿವಾರ ಮಾಡೋದಾದ ಶುಕ್ರವಾರ ಅಥವಾ ಶನಿವಾರ ಬೆಳಗ್ಗೆ ಎಲ್ಲ ಅಂತ ಏನಾದರೂ ಸಂಗತಿಗಳನ್ನು ಕಳಿಸಿದರೆ ಅದು ಇನ್ನೂ ನಮಗೆ ಸಹಾಯಕ್ಕೆ ಬರ್ಬೋದು. ಸೊ ಅದರ ಜೊತೆಗೆ ನನಗೆ ಸದಾನಂದ ನಾಯಕ್ ಬಂಟಕಲ್ ಅವರು ಒಂದು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ನಮಸ್ಕಾರ, ರೇಡಿಯೋ ಸಾರಂಗ್ ಕನ್ನಡ ರೇಡಿಯೋ ಆನ್ಲೈನ್ ಮೊಬೈಲ್ ಆ್ಯಪ್ನಲ್ಲಿ ಸಿಗುತ್ತದೆ. ಓಕೆ, ಇದನ್ನು ಕೂಡ ತಿಳಿಸ್ಲಿಕ್ಕೆ ಅವರು ಹೇಳಿರುವಂಥದ್ದು, ಆ್ಯಪ್ನ ಬೇರೆ ಬೇರೆ ಆ್ಯಪನ್ನು ಹೇಳಿದ್ದೇನೆ ನಾನು, ಅದರಲ್ಲಿ ಇನ್ನೊಂದು ಆ್ಯಪ್ ಯಾವುದು ಅಂತ ಹೇಳಿದರೆ ಅದು ಕನ್ನಡ ರೇಡಿಯೋ ಆನ್ಲೈನ್ ಮೊಬೈಲ್ ಆ್ಯಪ್ ಅನ್ನೋದಿದೆಯಂತೆ. ನೋಡಿ, ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಅದರಲ್ಲೂ ಕೂಡ ರೇಡಿಯೋ ಸಿಗ್ತದೆ ಅಂತ ಅವರು ಹೇಳ್ತಿದ್ದಾರೆ. ಸಾರಂಗ್ನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಸಾರಂಗ್ ಸಂಗಮ ಕಾರ್ಯಕ್ರಮ ಇಬ್ಬರು ನಡೆಸಿಕೊಟ್ಟರೆ ಕೇಳಲು ಖುಷಿಯಾಗುತ್ತದೆ ಅಂತ ಹೇಳಿ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯವರು ತಿಳಿಸಿದ್ದಾರೆ. ಇಬ್ಬರು ನಡೆಸಿಕೊಡಬೇಕು ಅಲ್ವಾ? ಹೌದು. ಸೊ ನಮ್ಗೆ ಕೂಡ ಹಾಗೆ ಅನಿಸ್ತದೆ, ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದಾಗಿ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ತಮ್ಮ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇವೆ. ಕೇಳುಗರೆ, ಕೊನೆಯ ಕೆಲವೊಂದೊಂದು 5 ನಿಮಿಷಗಳು ಬಾಕಿ ಉಳಿದಿರುವಂಥದ್ದು. ನಿಮ್ಮದೇನಾದರೂ ಅನಿಸಿಕೆಗಳಿದ್ದರೆ, ಕಾರ್ಯಕ್ರಮಗಳ ಬಗ್ಗೆ ನಿಮಗೇನಾದರೂ ಹೇಳುವಂಥ ಸಂಗತಿಗಳಿದ್ದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಕಾರ್ಯಕ್ರಮಗಳ ಬಗ್ಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ವಾರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳ ಬಗ್ಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಇರುವಂಥದ್ದು. ಅನೇಕರು ಕಾಲನ್ನು ಮಾಡಿದ್ದೀರಿ, ವಾಟ್ಸಪ್ನ ಮೂಲಕ ನಿಮ್ಮ ಬೇರೆ ಬೇರೆ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ತಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಕಾಲರೊಬ್ಬರು ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ಶ್ರೀ ಶ್ರೀ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ.
1: ಶ್ರೀಕೃಷ್ಣ
3: ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಗದ್ದಿ ಮಂಜುನಾಥ ಸ್ವಾಮಿ ಕಾತ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಸರ್.
1: ನಮಸ್ಕಾರ.
3: ನಿಮ್ದು ಎಲ್ಲ ಉತ್ತಮ ಕಾರ್ಯಕ್ರಮಗಳು ಬರ್ತಾ ಇದೆ, ಚಾತುರ್ಮಾನ್ ಕ್ಷೇತ್ರ ಶುಭಾಶಯಗಳು. ಮತ್ತೆ ಇದು ಯಾವ್ದಂದ್ರೆ ಹರಿಕತೆ ಮತ್ತೆ ಯಕ್ಷಗಾನ ಭಕ್ತಿಗೆ ಸಂಬಂಧಪಟ್ಟದ್ದು, ಭಕ್ತಿ ಸಾರಂಗ್ ಇದೆಲ್ಲ ಉತ್ತಮ ಕಾರ್ಯಕ್ರಮಗಳು ಬರ್ತಾ ಇದೆ. ಅದೇ ಕೇಳ್ಕೊಳ್ಳಿದ್ದೆ ಇಸ್ಕಾನ್ ಇದ್ದು ಏನಾದ್ರು ಇದು ಗೀತಾ ಅಮೃತ ಏನಾದ್ರು ಇದ್ರೆ ತುಂಬಾ ಉತ್ತಮ ಅಂತ. ಮತ್ತೆ ಇನ್ನೊಂದು ಏನಂದ್ರೆ ಈಗ ಕೆಲವು ಪ್ರಶ್ನೆ ನೀವು ಸಂಜೆ ಇದ್ದಲ್ಲಿ ಕೇಳ್ತಿರಲ್ಲ, ಸಂಜೆ ಸಾರಂಗ್ ಸಂಜೆ, ಅದು ಕೆಲವು ವಿವರಣೆ ಅಗತ್ಯ ಇರುವ ಕೆಲವು ಪ್ರಶ್ನೆಗೆ ನೀವು ಸ್ವಲ್ಪ ಸಮಯಾವಕಾಶ ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ. ಉದಾಹರಣೆಗೆ ನೀವು ಅದೇ ಹರಕೆ ಬಗ್ಗೆ ಕೇಳಿದ್ರಲ್ಲ, ಹರಕೆ ಮೊನ್ನೆ ನೋಡಿ ಅದ್ರಲ್ಲಿ ಈಗ ಉಡುಪಿಯಲ್ಲಿ ಆದ್ರೆ ಈಗ ಸುಮಾರು ಈಗ ನೋಡಿ ಅಲ್ಲಿ ಚಿನ್ನದ ಚಾವಣಿ ಮಾಡಿಸಿ ಕೊಟ್ಟಿದ್ದಾರೆ. ಈಗ ಇವರು ದಂಪತಿ ನಾರಾಯಣ ಮೂರ್ತಿ ದಂಪತಿಗಳು ಮತ್ತೆ ವಜ್ರದ ಅಂಗಿಯನ್ನ ಮಾಡಿಸಿ ಕೆದಿಯೂರು ಭುವನದಿಂದ ಕೆದಿಯೂರು ಇವರೆಲ್ಲ, ಮತ್ತೆ ಹಾಗೆ ಅಲ್ಲಿ ನೆಲದಲ್ಲಿ ಬಂದು ಮುಖ್ಯ ಪ್ರಾಣರ ಭೋಜನ ಶಾಲೆ ಮುಖ್ಯ ಪ್ರಾಣರ ಎದುರು ಬಂದು ದೊಡ್ಡ ದೊಡ್ಡವರು ಈಗ ವುಡ್ಲ್ಯಾಂಡ್ ಹೋಟೆಲ್ ಅವರೆಲ್ಲ ದಿನ 365 ದಿವಸ ತುಪ್ಪದ ದೀಪ ಎಲ್ಲ ಅಲ್ಲಿ ಸೇವೆ ಕೊಟ್ಟಿದ್ದಾರೆ ಪ್ರತಿನಿತ್ಯ ಕೃಷ್ಣನ ಎದುರು 1000 ದೀಪದ ಅವರೆಲ್ಲ ಭೋಜನ ಶಾಲೆಯಲ್ಲಿ ಬಂದು ಕೃಷ್ಣನ ಎದುರು ಬಂದು ನೆಲದಲ್ಲಿಯೇ ಊಟ ಮಾಡ್ತಾರೆ ಅಂದ್ರೆ ಇದು ನೆಲದಲ್ಲಿ ಅಂತದ್ದೆಲ್ಲ ಸುಮಾರು ಅಂತದ್ದು. ಅದಕ್ಕೆ ವಿವರಣೆ ಕೊಡ್ಲಿಕ್ಕೆ ಕೆಲವು ಸಲ ಪ್ರಶ್ನೆ ಇದು ಒಂದು ಮಾರ್ಕಿನ ಪ್ರಶ್ನೆಗೆ ಒಂದ ಶಬ್ದದಲ್ಲಿ ಹೇಳ್ಬೋದು, ಇದರ ವಿವರಣೆಗೆ ಸ್ವಲ್ಪ ಅವಕಾಶ
1: ಇದೆ.
3: ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇದು ಇದು ಮಧ್ಯಾಹ್ನದ್ದು ಇದು ಹಾಡು ಉಂಟಲ್ಲ
1: ಸರ್,
3: ಅದಕ್ಕೆ ಶುಕ್ರವಾರ ಅದು ತುಂಬಾ ಉತ್ತಮ. ಅದು ಈಗ ಒಂದು ಎಲ್ರು ಬಹಳ ಪೂಜ್ಯ ಭಾವದಲ್ಲಿಯೇ ನೋಡ್ತಾರೆ ಅದು ಹರಕೆಯ ರೂಪದಲ್ಲಿ ಅದನ್ನು ಶುಕ್ರವಾರ ಒಂದು ಬೇಡಿಕೆ. ಆದ್ರೆ ಏನಾಗ್ತದೆ ಅಂದ್ರೆ ತುಂಬಾ ಜನ ಅಲ್ಲಿ ರಶ್ ಇರುವ ಕಾರಣ ಅಲ್ಲಿ ಒಂದು ದಿವಸ ಎಕ್ಸ್ಟ್ರಾ ಕೊಟ್ರೆ ಗುರುವಾರ ಮತ್ತೆ ಶುಕ್ರವಾರ ಒಂದು ಅದು ಆಪ್ಷನಲ್ ಕೊಡ್ಬಹುದು. ಗುರುವಾರ ನೀವು ಬೇರೆ ಕೂಡ ಅವಕಾಶ ಕೊಟ್ರೆ ಒಂದು ಡಿವೋಷನಲ್ ಗೆ ಅವಕಾಶ, ಯಾಕೆಂದ್ರೆ ಶುಕ್ರವಾರ ಅಲ್ಲಿ ಅವಕಾಶ ಸುಮಾರು ಜನರಿಗೆ ಬಹುಶಃ ಸಿಗ್ಲಿಕ್ಕಿಲ್ಲ ನಮ್ಗೆ ಕೂಡ ಪ್ರಯತ್ನ ಮಾಡುವಾಗ, ಅದಕ್ಕೆ ಒಂದು ಕನ್ಸೆಷನ್ ಕೊಟ್ರೆ ದೊಡ್ಡ ಮನಸ್ಸಲ್ಲಿ ವಾರದಲ್ಲಿ ಮೂರು ದಿವಸ ಆಗದಿದ್ರು ಡಿವೋಷನಲ್ ಗೆ ಮೂರು ದಿವಸ ಒಂದು ಗುರುವಾರ ಶುಕ್ರವಾರ ಒಂದು ಕೊಟ್ರೆ ಅಂತ ಒಂದು ರಿಕ್ವೆಸ್ಟ್.
1: ಖಂಡಿತ ಖಂಡಿತ ಆಯ್ತು ಆಯ್ತು ಆಯ್ತು. ಸರಿ ಸರಿ ಸರ್, ಓಕೆ. ನಮ್ಮ ಪ್ರೇಮ್ ಪ್ರೀತ್ ದಾಸ್ ಅವರು ಹೇಳಿದ್ದಾರೆ 2 ದಿವಸಗಳ ಕಾಲಾವಕಾಶ ಕೊಟ್ಟು ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ. ಸೊ ಸಾರಂಗದಲ್ಲಿ ಎಲ್ಲರ ಮನಸ್ಸು ಕೂಡ ಬಹಳ ದೊಡ್ಡದೇ. ಓಕೆ, ಹೇಳುಗರೆ ನೋಡುವ ನಿಮ್ಮ ಸೂಚನೆಗಳನ್ನು, ನಾವು ಅದರ ಬಗ್ಗೆ ಆಲೋಚಿಸ್ತೇವೆ. ಎನಿವೇಸ್, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಸಾರಂಗ್ ಸಂಗಮದಲ್ಲಿ ಅನೇಕರು ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲರ ಅನಿಸಿಕೆಗಳು ಬಹಳ ಅಮೂಲ್ಯ ಅನ್ನೋದನ್ನು ಹೇಳ್ತಾ ಹೀಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಮುಂದಿನ ವಾರ ಮತ್ತೆ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ರೇಡಿಯೋ ಸಾರಂಗ್ 107.8 FM. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿದ್ದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರ್ವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದಾರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೀರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ 7ನೇ ಕಂತು.
1: ಧರ್ಮ ದೇವಸ್ಥಾನ ಪಯಣ ಪ್ರಸಾದ ಗುಣತನ
2: ಕುಂತು ಬುದ್ಧಿ
1: ಮಹಾರಾಣಿ ಕೊರಿಯನ
2: ಒಪ್ಪಿಸೆ
1: ಸ್ವೀಕಾರ ಮಲ್ತಲ
2: ಎತ್ತುಂಡಿರಿ.
1: ಧರ್ಮೆ ಬತ್ತೇನ ಪ್ರಸಾದ ಕೊರಿಯನ ಸ್ವೀಕಾರ ಮಲ್ತನ ಮಲ್ತ ಕೆಲಸ. ಯಾನ ಬರ್ಪಿ ಪೊರ್ತಿಗೆ ಕೈಟಿತ್ತಿನ ಪ್ರಸಾದ ತಟ್ಟೆ ತೀರ್ಥ ಬರುಡು. ಹಾ

ನನ್ನ ಜನ್ಮಗೆ ಧಿಕ್ಕಾರ ಧಿಕ್ಕಾರ. ಕೋಡದ ದಿನ ಯಾವ್ದು ಮಾಡ್ಕೊಂಡು ಬರ್ತು ನಿನ್ನ ಕೈ ತಿತ್ತು ನಂತರ ತಟ್ಟೆ ತಿರ್ತು ಬರುಂಡು ಕೈ ನಡ್ಕೊಂಡು ಮೇಲೆ ಅಪಘಾತ ಯಾವನ್ನು ತೀರ್ಮಾನ ಮಾಡ್ತೊಂಡೆ ಪ್ರತ್ಯಕ್ಷವಾದ ನಿನ್ನ ಪತ್ತೊಡು ಒಂದು ಸಿಕ್ಕೇನೋ ಅಂದಯ್ಯ ಯಾವನ ದಾನೆ ಸಂಡಿಂದ ಎನ್ನೇನೋ ಅರ್ಥ ಅಂಡ್ರಿ ಎನ್ನ ಶರೀರ ಸುಖಲಿಕ್ಕಿ ಯಾವೊಂದಾದ ಬಾಳು ಈ ಚಿಗುರು ಬೀಸದ ಹತ್ತು ಜವನೆ ಜತ್ತನಂಚನ ಸಯ್ಯಾಗರಗು ಅಪರಾತ್ರಿ ಬರ್ತು ಒಂಜು ಉಸಿರು ಪಾತ್ರವಲ್ಲಿ ಒಂಜು ಶಬ್ದನ ಕೇಂದ್ರ ತಾಳ್ಮೆನ ಕಲೆ ಒಂದೆ ಕಾವೇರಿ ಹಿರಿಯಕ್ಕ ತನ್ನ ಪಾತ್ರ ಸರಿ ಮಲ್ತು ಬಿಡಿಯ ಸಾಧನ ಬರ್ತನ ನೀರಿಡಿ ಮೀನದ ಭಜ್ಜನಾಡ ಬರ್ತನಿಗೆ ಪ್ರಯತ್ನ ಮಾಡ್ತಾನ ಕೊಲ್ತು ಕಕ್ಕಿನ ತುವಲಿಗೆ ಅಂಡ ಚಂಚಲ ಸ್ವಭಾವದ ಕೊಂಡ ಮನಸ್ಸು ನೀನು ಮುಂತ ಪ್ರಪಂಚಡಿ ಅದನ್ನ ನಾಡ ಬರ್ತನ ಕ್ಲಿಜ್ಜಿ ನಿಕ್ಲೆ ನೀರುವೆ ಇಚ್ಚಿ ಈ ಮತ್ತು ನಂಚಿನ ಕೃತ್ಯರು ನಾಳೆ ನಟ್ಟಳು ನಾ ದುಮ್ಮು ಖಂಡ ಅನ್ಯ ಮತ್ತು ನಂಚಿನ ಪೊಂಡಲಿಗೆ ದಾದ ಶಿಕ್ಷೆ ಈ ವೃತ್ತಿ ಮಾದರಿ ಅವಳು ಅಂದಯ್ಯ ಈ ಪೊರ್ಲನ್ನು ತುಯಿನ ನಿನ್ನ ಈ ರಡ್ಡೆ ಕನ್ನಡಿ ಅದಕ್ಕೆ ಯಾನು

0: ಧರ್ಮ ದೇವತೆನೀರು ಮೂರ್ತಿಯಾದ ತೋಜಿನಂಚಿನ ಊರ್ದಾರಸ್ಸನು ಈರು. ರಾಜ ಚಾವಟ್ಟಿಕೊಂಡು ಒಂದು ಜನಕರಿಗೆ ಹಿತವಚನ ಸುಖ ದುಃಖ ವಿಚಾರ ಮಲ್ಪನಾರೀರು. ಈ ಸಭೆಟ್ಟಿ ನೀವು ಬಾಲೆ ಸತ್ಯ ಅನ್ನು ಒಂದು ವಾಕ್ಯ ಲೆತ್ತರು. ಬತ್ತಿನ ಜನಕುಲ್ನ ಹಿರಿಯಾಕಲ್ನ ಕುಂಡುನ ಆಸನಲ್ಲಿ ಸ್ವಚ್ಛ ಮಂತೊಂದು ಅಕ್ಲಿಗೂ ವ್ಯವಹಾರ ಮಂತೊಂದು ತೃಪ್ತಿ ಮಂತೊಂದು ನಿತ್ಯ ಸ್ವಾಮಿ.
1: ಓಹೋ,
0: ಸಭೆತ್ತ ಜನಕುಲನ್ನು ತೃಪ್ತಿ ಮಲ್ಪುನ ಯಾನ ಅವನುಪ್ಪುನಗ ಬಾಲೆ ಸತ್ಯ ಅನ್ನು ವಾಕ್ಯ ಲೆತ್ತರು. ರಾಜ ಚಾವಡಿಗೆ ಬರೆಯರೆ ಹಕ್ಕಿತ್ತನೆ ಯಾನತ್ ಉದ್ರೇಗಡು ಪಕ್ಕ ಇಡಗು ಪಾರು ಒಂದು ಬತ್ತೆ.
1: ಓಹೋ,
0: ಬತ್ತದ ತೂರಗ ಮಾತ್ರ ವಿಚಿತ್ರವಾದ ತೋಜುಂಡು. ಈ ಮೇಡ್ದು ತುಂಡ ಅಧಿಕಾರಿ ಆದಿತ್ಯನ ಪುಣ್ಯಾತ್ಮ ಮುಲ್ಪ ಓನೆ ಕಪ್ಪಾದುಂಡು. ಆಮೇಕ ತುಂಡ ಊರು ದಪ್ಪೆ ಮಾತರೆಗಳ ದೇವತಾ ಸ್ವರೂಪಿಣಿ ಕಣ್ಣೀರಡು ಮುರುಕುದುಲ್ಲೇರು. ಈರನ್ನು ತುಂಡ ಪುಣ್ಯಕಾಂಡದ ಸೂರ್ಯ ದೇವರಲೆಕ್ಕ ಕೆಂಪಾದುಲ್ಲರ ಸ್ವಾಮಿ. ಒಂದಿ ವಿರುದ್ಧವಾದ ತೋಜುಂಡು ಈ ಜಾಗಕ್ಕೆ ಅನು ಬರೀರವಲ್ಲಿ ಆತ ಹಕ್ಕಿತ್ತನೆ ಅತ್ತ ಆಣ್ಲಗಿರು ಲೆಪ್ಪುನಾಗ ಉದ್ವೇಗಡು ಬತ್ರಿ ಅರಸುಲೆ ಏನಂತ ದಾನೆ ಅವಳು ಸ್ವಾಮಿ ದಾನೆ ಜಾತಿರಿ ಅವಳು ಅಪ್ಪಣೆ ಮಲ್ಪುಲೆ ದೇವರೇ.
2: ಸತ್ಯ
0: ಅರಸುಲೆ
2: ಎಲ್ಲ ಲೆಪ್ಪಗೂ ಹೋಗ್ಬಾರ್ದು ಬಾರೊಂದು ಬರ್ತಾರ ಮಗ
0: ಅಂದ ಸ್ವಾಮಿ.
2: ಯಾವ ಮಲ್ಪನ ಕೆಲಸ ಮಲ್ಪನ ತಯಾರಾದಲ್ಲ
0: ಅವೆಲ್ಲ ಮಲ್ಪುವೆ
2: ಏನು ಮಾಡಿ
0: ಊರುದ ರಾಣಿ ಅಪ್ಪೆ
2: ಏರಿ ಹೆಂಚಿನ ಏರಿಡಿದ ಮಲ್ಪನ ಪ್ರಶ್ನೆ ಆಗ್ತಿ ಏನ್ ಅನ್ಯಾಯ ಮತ್ತ ನಾನು ಮೌಲು ಮೌಲ್ಲ ಜುಟ್ಟುಡು ಮತ್ತು ಹೊಯ್ತುಕೊಂಡು ಮೌಲ್ಲ ರಡ್ಡು ಕಣ್ಣು.

0: ಚಿತ್ರ ಪಾತ್ರನ ಪಾತ್ರಯ್ಯ ಅಂದಯ್ಯ
1: ಅಯ್ಯ
0: ಏನ್ ಎದುರಂತದ ಪಾತ್ರನ ಧೈರ್ಯ ಮಾತಾಡತ್ತ
1: ಎಂಗಿಜ್ಜಿ
0: ಅವನಿರೋದೇನ ಒಂಜಿ ಪರಬೆಯನ್ನ ಕಾರ ಮುದ್ದಳ್ಳಿ ಕೊಡತ್ತ ಕೊರಿಯ ನಿನ್ನ ಮುಗ್ಧಮ ನೆನತೆಯೇ
1: ಅಂದಯ್ಯ
0: ನಿಜ್ಞಾನ ಆಶ್ರಯ ಕೊರಿಯ
1: ನಿಜ
0: ಅರಸ ಜೋಕಲು ಕಲ್ಪನಂತನ ವಿದ್ಯೆಗೆ ನಿಖ್ಯನ ಸಾಕಾರ ಮಾಡುತ್ತೆ
1: ಸರಿ
0: ಇನ್ನಿ ಮುಟ್ಟ ಅಣ್ಣನ ತಿನ್ನರಾವಡು ಉನ್ನರಾವಡು ತುತ್ತು ಬೆಪ್ಪುಗಾವಡೆ ಒವೇ ರೀತಿಯ ಕೊರತನೆಯ ಕೊಡತನ ಹೆಜ್ಜೆ
1: ಹಿಜ್ಜಯ್ಯ
0: ಮತ್ತೆ ನಿನ್ನ ಕುಲರು ನಿನ್ನ ಜಾತಿಯವು ಇನಿ ಮುಟ್ಟ ಕೇಂದ್ರಿಜಿ ದಾಯೇ ನಿನ್ನ ಉಡಲಿಗೆ ಬೇರೆ ಮಾಡಪ್ಪಾಯ ಎಂದೆ
1: ನಿಜ
0: ಅಂದಯ್ಯ
1: ಅಯ್ಯ
0: ಇನ್ನೆಂತ ನೀತಿ ಬಣ್ಣಲ್ಲ ನಮ್ಮ
1: ಹಿಜ್ಜಯ್ಯ
0: ಯಾರ ಪೋಪನ ಸಾಧ್ಯ ಸರಿಯತ್ತ ಈ ದಾನ ಎನ್ನ ಗುರು ನಿಕ್ಕಲಿನ ಕೊಡತದ ಅರಮನಿಟ್ಟ ಸಾಂಕೆ ಹಿರಿಯಕ್ಕಲ ಪನ್ನಂಚನ ಪಾತ್ರ ಎಂಕ ಪಕ್ವಾಯಿಜಿ ಎಂಕೆ ಇರ್ಲಕ್ಕೆ ಎನ್ನಕ್ಲಿಜ್ಜಿ ಎಲ್ಲಕ್ಕೆ ಎನ್ನಕ್ಲಿಜ್ಜಿ
2: ಅಪರಾಧಿ ಸ್ಥಾನಡು ಅಂತನ ಎನ್ನ ಒಂಜಿ ರೆಡ್ ಪಾತ್ರ ತಾಳ್ಮೆ ಅವಧಾನ ತನುಕುಲೆಗುಂಡೆ
0: ಧರ್ಮ ರೆಡ್ ಪಾತ್ರ ಅವಕಾಶ ಹೆಚ್ಚಿಗೆ ಪಾತ್ರ ಎಂಡ ಜಾಗ್ರತೆ ಬೇಗ ಬಂದ

ನಿರ್ಮಲ ಮನಸ್ಸು ಎಂಕಲ ಅಪ್ಪನ ಮಿತ್ತೆ ರಟ್ಟೆ ನಿನ್ನ ಸ್ವಭಾವ ಎನ್ನು ಖಂಡಿತವಾಗ್ತಲ ಅತ್ತಯ್ಯ. ಏನ ಪಾತ್ರ ಕೇಳಿದ ಮಹಾರಾಣಿಯಪ್ಪ ಈ ಪುತ್ರ ಕಡನೀಡ ಕೈ ದಕ್ಕೊಂಡಲ್ಲ ಯಾನಿನಗೆ ಪನ್ನರ ಇತ್ತನೆ ಎತ್ತು ಆಂಡಲ ಎನ್ನೊಂದು ಪಾತ್ರ ಈ ಪುರ್ತುಡು ಇರಕ್ಕೇನಡಯ್ಯ ಪನ್ನಂಚಿನ ಪಾತ್ರ ಇರು ಪಿರ ಗೆತ್ತ ನೋಡು ದಮ್ಮಯ್ಯ ಏನ ಕಾರ ಪತ್ರ ನಟ್ಟಲ್ವೇ.

ಇದನ್ನ ಏತು ಮಾತಾಡ್ಬಂಗ ಏತು ಮಾತಾಡ್ಬ ಅಂದ್ರೆ ಆಡಿದ ದಿನ ಕಾಡು ಹಿಡಿದು ಕೆಲಸ ಮಾಡೋಣ ಮನೆ ಕೊಡುತ್ತೆ ಇಲ್ಲಿವರಿ ಬರ್ಕೋಲಿ ಬಾಗಾದಿ ಪರಬಲ್ಲಿ ನಿಂದು ತೀರ್ಮಾನ ಮಾಡ್ತಾನೆ ಅಂತ ಯಾಲಿ ನಿಕ್ಕಿ ವಿದ್ಯಾಭ್ಯಾಸ ಕಲ್ಪಲ್ಲಿ ಮುಲ್ಪದ ದಳಪತಿಯಿಂದ ಗುರಿಯೇ ಅಂದ್ರೆ ಅಲ್ಪ ಅಧಿಕಾರ ಕೊಡೋಣ ದಾನೆ ಕೊಡು ಗೊತ್ತು ನನಕ್ಕೆ ಓಡಿತ್ತ ಒಂದು ಕಕ್ಕೆ ಬಂಜಿ ಮುಟ್ಟದಿಂದಿಗೆ ದೇವಸ್ಥಾನದ ಧ್ವಜಕಮ್ಮನ ಬೋದಿ ಎರಡಿಗೆ ರೆಕ್ಕೆ ಬಂದಿರ್ತೀನಿ ಯಾವ ಗರುಡೆ ಯಾವ ಗರುಡೆ ಇಂಚ ಅಹಂಕಾರ ಬೀಗಣಿಗೆ ಅಂದ್ರೆ ಕುರೆ ಕುರ್ತಿಯಲ್ಲಿ ತಿನ್ಕೊಳ್ಳ ಅಕ್ಕ ರಂಜಿ ಮುಟ್ಟೆ ಮಿತ್ತ ಮಾತನಿಗೆ ಯಾವ ಸರ್ಪೆ ಯಾವ ಸರ್ಪೆ ಅಂತ ಬಣ್ಣಿಗೆ ಅನ್ಯಾಯಗಾರೇ ನಿಖಲು ಒಗ್ಗಟ್ಟು ಮಾಡ್ಕೊಂಡು ಒಂದು ಸರ್ಪರಿ ನಿಮ್ಮಡ್ಯಾರಿ ಎರಡೋ ಏಕಾಂಗಿ ಅದು ಮಾಡ್ತಾರೆ ಅನ್ಯಾಯಗಾರ ಪೂರ್ತಿ ಪೊನ್ನನ ಬಗ್ಗೆ ಈ ಲೋಕಡು ಎಂಚ ವ್ಯವಹರಿಸೋಡು ಎಂಚ ನಡಪಾಡು ನೀ ನಡೆದ ಹತ್ರ ಏನು ತಿಳಿಯೋಡ ನೀ ನಡೆದ ಹತ್ರ ತಿಳಿಯೋಡ ನೀತಿ ಮಾಡ್ಕೊಳ ಮುಟ್ಟೆ ಹಿಂಗೆ ಹೊತ್ತು ಬೆಳೆದು ಬಾರಿ ಅಂದ್ರೆ ಅರಮನೆಟ್ಟು ಎಟ್ಟ ಮರಿಕರನ್ನು ಸಾಕೊಂಡವೇ ಇನ್ಯಾವ ಎನ್ನ ಕೆಲಸ ಸಾಕಾರ ಮಲ್ಪೇರಿ ಇಂಚ ನಾನು ಅಭಿಮಾನಡು ಬೀಗೊಂದಿತ್ತೆ ಅದಕ್ಕೆ ಪೂರ ಚೌಂದೀರ ಮೈತ್ರಿಯ ರಸ್ತ ಧರ್ಮ ನುಪ್ಪು ಬಾರದು ಅಂತ ಕೈಕಿ ಕುರೆ ಕಂದಡಿ ಕೊಡತ್ತ ಕುರೆ ಕಂದಡಿ ಆಗ ಕೊಡತ್ತ ಮೂಲನಿತ್ತ ಅಭಿಮಾನ ನಿಕ್ಕ ದಾಯಿ ತೆರೆಯುವ ಎಂಕೆ ಅರಮನೆ ನಿತ್ತದಿ ಪಟ್ಟದ ರಾಣಿನ ನಿತ್ತ ಕಣ್ಣದೇನಂತ ಈವರೆ ಅನ್ಯಾಯಗಾರರೇ ನಿಖಿಲ್ನ ನಡುಟ್ಟು ದಿನನಿತ್ಯ ಯಾವ ಬದುಕನ್ನು ಸಹಿತ ಸತ್ಯ ಸರಿಯಾದ ಕೆಂಡನು ಎನ್ನ ಸುಂದರ ಸಂಸಾರವನ್ನು ಮಧ್ಯದ ಗೆರೆವೈತಿನ ಚತ್ನ ಮೋರ್ತಿ ವ್ಯವಿಚಾರಣಿ ಕಾಟು ಸೂರೆ ಯಾರು ದಕ್ಕನಂಚನ ಮಡೆ ನುಪ್ಪನ್ನು ಪೆಜ್ಜದ ನುಪ್ಪನಂಚನ ತಿರುಗು ಪರದೇಸಿ ನಾಯಿ.

0: ಖಂಡಿತವಾದ ಮಹಾರಾಣಿ ಅಪ್ಪನ ಕಣ್ಣು ತೆಪ್ಪೆ ಅರಸವ ಪಾತ್ರ ವೇದ ವಾಕ್ಯಂದ ಎಂಬಿತ್ತರೆ ಎಂದು ಬರ್ತೇನೆ. ಅಣ್ಣ ಎನ್ನ ಒಂಜೆ ಆಶೆ ಉಂಟು, ಮಹಾರಾಣಿಯ ಕಣ್ಣು ಎಪ್ಪಲ ಪೋರ ಬಲ್ಲಿ ಈ ಬುರುಡಾರ ತೆಲಿತಂದು ನಲಿತಂದು ಉಪ್ಪಡು ಅಣ್ಣ ಯಾರು ಎಂಚ ಒರಿಪ್ಪವಳು. ಅದಕ್ಕೆ ಒಂಜೆ ಒಂಜಿ ಸಾಧ್ಯ ಉಂಟು, ಸತ್ಯನ ತಾಂಕನ ಜಾರಪ್ಪಲ್ಲಿ ಜಾರಪ್ಪಡ ಈ ವಿಚಾರ ಯಾರ ತೆಲಿಪಾಯ ನಿತ್ತಣ್ಣ. ಮಹಾರಾಣಿ ಅಪ್ಪನ ಕಣ್ಣು ಒರಿಪ್ಪುಂಡಾದ ಅನ್ನ ಪ್ರಯತ್ನ ತೋಕಬೇಡಿ.
1: ಕೈ ಮುಗ್ಗಿ ಉಂಡು
0: ಈ ರಂಗ ಕೈ ಮುಗ್ಗಿಡು ನಿಜ್ಜಿ ಸತ್ಯರ ಬಡಿಯರ ಬಲವಾಯಿನ ಉದ್ದೇಶ ಉಂಡು
1: ರಾಜ ಮಗವು
0: ಸತ್ಯ
1: ಎನ್ನ ಪುಳ್ಳಿ
0: ಎಂಗ ದಿನನಿತ್ಯ ಜೊತೆ
1: ಮಗಲಿ
0: ಅಜ್ಜ ದಳವಯ್ಯ ಅನ್ನು ನಿತ್ತಿನಲ್ಲ ಎನ್ನ ಒಂದು ದಿನನಿತ್ಯದ ಕಸಬಿತ್ತೇನೆ.
1: ಓ ಮಗವು
0: ಕೈ ತಲುಪ ದೇವಸ್ಥಾನ ಹೋದು ಪ್ರಸಾದ ಕೊಡದು ತೋತದ ಮಹಾರಾಣಿ ಗೊಪ್ಪಿ ಸಪ್ನು
1: ಅವು ಎಡ್ಡೆ ಕೆಲಸ ಏತ ಜವನಿಯರ್ ದೇವಸ್ಥಾನ ಅಂದ ದಾತ ಮಾತ ಮಾಡ್ತಂದ್ರು ಅಂದ್ರೆ ನಿಕ್ಕ ಒಂದು ಕೆಲಸ ತಿಕ್ಕಿಂಡತ್ತ ಮಗ
0: ಪುಣ್ಯಾತ್ಮೀಯ ಕೋಡಲ ಪ್ರಸಾದ ಪತ್ತೊಂದು ಬತ್ತೆ ಮಹಾರಾಣಿಗೆ ಪ್ರಸಾದ ತೊರೆಯ ಅರಸರು ತುಯ್ಯರ ಅಜ್ಜ
1: ಅರಸರು ತುಯ್ಯರ
0: ತೋದು ಎನ್ನ ಮಿತ್ತು ದಾದನ ಒಂದು ಸಂಕಲ್ಪ ಗ್ರಹಿತರೆ
1: ನಿನ್ನ ಬಿಟ್ಟ ಮಗ
0: ನಮ್ಮ ಅರಸುಲು
1: ನಿಜ
0: ದಾದಿಗ ಯಾನೈಕ ತರ ಹಾಳು ಮಾಡ್ತಿಜಯ್ಯ ವಿಶ್ರಾಂತಿಗೋಸ್ಕರ ಜೆತ್ತಿದ್ದೆ
1: ಎತ್ತಿದ
0: ಆ ಪೊರ್ತುಗ ಮಹಾರಾಣಿ ಬತ್ತೀರನ್ನ ಕೈತಡಿ
1: ಕೈತಡಿ ಬತ್ತೀರ ಮಗ
0: ಹಿಂಗ ಮುತ್ತು ಕೊರಿಯರಚ್ಚ
1: ದಾದವ ನೆನಪ
0: ಅಯ್ಯೋ ದೂರ ಅರಸು ಇಲ್ಲ ತುಯ್ಯರು
1: ದೂರ ದಾದೆಗ ಇನ್ನ ದೇವರಿಗೆ ಗೊತ್ತು
0: ಮುಂಚೆ ಮುಂಚೆ ಕಾರಣ ಅಜ್ಜ
1: ಓ ಮಗ
0: ಮಹಾರಾಣಿಯನ್ನು ಪ್ರೀತಿ ತುಯ್ಯರ ಎಲ್ಲ ಕೈಟ್ರೆ ನೀ ಮಚ್ಚೆ ಎತ್ತಿನ ಮಚ್ಚೆ ಅಂತ ಹಂಚ ಮಾಡ್ತೀರಾರಿ
1: ಮಚ್ಚೆ
0: ಹಾ
1: ನಿನ್ನ ಕೈತಿ
0: ಅಂದು
1: ತುಕ ಮಗ
0: ಅಂದೇ ಮುಲ್ಪ

ಕಾವೇರಿ ಯಾಕ ದಾದನ ಎಲ್ಲಿ ತಪ್ಪು ಮಲ್ತಿರ ಬಂದಿದ್ದು ಅರಸು ಗುಣರಾಜರು ಕಾವೇರಿ ಕಣ್ಣು.

0: ಅಯ್ಯ ಬರಲಾಗ ಬಿಟ್ಟು ಬರಲಾಗಿಲ್ಲ
1: ಬಿಡಿಯ ಕಟ್ಟು ಮಾಡ್ಯ
2: ಹಾ ಪಿರಾರ್ ದಾಯಿ ಕಟ್ಟಿನಿಗೇನ್ ಎದ್ರೆ ತೀರ್ ಜೈಕಿ ನೀನು ಬೋರ್ಡ್ ಬಂದೆ ಯಾರು ಬತ್ತೀನಿ
1: ದಾಯಿಗೆ
2: ಎಲ್ಲ ಕಲ್ಲೆದ್ರು ಈ ಕುರಿ ಕುರಿದು ಸೈಯೋಡು ನಿಕ್ಕ ಯಾರು ಕರ್ಪು ಅಂತೀರ ಶಿಕ್ಷೆ ಅಂದ್ರೆ ಬತ್ತಲ್ಲ ಕತ್ತಲದ ಮಾಡೆ ಬರಲಾಗಿದ್ದಾರೆ
3: ಒಂದು ಸಮಸ್ಯೆ
2: ದಾದಾ
3: ನೀ ಏರು ದಾನೆ ದಾದನ್ನು ಗೊತ್ತಿ
2: ಗೊತ್ತಿ
3: ಏಕ ಏಕಿ ಲಾಗ್ಯನಲ್ಲಿ
2: ಏರದಕ್ಕೂ
3: ಒಂದು ಏರಾದಿ ಅಣ್ಣ ಮೀ ಇತ್ತ ಲಾಗ್ಯೋಣ ಆಯನಿ
2: ಏರಿಯಾ
3: ನಿಮಗೆ ದಳತ್ತಾಯಿ ಇತ್ತ ಲಾಗ್ಯೋಣ ದಳತ್ತಾಯಿ ನಿಮಗೆ
2: ನಮ್ಮ ಗುಟ್ಟು ಬತ್ತಾರೆ ಬತ್ತಿರ
3: ಗುಪ್ತ ದಳತ್ತಾಯಿ
2: ಸರಿ ನಿಮ್ಮೆಗಲ ಮುತ್ತ ಅರಸು ರಾಜೇಂದ್ರಗಳ ದಾದನ ಒಂದು ರೀತಿಯ ಸಂಬಂಧ ಪಡು
3: ಕೊಂಡು
2: ನಮ್ಮ ಗುಟ್ಟನ ಬಿಂದ ನೀರು ಬತ್ತಿನಿ ನಮ್ಮ ಕಳ್ಳೆ ದೊಡೆ ಸೈಯೋಡು ಸಾಹಿತ್ಯ ಮಾಯರ್ ಕೇರೋಡು ಮನಸ್ಸಿಗೆ ಬಾರಿ ನೆಮ್ಮದಿ ಅಣ್ಣ
3: ಓ ಅಣ್ಣ ಇದು ನೆಮ್ಮದಿ ಅಂದ್ರೆ ಇತ ಆನಂದಿಕೆ ನೋಡಿ ಇದು ಎಪ್ಪೋಲೈನ ಆಸೆ ತೋಚದೆ ಬೇಲೆ ಮಲ್ ಪುರಾಣ ಎನ್ನ ಬೇಲೆ ಮದಿಮೆ ಆಗ್ಕೊಂಡ್ರೆ ಮದಿಮೆ ಆಯ್ತು ಪಟ್ಟ ಇರಿಗಿ ಎಂಕ ದಾಳ ಆಸೆಗೆ
2: ಸರಿ
3: ಇತ್ತ ಎಂಕು ಒಂಜೆ ಒಂಜೋ ಎಡ್ಡೆ ಸ್ಥಾನ ಕೊಡು ಸತಿ ಅತನ ಮದಿಮೆ ಮಲ್ಪಡು ಇಂದು ಈತಲ ಮಲ್ತು ಜನಂಡ ಇತ್ತ ರಾಜೇಂದ್ರ ಒಂದ್ ಪೇರ್ನ ಕಥೆ ಪೂರ ಒಂದ್ ಪೇರೇನು ಕುತ್ತದು ಕೇರೋಡ.
4: ಇದುವರೆಗೆ ನಾಗರ ಪಂಚಮಿ ತುಳು ಯಕ್ಷಗಾನದ 7ನೇ ಕಂತು ಕೇಳಿದಿರಿ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ, ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
6: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
5: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
4: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

0: ಸಭಾಂಗಣದ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಅಂಚನೆ ವಿದ್ಯಾ ಪ್ರಕಾಶನ ಮಂಗಳೂರು, ಉಂದತ್ತ ಸಹಯೋಗಡು ರಘು ಇಡುಕಿದೂಂಬೆರ್ನ ತುಳು ಕೃತಿತ ಬುಡುಗಡೆ, ಅಂಚನೆ ತುಳು ಕವಿಗೋಷ್ಠಿ. ಈ ಸಮಾರಂಭಡು ಪಾಲ್ಪಡೆಯಿನ ಕವಿಕುಲ್ನ ಕಬಿತೆಲೆನ ವಾಚನ. ಈ ಕಾರ್ಯಕ್ರಮದ ಕಡೆತೆಯಕ್ಕೆ
1: ದುಂಬಾಗ ಚಂದ್ರಿಕಾ ಕೈರಂಗಳ
2: ಮಾತರೆಗಳ ಸೊಲ್ಮೇಲು ಒಂಜಿ ಹಿಂದಿ ಕನ್ನಡ ಪೂರ ಒಗ್ಗರಣೆ ಪಾಡ್ದು ತುಳುಕು ಒಗ್ಗರಣೆ ಪಾಡ್ದು ಪನಂದುಲೆ ನಿಕ್ಲನೆದ್ರು ಒಂದು ಹೆಣ್ಣ ಚುಟುಕು ದರ ಕಡಿತ ಅಂದು ಆಯ್ತಾ ತಲೆಬರ ದರ ಕಡಿತ ಅಂದು ಬೋರ್ಡ್ ತೂದು ಕೊನತೆ ಕುಂಟು ಬೊರ್ಮು ಬರ್ಬುದು ದರ ಕಡಿತ ಅಂದು ಬೋರ್ಡ್ ತೂದು ಕೊನತೆ ಕುಂಟು ಬರ್ಮು ಬರ್ಬುದು ಪಾಡಿ ಬೊಕ್ಕ ಬಚ್ಚಿದ ಪೊಂಡು ಕಿರ್ಬು ಕಿರ್ಬುದು ಪಾಡಿ ಬೊಕ್ಕ ಬಚ್ಚಿದ ಪೊಂಡು ಕಿರ್ಬು ಕಿರ್ಬುದು ಸ್ಫೂರ್ತಿ ಏರು ಆರು ಕೇಂಡೇರು ಈರ್ನ ಕವನಾಗ ಸ್ಫೂರ್ತಿ ಏರು ಆರು ಕೇಂಡೇರು ಈರ್ನ ಕವನಾಗ ಸ್ಫೂರ್ತಿ ಏರು ಇರ್ನ ಒಡೆದಿಯೇ ಇರ್ನ ಒಡೆದಿಯೇ ಬೇರೆ ಪಂಡೇರು ಅಂದು ಇರ್ನ ಒಡೆದಿಯೇ ಬೇರೆ ಪಂಡೇರು ಅಂದು ಮೇರ್ನ ಬುಡೆದಿಯೇ ಎನ್ನಾಲು ಎನ್ನಾಲು ಪ್ರೀತಿಡು ಬರ್ಪಾಲು ಎನ್ನಾಲು ಪ್ರೀತಿಡು ಬರ್ಪಾಲು ಕೇನೇನು ಕೊರ್ಪಾಲು ಕೇನೇನು ಕೊರ್ಪಾಲು ಓರೋರ ಮಾತ್ರ ಓರೋರ ಮಾತ್ರ ನೆರಡು ಜಿಯಪ್ಪ ಕೆರ್ಪಾಲು ಓರೋರ ಮಾತ್ರ ನೆರಡೆಡು ಜಿಯಪ್ಪ ಕೆರ್ಪಾಲು ನಗ ಯಾನು ಪೋನಾಗ ಯಾನು ಬಂದಾಗ ಯಾನು ಪೋನಾಗ ಯಾನು ಬಂದಾಗ ಎನ್ನೋ ಬುಡಿದಿಗೂ ಒಂಜೇ ನೆನಪು ಯಾನು ಪೋನಾಗ ಎನ್ನೋ ಯಾನು ಬಂದಾಗ ಎನ್ನೋ ಬುಡಿದಿಗೂ ಒಂಜೇ ನೆನಪು ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಗೊತ್ತಾಣದೆ ಕಾರು ಬೇನೆಂಚ ಉಂಡು ಒಂತೆ ದರ್ತದುಂಡು ಕಾರು ಬೇನೆಂಚ ಉಂಡು ಒಂತೆ ದರ್ತದುಂಡು ಬೆರಿ ಬೇನೆಂಚ ಉಂಡು ಕಮ್ಮಿ ಉಂಡು ಬೆರಿ ಬೇನೆ ಎಂಚುಂಡು ಕಮ್ಮಿ ಉಂಡು ತರೆಬೇನೆ ಎಂಚುಂಡು ತರೆಬೇನೆ ಎಂಚುಂಡು ಅಪ್ಪೆ ಇಲ್ಲಡೆ ಪೋತುಂಡು ತರೆಬೇನೆ ಎಂಚುಂಡು ಅಪ್ಪೆ ಇಲ್ಲಡೆ ಪೋತುಂಡು ಕೋಪ ಬತ್ತದು ಬುಡಿದಿದ ಪಂಡೆ ಕೋಪ ಬತ್ತದು ಬುಡಿದಿದ ಪಂಡೆ ದುಮ್ಮುದೇನು ಪೂರ ಮರತ್ತು ಬಿಡು ದುಮ್ಮುದೇನು ಪೂರ ಮರತ್ತು ಬಿಡು ಆಲು ಪಂಡಲು ಮರಪಡೆಂಚ ಈರೇನು ದುಂಬುದೇನು ಪೂರ ಮರತ್ತು ಬಿಡು ಆಲು ಪಂಡಲು ಮರಪಡೆಂಚ ಈರೇನು ಒಂಜಿ ಪಂಟ ಲಾಸ್ಟ್ನ ನೀರು ಬೈದುಂಡು ನೀರು ಬೈದುಂಡು ಬರ್ಸ ಬತ್ತದು ಇಲ್ಲದೊಲೈ ನೀರು ಬೈದುಂಡು ಬರ್ಸ ಬತ್ತದು ಇಲ್ಲದೊಲೈ ನೀರು ಬೈದುಂಡು ಕಿದು ದಿಂಜಿದು ದಂಡೆಗೇ ನೀರು ಬೈದುಂಡು ಕಿದು ದಿಂಜಿದು ದಂಡೆಗೇ ನೀರು ಬೈದುಂಡು ಅಜ್ಜಿ ಪಂಡೆರು ಅಜ್ಜಿ ಪಂಡೆರು ನಡಪೆ ರಾವಂದೆ ಎನ್ನ ಕಾರಿಗೆ ನೀರು ಬೈದುಂಡು ನಡಪೆ ರಾವಂದೆ ಎನ್ನ ಕಾರಿಗೆ ನೀರು ಬೈದನು ಅವಕಾಶಗ ಸೊಲ್ಮೇಲು
1: ಬೇನೆಗೆ ಇಂಚಿತ್ತಿ ಹಾಸ್ಯ ಕಬಿತೆಲು ಒಂಜಾತ್ ಟಾನಿಕ್ ಇತ್ತಿಲಕ್ಕ ಬಾರಿ ಪೊರ್ಲುಡೆ ಹಾಸ್ಯ ಕಬಿತೆ ಚುಟುಕು ನಮ್ಮಡಪ್ಪನಾರು ಚಂದ್ರಿಕಾ ಕೈರಂಗಳ ಸೊಲ್ಮೇಲು ಮೇಡಮ್ ದುಂಬಾಗ ಹಿತೇಶ್ ಕುಮಾರ್ ಎ
3: ಮಾತಾಡಿಗಳ ನಮಸ್ಕಾರ ಎನ್ನ ಕವಿತೆದ ತರಬರವು ಉಡಲ ದುನಿಪು ಉಡಲ ದುನಿಪು ಮಾರಿ ಬರ್ಸಗ ಮುಗಲ್ ಮಾಜಿಂಡು ಮಣ್ಣ ಕಮ್ಮೆನ ತಮಿಳುಂಡು ಮಾರಿ ಬರ್ಸಗ ಮುಗಲ್ ಮಾಜಿಂಡು ಮಣ್ಣ ಕಮ್ಮೆನ ತಮಿಳುಂಡು ಪಟ್ಟದಿತ್ತಿನ ಪಕ್ಕಿರಾಪುಂಡು ನರಮಾನಿ ಇಲ್ಲದ ಮೂಲೆಡು ಪಟ್ಟದಿತ್ತಿನ ಪಕ್ಕಿರಾಪುಂಡು ನರಮಾನಿ ಇಲ್ಲದ ಮೂಲೆಡು ಗೇನೋ ಎರ್ಕದು ತೆಲಿತು ನಲಿಪೊಡು ಬೇನೆ ಬೆಸರನ್ನು ಮರತದು ಗೇನೋ ಎರ್ಕದು ತೆಲಿತು ನಲಿಪೊಡು ಬೇನೆ ಬೆಸರನ್ನು ಮರತದು ಚೀಪೆ ಪಾತೆರೋ ಮನಸ್ಸು ಗೆತ್ತಡು ನಿಚ್ಚ ದುನಿಪುನು ಪಟ್ಟುದು ಚೀಪೆ ಪಾತೆರೋ ಮನಸ್ಸು ಗೆತ್ತಡು ನಿಚ್ಚ ದುನಿಪುನು ಪಟ್ಟುದು ದುಂಬು ಪಿರವುಡು ನಡತು ಪೋಪಿನ ಸಾದಿ ಒಂಜೆ ತೆರಿಯೋನುಗ ದುಂಬು ಪಿರವುಡು ನಡತು ಪೋಪಿನ ಸಾದಿ ಒಂಜೆ ತೆರಿಯೋನುಗ ಮೋನೆ ದೈಸಿರಿ ದಿನೊಲ ಒರಿತದು ಒಂಜಾದು ಒಟ್ಟುಗು ಸೇರುಗ ಮೋನೆ ದೈಸಿರಿ ದಿನೊಲ ಒರಿತದು ಒಂಜಾದು ಒಟ್ಟುಗು ಸೇರುಗ ಮೋಕೆ ದೊಟ್ಟುಗು ಎಟ್ಟೆ ಬಯಕದು ಉಂತಂದೆ ದುಂಬು ಪೋವಡು ಮೋಕೆ ದೊಟ್ಟುಗು ಎಟ್ಟೆ ಬಯಕದು ಉಂತಂದೆ ದುಂಬು ಪೋವಡು ಉಡಲ ದುನಿಪುನು ಪಟ್ಟೊಂದುಲ್ಲೆ ಇತ್ತೆ ಹೊಸ ಪಜ್ಜ ದೀಪುನ ಪೊರ್ತುಡು ಉಡಲ ದುನಿಪುನು ಪಟ್ಟೊಂದುಲ್ಲೆ ಇತ್ತೆ ಹೊಸ ಪಜ್ಜ ದೀಪುನ ಪೊರ್ತುಡು ಸೊಲ್ಮೇಲು
1: ಚೀಪೆ ಪಾತೆರೋ ಮನಸ್ಸುಗೆಂದಡು ನಿತ್ಯದು ನಿಪುಣ ಪಟ್ಟೊಂದು ಬಾರಿ ಪೊರ್ಲದ ಕವಿತೆನ ವಾಚನ ಮಂತೇರು ಹಿತೇಶ್ ಕುಮಾರಿ ದುಂಬಾಗು ನವೀನ್ ಕುಲಾಲ್ ಚಿಪ್ಪಾರು
4: ಬತ್ತು ಸೇರಿದಿನ ಚಿನ ಮಾತ ಮೋಕೆದು ಸುಲುಗು ಪುಟ್ಟ್ಯಾಡೊಂದು ಎನ್ನ ಕವಿತದ ತರೆಬರವು ಬದುಕದ ಬೇನೆ ದಾನೆಂದು ಬರೆಯಡು ಯಾನು ಕರ್ಲ ಬೇನೇನು ಪೊರ್ತುಗೊಂತೆ ನುಪ್ಪುದಾಂತಿನ ಬದುಕದ ಎತ್ತೇನು ದಾನೆಂದು ಬರೆಯಡು ಯಾನು ಕರ್ಲ ಬೇನೇನು ಪೊರ್ತುಗೊಂತೆ ನುಪ್ಪುದಾಂತಿನ ಬದುಕದೆತ್ತೇನು ಪುಟ್ಟಾಯೇ ಪುಡಮಿಡು ಪುಡಿದಾಂತಿ ವರಕಲೊಟ್ಟು ಪುಟ್ಟಾಯೇ ಪುಡಮಿಡು ಪುಡಿದಾಂತಿ ವರಕಲೊಟ್ಟು ಓಡೆ ಪೋವಡು ಓಲು ಕುಲ್ಲಡು ಅಡಿದಾಂತಿ ಸಿರಿ ನೆಲೆಟು ಓಡೆ ಪೋವಡು ಓಲು ಕುಲ್ಲಡು ಅಡಿದಾಂತಿ ಸಿರಿ ನೆಲೆಟು ಅಜತತ್ತಿ ಬದುಕೆನ್ನ ತಾದಿ ಬೀದಿಡು ಪುಡೆರುಂಡು ಅಜತತ್ತಿ ಬದುಕೆನ್ನ ತಾದಿ ಬೀದಿಡು ಪುಡೆರುಂಡು ಬಂಗ ಬೇನೆದ ನರಟು ಕರ್ಲು ಪುಂಟು ದುಬುಲಿಪೊಂಡು ಬಂಗ ಬೇನೆದ ನರಟು ಕರ್ಲು ಪುಂಟು ದುಬುಲಿಪೊಂಡು ತಗೆ ತಂಗಡಿ ಇನಿಮೂಲು ಪಗೆಮಾನಿ ಕೇಂಡರ ತಗೆ ತಂಗಡಿ ಇನಿಮೂಲು ಪಗೆಮಾನಿ ಕೇಂಡರ ಒಪ್ಪ ಪುಟ್ಟುದು ಸುರಿಯ ಪಾಡಿಯರು ಬಂಜಿ ಬಂಜಾರ ಒಪ್ಪ ಪುಟ್ಟುದು ಸುರಿಯ ಪಾಡಿಯರು ಬಂಜಿ ಬಂಜಾರ ಪುಟ್ಟುದಾತನು ಸರ್ತ ಉಂತೊಡು ಪರ್ತೆನಾಲಾಯ್ದ ನಡುಟು ಪುಟ್ಟುದಾತನು ಸರ್ತ ಉಂತೊಡು ಪರ್ತೆನಾಲಾಯ್ದ ನಡುಟು ಸೊರ್ಕಿ ಜೀವಲು ಮುರಿಯ ದೀಪೆರು ನಂಜಿ ಮಚ್ಚರ ದೊರಟು ಸೊರ್ಕಿ ಜೀವಲು ಮುರಿಯ ದೀಪೆರು ನಂಜಿ ಮಚ್ಚರ ದೊರಟು ತರೆಕಂತ ಪಾಡಡ ಮಗ ಅಡಿತಾರಾವೇರು ಜಾಗ್ರತೆ ತರೆಕಂತ ಪಾಡಡ ಮಗ ಅಡಿತಾರಾವೇರು ಜಾಗ್ರತೆ ಲೋಕ ಪುಗರುನ ಬೊಲ್ಲಿಯಾಲ ಬುಡುದು ಬೇನೆದ ಕತೆ ಲೋಕ ಪುಗರುನ ಬೊಲ್ಲಿಯಾಲ ಬುಡುದು ಬೇನೆದ ಕತೆ ಸುಲ್ಮೆಲು
1: ಸುರಿಯ ಪಾಡಿಯರು ಬಂಜಿ ಬಂಜಾರ ಬಾರಿ ಮಾರ್ಮಿಕವಾದ ರಚನೆಯನ್ನು ಪ್ರಸ್ತುತ ಮಂತ್ರಿ ನವೀನ್ ಕುಲಾಲ್ ಚಿಪ್ಪಾರು
5: ಮಾತೆರೆಗಳ ಉಡಲ್ ದಿಂಜಿ ಸೊಲ್ಮೆಲು ಎನ್ನ ಕವಿತದ ತರೆಬರವು ನರಮಾನ್ಯನ ಬದುಕು ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುವಯ ಓ ನರಮಾನಿ ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುಯ ಓ ನರಮಾನಿ ಭಾಗ್ಯ ಏರೆಗೇಪ ಒಲಿಯುನೊಂದು ತೆರೆಯಂದೇರೆಗ್ಲಾಯಿನಿ ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುಯ ಓ ನರಮಾನಿ ಭಾಗ್ಯೋ ಏರೆಗೇಪ ಒಲಿಯುನೊಂದು ತೆರೆಯಂದೇರೆಗ್ಲಾ ಇನಿ ಗತಿದಾಂತಿನ ಕ್ಲೇನು ಎಲ್ಲಿ ಮಲ್ಪುನ ಚಲ್ಲು ಬುದ್ಧಿ ನಿಕ್ಕದಾಯ ಪನಯನ ಗತಿದಾಂತಿನ ಕ್ಲೇನು ಎಲ್ಲಿ ಮಲ್ಪುನ ಚಲ್ಲು ಬುದ್ಧಿ ನಿಕ್ಕದಾಯ ಪನಯನ ನಿಕ್ಕೇ ಆ ಗತಿ ಬತ್ತುಂಡ ದಾನೆ ಆವು ಸ್ಥಿತಿ ನಿನ್ನ ನಿಕ್ಕೇ ಆ ಗತಿ ಬತ್ತುಂಡ ದಾನೆ ಆವು ಸ್ಥಿತಿ ನಿನ್ನ ಯಾನು ಎನ್ನಂದು ಹೆಚ್ಚ ಮೆರೆವಡ ಏಪೋಗುಲ ಯಾನು ಎನ್ನಂದು ಎಚ್ಚ ಮೆರೆವಡ ಏಪೋಗುಲ ನಿನ್ನ ಉಂದು ಎಂಚಿನ ಉಂಡು ಮೂಲು ಪನ್ಲ ಯಾನು ಎನ್ನಂದು ಹೆಚ್ಚ ಮೆರೆವಡ ಏಪೋಲ ನಿನ್ನ ಒಂದು ಎಂಚಿನ ಉಂಡು ಮೂಲು ಪನ್ಲ ದುಂಬು ನಿನ್ನನು ಈ ಏರಿಂದು ತೆರೆಯೋನ್ಲ ತಪ್ಪು ಮಲ್ಪಡ ಮಲ್ತಡ ತುಂಬೆರ ವಂದಿ ಪುದೆ ಆವುತೂಲ ದುಂಬು ನಿನ್ನನು ಈ ಏರಿಂದು ತೆರೆಯೋನ್ಲ ತಪ್ಪು ಮಲ್ಪಡ ಮಲ್ತಡ ತುಂಬೆರ ವಂದಿ ಪುದೆ ಆವು ತೂಲ ಇಡೆಗೆ ಬನ್ನಗೈ ಬೈದಿನಿ ಕಾಲಿ ಇಡೆಗೆ ಬನ್ನಗೈ ಬೈದಿನಿ ಕಾಲಿ ಇಡೆ ಬತ್ತಿ ಬಕ್ಕ ನಿಕ್ಕು ತಿಕ್ಕಂಡು ಏತೇ ತುಂಬೊಳಿ ಇಡೆಗೆ ಬನ್ನಗ ಈ ಬೈದಿನಿ ಕಾಲಿ ಇಡೆ ಬತ್ತಿ ಬಕ್ಕ ನಿಕ್ಕು ತಿಕ್ಕಂಡು ಏತೇತು ಉಂಬೊಳಿ ಈ ಭೂಮಿಗೆ ಬೈದಿನ ನಾಲ್ ದಿನತ್ತ ಬಿನ್ನೆ ನಿಕ್ಕು ಪೋನಗ ತಿಕ್ಕುನಿ ಮೂಜಿ ಪುಂಡಿ ಮಣ್ಣಿ ಈ ಭೂಮಿಗೆ ಬೈದಿನ ನಾಲ್ ದಿನತ್ತ ಬಿನ್ನೆ ಈ ನಿಕ್ಕು ಪೋನಗ ತಿಕ್ಕುನಿ ಮೂಜಿ ಪುಂಡಿ ಮಣ್ಣೆ ನೀರದ ಮೆತ್ತದ ಗುಳ್ಳೆದ ಲೆಕ್ಕ ಬದುಕು ನರಮಾನ್ಯನ ತೆರೆಯಂದು ಯಾಪ ಪುಡದು ಪೋವು ಪನ್ಪಿನ ನೀರದ ಮಿತ್ತದ ಗುಳ್ಳೆದ ಲೆಕ್ಕ ಬದುಕು ನರಮಾನ್ಯನ ತೆರೆಯಂದು ಯಾಪ ಪುಡಾದು ಪೋವು ಪನ್ಪಿನ ಆಂಡಲ ಕಂಡು ದಗೆ ಪಗೆ ಅನ್ಯಾಡು ಮಲ್ಪುವೆರು ಬದುಕು ಆಂಡಲ ಕಂಡು ದಗೆ ಪಗೆ ಅನ್ಯಾಡು ಮಲ್ಪುವೆರು ಬದುಕು ಅಡ್ಡ ಸಾದಿಡು ಮಲ್ತಿ ಬದುಕಿಡು ಬರು ಏಪೋಗುಲ ಒಡಕು ಅಡ್ಡ ಸಾದಿಡು ಮಲ್ತಿ ಬದುಕಿಡು ಬರು ಏಪೋಗುಲ ಒಡಕು ಇತ್ತಿನ ನಾಲ್ಕು ದಿನದ ಬದುಕು ಪೊರ್ಲುಡೆ ಕರಿಲ ಇತ್ತಿನ ದಾನ ನಾಲ್ಕು ದಿನದ ಬದುಕು ಪೊರ್ಲುಡೆ ಕರಿಲ ಸತ್ಯನಾಯಗು ಬಿಲೆಗೊರ್ದು ಬದುಕಿಲ್ಲ ಇತ್ತಿ ನಾಲ್ಕು ದಿನದ ಬದುಕು ಪೊರ್ಲುಡೆ ಕರಿಲ ಸತ್ಯ ನ್ಯಾಯಗು ಬಿಲೆಗೊರ್ದು ಬದುಕಿಲ್ಲ ಗಂಟು ಕಟ್ಟು ಕಟ್ಟು ದೀವಡ ತೂಲ ತಿಕ್ಕಿನೇನು ಪಟ್ಟದು ತಿನ್ಲ ಗಂಟು ಕಟ್ಟು ಕಟ್ಟದು ದೀವಡ ತೂಲ ತಿಕ್ಕಿನೇನು ಪಟ್ಟದು ತಿನ್ಲ ಬದುಕೇರ ಬೋಡಾದು ಬೆನು ದೊಕ್ಕೆ ಒರಿಯರ ಬೋಡಾದು ತಿನ್ನು ಬದುಕೇರ ಬೋಡಾದು ಬೆನು ದೊಕ್ಕೆ ಒರಿಯರ ಬೋಡಾದು ತಿನ್ನು ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದು ದಾನೆ ಗುಣ ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದು ದಾನೆ ಗುಣ ಸೈತಿ ಬೊಕ್ಕೈ ಬಿಲದಾಂತಿ ಪುಣ ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದೆ ದಾನೆ ಗುಣ ಸೈತಿ ಬೊಕ್ಕೈ ಬಿಲದಾಂತಿ ಪುಣ ಸೊಲ್ಮೆರು
1: ನಿಕ್ಕು ಪೋನಗ ತಿಕ್ಕುನಿ ಮೂಜಿ ಪುಂಡಿ ಮಣ್ಣಿ ಬಾರಿ ಪೊರ್ಲುಡೆ ಕವಿತೆ ವಾಚನ ಮಂತಿರು ಎಸ್ ಕೆ ಕುಂಪಳ ಸೊಲ್ಮೆರು ಸರ್ ದುಂಬಗ ಅಶೋಕ್ ಎನ್ ಕಡೆ ಶಿವಾಲಯ
6: ಕೊಂಜಿ 25 ವರ್ಷ ಪಿರಾಕದ ದೋಸ್ತಿ ಎನ್ನ ರಘು ಇಡ್ಕಿದ್ ಬೇರೆ ಬೇರೆ ನಾ ಇಂಚಿಪ್ಪ 27ನೇ ಪುಸ್ತಕ ಆಡು ಇಂದು ಎಕಡವ್ರು ಎಕಡ ಪಂಡೇರು ನೂತು ಪುಸ್ತಕ ಅವಳು ಬಂಡದು ಇಂಚೇನೆ ಪುಸ್ತಕದ ಅಟ್ಟಿ ಅಟ್ಟಿ ಅಟ್ಟೊಳಗಿದ ಮಿತ್ತು ಸರಸ್ವತಿ ದೇವಿ ಎಪ್ಪಗಲ ಇಪ್ಪಾಡು ಆರೆಗೆ ಎಪ್ಪಗಲ ಅಭಯ ಕೊರಂದು ಪಡ್ಬಂಡದು ಕೇನೊಂದು ಇನಿತೆ ಈ ಪೊರ್ತುಗು ಎನ್ನ ಕವಿತೆ ಕವಿತೆದ ತರಬರವು ಕವಿತೆ ಬುಡುಗಡೆ ತ ಲೀಲೆ ಕವಿತೆ ಬುಡುಗಡೆ ತ ಲೀಲೆ ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೂವ ಕಲೆ ಪಡೆವೊಂದು ರಾದು ಪೂಂಡು ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೂವ ಕಲೆ ಪಡೆವೊಂದು ರಾದು ಪೋಂಡು ನಂಬು ಬುಲೆ ಒಂದಿತ್ತಿ ಎನ್ನುಲೈದ ಕಿನ್ನಿ ನಂಬಿ ಬುಲೆ ಒಂದಿತ್ತಿ ಎನ್ನುಲೈದ ಕಿನ್ನಿ ಕಬಿತೆ ಉರ್ಕೊಂದು ಬತ್ತುದಾಂಡು ಕಬಿತೆ ಉರ್ಕೊಂದು ಬತ್ತುದಾಂಡು ಸುಡುದೊಂಬುದಡಿಟ್ಟು ಕರೆಂಚದಿ ಪುಡೆಮಿ ಸುಡುದೊಂಬುದಡಿಟ್ಟು ಕರೆಂಚೊಂದಿ ಪುಡೆಮಿ ನಡುಬಾನ ಮಿತ್ತು ಕರಿಮುಗಲ ಲಡೈ ಅಲೇ ಮಿಂಚಿಡಲ್ಪ ಕುಡ್ತಾರಂಡು ತೆಡಿಲು ಅಲೇ ಮಿಂಚಿಡಲ್ಪ ಕುಡ್ತಾರಂಡು ತೆಡಿಲು ಕಬಿತೆ ಅಲಿ ತೊಂದುಂಡು ಎನ್ನ ಉಲೈ ನಟ್ಟಿ ಸಾಲಗ ಪಾಡ್ದಿ ಸೂಂಟಾನು ಮೆದುಕಳು ನಟ್ಟಿ ಸಾಲಗ ಪಾಡ್ದಿ ಸೂಂಟಾನು ಮೆದುಕಳು ಬತ್ ಬಿತ್ತಿ ಬಿತ್ತಲು ಪೂರ ಕೊಡಿಪು ಬತ್ತಿ ನಟ್ಟಿ ಸಾಲದು ಪಾರ್ದಿ ಸೂಂಟಾನು ಮೆದುಕಡು

0: తాలేన సొరొట్టి గూడుదులయే బుల్తొంతి గిళిను, గూడుద ఉలయే బుల్తొంతి గిళిను పార్పు పండుదు బుడియే ఎన్న బావి. గూడుద ఉలయే బుల్తొంతి గిళిను పార్పు పండుదు బుడియే బావి. బుడుగడను కాతొంతి వసుదేవ దేవకి, బుడుగడను కాతొంతి వసుదేవ దేవకి కబిత ఉండాండు కృష్ణలీల. అవకాశం కాదు
1: ಹೂಕರೆತ ಪೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೀವಕಳೆ ಪಡೆಯೊಂದು ರಾದು ಪೋಂಡು. ಕಬಿತೆ ನಮ್ಮ ಮನಸ್ಸುದ ಉಡಲಡು ಎಂಚ ಪುಟ್ಟುಂಡು. ಪುಟ್ಟಿ ಬೊಕ್ಕ ರೆಂಕೆ ಕಟ್ಟದು ಎಂಚ ಪಾರುಣು ಪನ್ಪುನೇನು ಬರಿ ಪೊರ್ಲುಡೆ ವಾಚನವಂತೆರು ಅಶೋಕ್ಯನ್ ಕಡೇಶಿವಾಲಯ ಸೊಲ್ಮೆಲು ಸರ್ ದುಂಬಗು ಗುಣವತಿ ಕಿನ್ಯ
2: ಎನ್ನ ಕವಿತದ ಶೀರ್ಷಿಕೆ ಅಪ್ಪೆ. ಪತ್ತು ಜೋಕುಲೆನು ಪೆದ್ದದು ಸಾಂಕತಿ ಅಪ್ಪೆನು, ಪತ್ತು ಜೋಕುಲೇನು ಪೆದ್ದದು ಸಾಂಕದಿ ಅಪ್ಪೆನು. ಸಾಂಕಜಿ ಜೇರು ಪತ್ತು ಜೋಕುಲು ಒಂಜಿ ಅಪ್ಪೆನು, ತಾಂಕದ ಜೇರು ಪತ್ತು ಜೋಕುಲು ಒಂಜಿ ಅಪ್ಪೆನು. ಒಟ್ಟಾಯರು ಸೇರ್ಸಾಯರೆ ಅರೆನು ದೂರದ ವೃದ್ಧಾಶ್ರಮಗು, ಸೇರ್ಸಾಯರೆ ಅರೆನು ವೃದ್ಧಾಶ್ರಮಗು. ಸೊಲ್ಮೇಲು
1: ಅಪ್ಪೆನ ಬಗ್ಗೆ ಬರೆಯಿನ ಕವಿತೆ ವಾಚನ ಮಂತ್ರಿ ಗುಣಮತಿ ಕಿನ್ಯ ಸೊಲ್ಮೇಲು ದುಂಬಗು ಬಾಲಕೃಷ್ಣ ಕೇಪುಳ.
3: ಮೂಲು ಸೇರಿದ ನೆಂಚಿನ ಮಾತ ತುಳುವಪ್ಪೆ ಜೋಕ್ಲೆಗೆ ಸೊಲ್ಮೆನ ಸಂದ ಒಂದು ಇತ್ತೆ ತುಳುನಾಡು ಬರ್ಸದ ಒಂಜಿ ಅಬ್ಬರ ಜಾಸ್ತಿ ಉಂಡು ಅಂಚನೆ ಅಲ್ಲಲ್ಲು ನಡಪು ನೆಂಚಿನ ಕ್ರೌರ್ಯ ಹಿಂಸೆಲ ಜಾಸ್ತಿ ಉಂಡು ನಿರಡ್ಡಿನ ಸಮೀಕರಣ ಮಲ್ತದ ಎನ್ನ ಕವನದ ಶೀರ್ಷಿಕೆ ಕೆಂಪು ಬರ್ಸ. ಕೋಡಿ ಒಂದು ದಿನ ಕರ್ಗಂಡ ಮುಗಲ ಸಾದಿಡು ಒಡ್ಡುದು ಉಂತುದುಂಡು ಬರ್ಸ. ನರಮಾನಿ ಮೋನೆದ ದೇಕಿದ ಲೆಕನೆ ರಂಗ್ ಏರುಂಡು, ನರಮಾನಿ ಮೋನೆದ ದೇಕಿದ ಲೆಕನೆ ರಂಗ್ ಏರುಂಡು ಸಾರ ಮುಗಲದ ಉಡಲು ಉರ್ಕಾರುಂಡು. ಕಲ್ಜಿಗದ ಚೋದ್ಯ ತೂಲೆ ದಾರೆ ನೀರಲ ಬಣ್ಣ ಮಗುರ್ಪುಂಡು, ಕಲ್ಜಿಗದ ಚೋದ್ಯ ತೂಲೆ ದಾರೆ ನೀರಲ ಬಣ್ಣ ಮಗುರ್ಪುಂಡು ವರ್ಷದ ಪಸತು ಒಂದು ಕೆಂಪು ಪರ್ಸ. ಊರ ಸಾದಿ ಬರಿಡು ತೋಜುಂಡು ಅಹಿಂಸೆದ ಅವತಾರಿ ಬುದ್ಧನ ಮೂರ್ತಿ. ಅವೆನ ಪಿರವು ದೆಂಗದು ಉಂತುದೆ, ಅವೆನ ಪಿರವು ದೆಂಗದು ಉಂತುದೆ ಅಡ್ಡ ಅಗೇಲ ಸರ್ರದ ಬಲಿಪೆ. ಪಿಲಿನ ತೂಯಿನಗ ಕೆಲವರಿಗೆ ಮದ ಏರ್ದು ಆಯುಧ ಪತ್ತದು ಸವಾರಿ ಮಲ್ಪಿನ ಉಮೇದು. ಪಿಲಿನ ತೂಯಿನಗ ಕೆಲವರಿಗೆ ಮದ ಏರ್ದು ಆಯುಧ ಪತ್ತದು ಸವಾರಿ ಮಲ್ಪಿನ ಉಮೇದು. ಪಿಲಿ ನಲಿಪುಂಡು ಬಲಿಪುಂಡು ಗೌಜಿ ಮಲ್ಪುಂಡು. ಕೆಂಪು ಬರ್ಸದ ನಡುಟು ಹಿಂಸೆದ ಪಿಲಿಗೊಬ್ಬು ಸುರು ಆಯು ಗೊಬ್ಬು ಉಂತೊಡೆ, ಸುರು ಆಯು ಗೊಬ್ಬು ಉಂತೊಡೆ ಆಟ ಮುಗಿನಗ ಏಸಲ ಜಾರುಂಡು, ಆಟ ಮುಗಿನಗ ಏಸಲ ಜಾರುಂಡು ಬೂರಿನಾಯನ ನಾಲಿಗು ಪಿಲಿ ಬಾಯಿ ಊರುಂಡು. ನರಮಾನಿ ಜೀವಗ ಬೆಲೆದಾಂತಿ ಕಾಲೊಡು ಕತ್ತಿಲು ಪಿದಾಯಿ ಬತ್ತದು ಬೀಜುನ ಗಲಿಗೆಡು, ನರಮಾನಿ ಜೀವಗ ಬೆಲೆದಾಂತಿ ಕಾಲೊಡು ಕತ್ತಿಲು ಪಿದಾಯಿ ಬತ್ತದು ಬೀಜನ ಗಲಿಗೆಡು ನೆತ್ತೆರು ನೀರಾದು ಪರಿಯು. ಬಾನ ಭೂಮಿ ತಮೇರಿ ಮೀರದು ಮಾಯಡುಂತಿನ ಶಕ್ತಿಲು ಕಣ್ಣು ಬುಲಾನಗ, ಮಾಯಡುಂತಿನ ಶಕ್ತಿಲು ಕಣ್ಣು ಬುಲಾನಗ ಕತ್ತಿ ಪತ್ತು ನಗ್ಲು ತರತಗ್ಗಾವೆರು ತೀರ್ಥಬೂರ್ವೆರು. ಕೆಂಪು ನೀರ ಸಾದಿ ತೆಲಿಯಾವು, ಕೆಂಪು ನೀರ ಸಾದಿ ತೆಲಿಯಾವು ವರ್ಷ ವರ್ಷ ಕೆಂಪು ಬರ್ಸದ ದಿನಕುಲು ಬರಂದನೆ ಇಪ್ಪಡು ದೇವರ. ಸೊಲ್ಮೇಲು
1: ದಾರೆ ನೀರ್ಲ ಬಣ್ಣ ಪಗಪ್ಪುಂಡು ಕೆಂಪು ವರ್ಷದ ರಕ್ಕಸ ನಡಿನ ಬಾರಿ ಪೊರ್ಲುಡೆ ವಾಚನ ಮಂತೆರು ಬಾಲಕೃಷ್ಣ ಕೇಪುಳ ದುಂಬಗ ಆನಂದರೈ ಅಡ್ಕ ಸ್ಥಳ.
4: ದುಂಬತ್ತೆ ಸೇರಿದಂಚಿನ ಮಾತ ತುಳುನಾಡದ ಜೋಕ್ಲೆಗೆ ಸೊಲ್ಮೆ ಸಂದ ಒಂದು ಯಾನು ಮೂಜಿ ಪಣಿ ಕಬಿತೀನಿ ಓದ್ಯರೆ ದುಂಬಾಪೆ. ಸುರುಕು ಪೂಮುಳ್ಳು ನಿನ್ನ ಮಣದಿಂಜಿನ ಪಾತ್ರೆ ರೊಟ್ಟುಗು, ನಿನ್ನ ಮಣದಿಂಜಿನ ಪಾತ್ರೆ ರೊಟ್ಟುಗು ಈ ಆಲ ದೈಕುಲೆಟಿ ತೆಗಳುದು ಅರಳೊಂದಿತ್ತಿನ ಪೊರ್ಲು ದಾಪು, ತೆಗಳುದು ಅರಳೊಂದಿತ್ತಿನ ಪೊರ್ಲು ದಾಪು. ನಿನ್ನ ಗಡಸದ ಪಾತ್ರೆ ರೊಟ್ಟುಗು ಈ ಆವರ್ಚಿ, ನಿನ್ನ ಗಡಸದ ಪಾತ್ರೆ ರೊಟ್ಟುಗು ಈ ಆವರ್ಚಿ ಬೇಳಿ ದುಳೈಡು ಚುಚ್ಚುದು

0: ಚುಚ್ಚುನ ಆ ನಂಜಿದ ಮುಳ್ಳು, ಆ ನಂಜಿದ ಮುಳ್ಳು.
1: ಎನ್ನ ಒಂಜಿ ತುಳು ಗಜಲ್ ವಾಚನ ಮಂತರ ಉಲ್ಲ. ದಿಕ್ಕೆಲ್ದ ತೂ ತೆಕ್ಕದು ಪೋತುಂಡು ಮಾರಿ ಬರ್ಸೋಗು, ಒಕ್ಕೆ ಲಕ್ಕುನ ಕಾಲ ಬೈದುಂಡು ಮಾರಿ ಬರ್ಸೋಗು. ದಿಕ್ಕೆಲ್ದ ತೂ ತೆಕ್ಕದು ಪೋತುಂಡು ಮಾರಿ ಬರ್ಸೋಗು, ಒಕ್ಕೆ ಲಕ್ಕುನ ಕಾಲ ಬೈದುಂಡು ಮಾರಿ ಬರ್ಸೋಗು. ಊರುಗೆ ಊರು ಮುರ್ಕುದು ಪೋಂಡು ಕಾರಿ ಬುರ್ದು ಪಕ್ಕಿಲು ರಾತಣ್ಣು ಮಾರಿ ಬರ್ಸೋಗು. ಊರುಗೆ ಊರೇ ಮುರ್ಕುದು ಪೋಂಡು ಕಾರಿ ಬುರ್ದು ಪಕ್ಕಿಲು ರಾತಣ್ಣು ಮಾರಿ ಬರ್ಸೋಗು. ಜರಿತ ಸೀರದ ಅಂಗಲಾಪು ನನ್ನ ದಾಯಗು ನರಮನಿ, ಅರಿತ ಕರನೆ ಕಂಕನೆ ಬೋರ್ದುಂಡು ಮಾರಿ ಬರ್ಸೋಗು. ಜರಿತ ಸೀರದ ಅಂಗಲಾಪು ನನ್ನ ದಾಯಗು ನರಮನಿ, ಅರಿತ ಕರನೆ ಕಂಕನೆ ಬೋರ್ದುಂಡು ಮಾರಿ ಬರ್ಸೋಗು. ರೆಂಕೆ ಕಟ್ಟದು ರಾವೊಂದಿತ್ತ ಭೂಮಿದ ಮಿತ್ತು, ನಂಕ ಬುದ್ಧಿ ಬನ್ನಾಗ ಪೊರ್ತಾಂಡು ಮಾರಿ ಬರ್ಸೋಗು. ರೆಂಕೆ ಕಟ್ಟದು ರಾವೊಂದಿತ್ತ ಭೂಮಿದ ಮಿತ್ತು, ನಂಕ ಬುದ್ಧಿ ಬನ್ನಾಗ ಪೊರ್ತಾಂಡು ಮಾರಿ ಬರ್ಸೋಗು. ಬದುಕು ಬಂಗಾರ ಸಾಸಿತ ಅತ್ತು ಲಕ್ಷ್ಮಣ, ಉಡಲ್ದ ಆಸೆಲು ಮಣ್ಣಾಂಡು ಮಾರಿ ಬರ್ಸೋಗು. ದಿಕ್ಕೆಲ್ದ ತೂ ತೆಕ್ಕದು ಪೋತುಂಡು ಮಾರಿ ಬರ್ಸೋಗು, ಒಕ್ಕೆ ಲಕ್ಕುನ ಕಾಲ ಬೈದುಂಡು ಮಾರಿ ಬರ್ಸೋಗು. ಸೊಲ್ಮೇಲ್ ಇನಿತ ತುಳು ಕವಿಗೋಷ್ಠಿದ ಗುರ್ಕರ್ಮೆ ವಯಸ್ಸಿನ ಶ್ರೀಯುತ ಮುದ್ದು ಮೂಡಬೆಳ್ಳೆ ಮೇರೆದು ಗುರ್ಕರ್ಮೆದ ಪಾತೆರ.
2: ಚುಟುಕು ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಅಂಚನೆ ವಿದ್ಯಾ ಪ್ರಕಾಶನ ಮಂಗಳೂರು ಸಹಯೋಗಗಳು ನಡತನ ಚಿತ್ರ ಎನ್ನ ಮೋಕಿದ ರಘು ಹಿಡುಕಿದಿನ ರಡ್ ಬೂಕುಲಿನ ಬಿಡುಗಡೆ ಐಕ್ಯ ಅಭಿನಂದನೆ ಪಂಪಿನ ಚಿತ್ರ ಒಂಜಿ ಸಂದರ್ಭ ಅಂಚನೆ ಕವಿಗೋಷ್ಠಿ ಈತ ಜನ ಕವಿ ಕಲ್ಲಕ್ಕಲು ಓದಿನ ಚಿತ್ರ ಪಂಡಿನ ಚಿತ್ರ ತುಳು ಕವಿ ಕವಿತೆಲು ಐತ ಬಗ್ಗೆ ಅಧ್ಯಕ್ಷ ಭಾಷಣ ಮಲ್ಪನದಾಣ ಒಂಜಿ ಈತ ಜಾಸ್ತಿ ಪೊರ್ತು ಪಾತೆ ಉಂಡ ಐಕ್ ಬೆಲೆ ಜಾಸ್ತಿ ಉಂಡು. ತುಳುತ ಈ ರಡ್ ಪುಸ್ತಕಗಳನ್ನ ಭಾರಿ ಪೊರ್ಲುದ ಒಂಜಿ ಕೃತಿ ಬತ್ತಿನ ಚಿತ್ರ ಸಮಯ ರಘುನ ಒಂಜೊಂಜಿ ಒಂಜಿ ಕೃತಿಗುಲ್ಲ ಒಂಜೊಂಜಿ ವಿಶೇಷತೆ ಅಂಚನೆ ಈ ಕವಿತೆಗಳ ಬಗ್ಗೆ ಪಾರ್ಪನಿದ್ದಾಂಡ ನಮ್ಮ ತುಳು ಭಾಷೆಗೆ ತುಳು ಕವಿತೆಗೆ ಐತನೇ ಆಯ್ನ ಒಂಜಿ ಪೊರ್ಲು ಐತನೇ ಒಂಜಿ ಶೈಲಿ ದೊಬ್ಬೋಡ್ದಿಂಚಿ ಪುನಃಚಿತನೆ ಮಾತ ಉಂಡು. ಆಂಡ ಕನ್ನಡದ ಸಾಹಿತ್ಯ ಬತ್ತುಂಡು ಕನ್ನಡದ ಬೇತೆ ಪ್ರಾಚೀನ ಸಾಹಿತ್ಯ ಆವಡು, ಮಧ್ಯದ ಪ್ರಗತಿಶೀಲ ಸಾಹಿತ್ಯ ಆವಡು, ನವೋದಯ ಆವಡು, ನವ್ಯ ಆವಡು, ಅಕುಲ ಒಂದೊಂದು ಶೈಲಿನ ಕಾವ್ಯ ವಾಚನಡು ಕವಿತಾ ವಾಚನಡು ಮಲ್ಪ ಓದೊಂದು ಬರ್ಪನ ಚಿಂತನೆ ಬತ್ತಿರ್ ನಮ್ಮ ಎತ್ತೋಸರತಿ ಕನ್ನಡದ ತುಳುತ್ತ ಕಾವ್ಯ ವಾಚನದ ಬಂದ ಕವಿತೆ ವಾಚನದ ಬಂದ ಕನ್ನಡದ ಶೈಲಿಡೆ ಪೋಪರ ಚಿಂತನೆ ಒಂದು ಮಾದರಿ ನಮಗೆ ತಿಕ್ಕದಡೆ. ಆಂಡ ಇನಿ ಕಾರಾಗ ಕನ್ನಡೋಡ್ಲ ಏತೇತೋ ಬದಲಾವಣೆ ಲಾತ ತುಳು ಭಾಷೆ ನಮ್ಮ ತುಳು ಕಾವ್ಯ ಆವಡು ತುಳು ಸಾಹಿತ್ಯ ಆವಡು ಬೇತ ಬೇತ ನಮರಡು ಮಸ್ತ್ ದುಂಬ ಬೈದನು ಮಸ್ತ್ ಎಡ್ಡೆಡ್ಡೆ ಬಿರಿಸ್ತೀರಿ ಎಡ್ಡೆಡ್ಡೆ ಪ್ರತಿಭಾವಂತೀರಿ ದುಂಬುಡ್ದಿಂಚಿ ಬರ್ತದೆ ಇನಿ ಕಾರಾಗ ಇನಿ ದಾಲ ಕಡಿಮೆ ಇಜ್ಜಿನ ಪ್ರತಿಭಾವಂತೀರಿ ಕವಿಕರು ಆ ಶೈಲಿಯನ್ನು ಆವಡು ಒಂದು ಭಾಷೆನ ಆವಡು ಒಂದು ಭಾವನೆನ ಆವಡು ಎಡ್ಡ ರೀತಿ ಮುಟ್ಟು ಲಕ್ಕ ಬೋಡಾಯಿನೇನು ಮುಟ್ಟು ಲಕ್ಕ ಮಲ್ಪನ ಚಿತ್ತಿನ ಪ್ರತಿಭಾವಂತರಿ ನಮ್ಮ ಎದುರುಲ್ಲಿರ ಚಾದ ಕೊನಗ ಈ ಒಂಜಿ ಇನಿತ್ತ ಕವಿ ಕೂಟಲು ಆ ಒಂಜಿ ಕನ್ನಡದ ಪೊರ್ಲನು ಕನ್ನಡದ ಒಂಜಿ ಅಚ್ಚುಕ ಕಟ್ಟುತನನು ತುಳುತ್ತ ಒಂಜಿ ಪ್ರಾವೀಣ್ಯನು ಆ ಪ್ರಾಚೀನತೆ ಆ ಶೈಲಿ ಅವನು ಒಟ್ಟು ಮಲ್ತದ ಅವು ಇನಿಕ ಆನಾಗ ಇನಿಕ ಆನಾಗ ಎಂಚ ಬೋಡು ಪನ್ಪಿನೇನೆ ಇನಿತ ಇನಿ ಕಾಲದ ಇನಿತ ವರ್ತಮಾನ ಕಾಲದಿಂದ ಪತ್ತೊಂದು ಕೊರ್ಪುರ ಚಿತ್ತನೆ ಶಕ್ತಿ ಸಾಮರ್ಥ್ಯ ಇನಿತ ಕವಿತನ ಕಲಿನೋಡು ಅಂಚಿತನವೇ ಈ ಸಾಮರ್ಥ್ಯ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತದ ಇನಿತ ಈತ ಮಾತ ಸುಮಾರು 10-30 ಜನ ಪೂರ್ತಿ ಇಜ್ಜಿರತ್ತೋಜನು ಒಂಚೂರು ಇಜ್ಜಿ ತೋಜನು ಎಡ್ಡೆ ಪೂರ ಕವಿಕಲ್ನಕ್ಲ ಕವಯಿತ್ರಿ ನಕ್ಲ ಏತು ಪೊರಲ್ದೆ ಅನ ಗ್ರೂಪುಡು ಆನಗ ಮಸ್ತ್ ಗ್ರೂಪುಲ ಆನಗ ಒಂದೊಂದು ನಿತ್ಯಲ ಓದುಜಿ ಅನ್ನತ್ಯಲ ತೂಪುಜಿ ಅನ ಆಂಡಲ ಹೆಚ್ಚಾಗ ತೂಂದು ಬರೋದು ಪುನಗ ಏತೆತ್ತು ಕವಿಕಲ್ನಕ್ಲು ಏತೆತ್ತು ಪ್ರತಿಭಾವಂತರು ಇಂಚ ಪೊಂಚ ಪೋ ಬೇತೆ ಬೇತೆ ಪ್ರಕಾರಗಳು ಬುಲೈನಂತರ ಏತು ಕವಿಕಲ್ನಕ್ಲು ಇತ್ತಿರೋ ಆ ಭಾಷೆಗಳ ಕನ್ನಡ ಅವಡು ತುಳು ಅವಡು ಎಕ್ಕುಲು ಯಾನ ಅವಡು ಸುರೇಶ್ನಗಳು ಈ ಚಿತ್ರಗಳು ಕೆಲವೇ ಒಂಜಿ ರೀತಿದ ತುಂಬುದ ಕೆಲವು ಕಾಲದ ಕಲದ ಪರಲಿ ಬೊಕ್ಕ ಬಾಕಿ ದಕ್ಕಲ್ನ ಮತ ತೂವೊಂದು ಕೇನೊಂದು ಬಂದಾಗ ಎದೆದ್ದೇ ಪ್ರತಿಭಾವಂತಿರು ಬರೆಯೋದಿತ್ತಿರಿ ಆಂಡ ಇಕ್ಕಲಂಚನೆ ಎತ್ತುವ ಕಾರಣಡು ಅನ್ನ ಸಭೆಗಳಿಗಿತ್ತೆ ಪೂರ ಆವೊಂದಿಜ್ಜಿ ಆಂಡಲ ಒಂಜಿ ಕವಿಕಲ್ನಕ್ಕಲ್ನ ನಮ್ಮ ಜತ್ತಿಟ್ಟು ಪುನಗ ಆ ಒಂಜಿ ಖುಷಿ ಆಪಿನ ಚಿತ್ರ ಆ ಖುಷಿ ಆ ಇರ್ಮೇನ ಯಾರೇನೆ ಅನುಭವಿಸ್ತದೆ ಇನ್ನು ಎಡ್ಡೆ ಕವಿತೆಲ ನಿಕ್ಲು ಮಾತು ಓದ್ದರು ಎಡ್ಡೆ ಪ್ರತಿಭಾವಂತಿರು ಕವಿತೆಲೆ ಓದ್ದರು ಅಂಚ ಒಂದು ಈ ಒಂಜಿ ಏತು ಆ ಶಬ್ದ ಸಂಪತ್ತುಂಡು ಏತು ಭಾವನೆಗಳ ಕೊರ್ಪನ ಚಿತ್ರ ಸಾಮರ್ಥ್ಯ ಉಂಡು ನಿಕಂಡ ಪಂಚ ಅಂಚ ಈ ಮೂಜಿ ತರ್ತಿದ ಬತ್ತಿನ ಓದುದು ನಮ್ಮ ಸ್ಥಾನಗಳಿಗೆ ಸೇರೋ ಸಮಯಕ್ಕೆ ಐನಾದ ಬೇಗ ಯಾನ್ಲ ಅವಕಾಶ ಮಾತು ಕೊರಪ ಬರೋದು ಯಾನ್ನ ಒಂಜಿ ಕವಿತೆ நம்புடா நம்புடுச்சா கவிதை புதர் நம்புடா நம்புடுச்சா உந்து இனித்த பதுக்கு உந்து இனித்த பதுக்கு இத்திரவு தாந்தினஞ்சா அந்தாயின அந்தா இத்திரவு தாந்தினஞ்ச அந்தாயின அந்தா ஒவ்வொன்று ஒவ்வொத்து அத்தாயின அந்தா அத்தாயின அந்தா கல்ல தேக்கிகே ஆயே பரவு தாந்தின மானி கல்ல தேக்கிகே ஆயே பரவு தாந்தின மானி பாம நேமித நெறில தெரிதி நேரு பாம நேமத நெறில தெரிதி நேரு பாரி பரவுல நரமானி ஏகித்தகே கல்த்தினாயனே பாம்பு பொல்பு நெஞ்சா ரயிலில் எடு பஸ்ஸில் எடு இமன தக்கசல் எடு சுடுமர்த சுடலினே சுடுமர்த சுடலினே நிர்மதின ஏறு ஏறு துந்தி கத்திக்கினே ஏராயினாயினே பொல்பு நெஞ்சா ஏறு துந்தி கத்திக்கினே ஏராயினாயினே பொல்பு நெஞ்சா ஒர ஜாப்பான் நன்னோட சிறிலங்கா புக்குர முல்பனே மர்கீலு தஞ்சா தத்து போயின சொத்து ஜத்து பர்பாயடெங்கு தத்து போயின சொத்து ஜத்து பர்பாயடெங்கு மித்தெங்கு கொருவ தாதந்து கேண்டல்பா தத்து போயின சத்து ஜத்து பர்பாயடா மித்தெங்கு கொருவந்து கேண்டல்பா நம்பு நெஞ்சா புடுப்பி நெஞ்சா நம்பு நெஞ்சா புடுப்பி நெஞ்சா மாத்திரைகளா அபிநந்தனர் சொல்லுங்கள்
3: இத்தனேட்டா இஞ்சிப்பா ಕೆನರಾ ಕಾಲೇಜು ಸಭಾಂಗಣ ಕುಡ್ಲ ಮೂಲು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಅಂಚನೆ ವಿದ್ಯಾ ಪ್ರಕಾಶನ ಮಂಗಳೂರು ಉಂದತ ಸಹಯೋಗಡು ರಘು ಇಡ್ಕಿದುಂಬೆರ್ನ ತುಳು ಕೃತಿತ ಬುಡುಗಡೆ ಅಂಚನೆ ತುಳು ಕವಿಗೋಷ್ಠಿ ಸಮಾರಂಭಡು ಪಾಲ್ಪಡೀನ ಕವಿಕುಲ್ನ ಕವಿತೆಲನು ಕೇನೊಂದು ಬತ್ತರು ಈತನೇಟ ಕಡೇತ ಎಗ್ಗೆ ಕೇಂಡರು ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು
4: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ
5: ಅನು ನಾನು ತುಂಬಾ ಬ್ಯುಸಿ ಇದ್ದೇನೆ ಪಪ್ಪನ ಹತ್ರ ಕೇಳು
6: ಹಲೋ ಪುಟ್ಟ
4: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ ಹೋಗು ಅಮ್ಮಂಗೆ ಹೇಳು
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ ನಾನು ಯಾರ ಜೊತೆ ಆಡ್ಲಿ ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು
7: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ ನೀವು ಅವರ ಜೊತೆ ಕಳೆಯುವ ಸಮಯ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM
8: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ
9: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ
10: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು
7: ಹೌದು ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು ರಕ್ತದಾನ ಮಾಡಿ ಜೀವ ಉಳಿಸಿ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಿಲ್ಲರೆ ನನ್ನ ತುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಈ ತನೇಟ ಕೆಲವಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್
4: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: 107.8 FM. ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24 ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42% ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2,500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026-2030 ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ಧ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 225,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 ಟಿಎಂಸಿ ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 224,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
10: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
11: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
10: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
9: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6 ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
12: ಪೊಲಿಟಿಕಲ್ ಪಾರ್ಟೀಸ್, ERO's, AERO's, BLO's, ಹಿರಿಯ ಪರ್ಸನ್ಸ್ ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
9: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೋದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವರ್ಷ ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್, ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರ ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
13: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
14: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
13: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತ ಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19ರಿಂದ 22ರಲ್ಲಿ ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದು

ಗಳಿಲ್ಲದೆ ಸಭೆ ಸೇರುವ ಸ್ವತಂತ್ರ. ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. ಮೂರನೇದಾಗಿ, ಸಂಘವನ್ನು ಸ್ಥಾಪಿಸುವ ಸ್ವತಂತ್ರ. ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವತಂತ್ರ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21 ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ, ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86 ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22 ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. 2, ತನ್ನ ಆಯ್ಕೆಯ ವಕೀಲನ ಮೂಲಕ
ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ

0: ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. ಮೂರನೆಯದಾಗಿ, ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಶಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನ, ಸಮಾಜದ ಆಢ್ಯರನ್ನ ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾಸಾರ. ಇವತ್ತು ಬಹಳ ವಿಶಿಷ್ಟವಾದಂತಹ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ. ನಾವೀಗ ಕಾಸರಗೋಡಿಗೆ ಬಂದಿದ್ದೇವೆ. ಇಲ್ಲಿ ಎಡನೀರು ಮಠ ಬಹಳ ಪುರಾಣ ಪ್ರಸಿದ್ಧವಾದದ್ದು. ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ತಪಸ್ಸಿನ ಪ್ರತಿಫಲವೋ ಎನ್ನುವ ಹಾಗೆ ಮಹಾಸಂಸ್ಥಾನ ಅದು ಇಲ್ಲಿ ಪ್ರಾರಂಭ ಆಗಿದೆ. ಕಳೆದ ಒಂದೂವರೆ ಸಾವಿರ 1700 ವರ್ಷಗಳ ಇತಿಹಾಸವುಳ್ಳಂತಹ ಶಂಕರಾಚಾರ್ಯ ಭಗವತ್ಪಾದರ ಪರಂಪರೆಯ ತೋಟಕಾಚಾರ್ಯ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಒಂದು ಮಠ ಇದು. ಇದು ಶ್ರೀ ಮದೆಡನೀರು ಮಠ. ಮೊನ್ನೆವರೆಗೆ ಪರಮ ಪೂಜ್ಯರಾದಂತಹ ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರು ಸುಮಾರು 6 ದಶಕಗಳ ಕಾಲ ಇಲ್ಲಿಯ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅವರ ನಂತರದಲ್ಲಿ ಅವರು ಬ್ರಹ್ಮೈಕ್ಯರಾದ ಬಳಿಕ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಗುರುಗಳಿಗೆ ಯೋಗ್ಯ ಉತ್ತರಾಧಿಕಾರಿಯಾಗಿ ಈಗ ಕಳೆದ 3 ವರ್ಷಗಳಿಂದ ಈ ಸಂಸ್ಥಾನವನ್ನು ಮುನ್ನಡೆಸಿರುತ್ತಾ ಇರತಕ್ಕಂತಹ ಪರಮ ಪೂಜ್ಯರಾದಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಮಠಕ್ಕೆ ನಾವು ಬಂದಿದ್ದೇವೆ. ನನ್ನ ಜೊತೆ ಸಾರಂಗದ ಎಡ್ವರ್ಡ್ ಲೋಬಾ ಅವರು ಕೂಡ ಇದ್ದಾರೆ. ಈ ಒಂದು ಕ್ಷೇತ್ರ ಬಹಳಷ್ಟು ಅಪ್ಯಾಯಮಾನವಾಗಿ ಕಣ್ಣಿಗೆ ಗೋಚರ ಆಗುವಂಥದ್ದು. ಒಂದು ರೀತಿ ಹಳ್ಳಿಯೂ ಅಲ್ಲ, ಪಟ್ಟಣವೂ ಅಲ್ಲ ಎನ್ನುವ ರೀತಿಯಲ್ಲಿ ಇದೆ. ಮಾತ್ರ ಅಲ್ಲ, ಆ ಕಾಲದ ಋಷಿವರೇಣ್ಯರು ವಾಸ ಮಾಡ್ತಾ ಇದ್ದಂಥ ಪ್ರಶಾಂತವಾದಂತಹ ಒಂದು ವನ ಪರಿಸರದ ಹಾಗೆ ಕಾಣ್ತಾ ಇದೆ. ಮಧುವಾಹಿನಿ ಒಂದು ಪುಣ್ಯ ನದಿಯ ತಟಾಕದಲ್ಲಿ ತಲೆ ಎತ್ತಿ ನಿಂತಿರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಾತ್ಮದ ಸಾಧನೆಯ ಜೊತೆಗೇನೆ ಸಾಮಾಜಿಕವಾದ ಕಳಕಳಿಯ ಬೇರೆ ಬೇರೆ ಕೆಲಸಗಳಾಗ್ತಾ ಇದ್ದಾವೆ. ಶಿಕ್ಷಣ, ಆಮೇಲೆ ಧಾರ್ಮಿಕವಾದಂತಹ ಕೆಲಸಗಳು, ಬೇರೆ ಬೇರೆ ರೀತಿಯ ಕೈಂಕರ್ಯಗಳು ಈ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಒಂದು ರೀತಿಯ ಕಲಾ ಸಮಾರಾಧನೆ ಇಲ್ಲಿ ನಡೀತಾ ಇದೆ. ಇದೀಗ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಈ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ನಿರಂತರವಾಗಿ ಈ 4 ತಿಂಗಳು ಇಲ್ಲಿ ಎಡೆಬಿಡದೆ ಕಲಾ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಯಕ್ಷಗಾನ ತಾಳಮದಲೆ ಅಷ್ಟಃ ನಡೀತಾ ಇದೆ. ಅದರ ಬೆನ್ನಿಗೆ ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಿಂದಿನ ಗುರುಗಳ ಪರಂಪರೆಯನ್ನು ಸ್ವತಃ ಕಲಾಸಕ್ತರಾಗಿರತಕ್ಕಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಬಹಳ ಸಂತೋಷ. ಈ ಕುರಿತಾಗಿಯೇ ಅವರನ್ನು ನಾವು ಮಾತಾಡಿಸೋಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಪೂಜ್ಯ ಕೇಶವಾನಂದ ಭಾರತೀ ತೀರ್ಥರ ಒಂದು ಪರಂಪರೆ. ಅವರು ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟವರು. ಅನೇಕ ಕಲೆಗಳಿಗೆ ಆಶ್ರಯ ತಾಣವಾದಂಥ ಎಡನೀರು ಮಠ ಇದು. ವಿಶೇಷವಾಗಿ ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಹರಿಕಥೆ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ. ಈಗ ನಿಮ್ಮ ಚಾತುರ್ಮಾಸ್ಯ ಅವಧಿ ನಡೀತಾ ಇದೆ. ಒಂದಷ್ಟು ಇಲ್ಲಿಯ ವಿಚಾರಗಳನ್ನು ನಿಮ್ಮ ಮುಖದಿಂದಲೇ ಕೇಳಬೇಕು ಅಂತ ನನಗೆ ಅನ್ನಿಸಿದೆ. ಬಹಳ ಮುಖ್ಯವಾಗಿ ಆ ಒಂದು ಹಿರಿಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ನೇರ ಶಿಷ್ಯರಾದಂಥ ತಾವು ಇದೀಗ ಪಟ್ಟದ ಗ್ರಹಣವನ್ನು ಮಾಡಿಕೊಂಡಿದ್ದೀರಿ. ಈ ಒಂದು ಸ್ವಾಮಿತ್ವ ಅಥವಾ ಸ್ವಾಮೀಜಿಯ ಜೀವನ ಎನ್ನುವಂಥದ್ದು ಅದು ಬಹಳ ಸಂಯಮದಿಂದ ನಡೆದುಕೊಂಡು ಬರಬೇಕಾದದ್ದು. ನೀವು ಹಿರಿಯ ಸ್ವಾಮೀಜಿಯವರ ನೆರಳಾಗಿಯೇ ಇದ್ದವರು. ಆ ಕಾರಣದಿಂದ ಈಗ ನೀವು ಅವರ ಉತ್ತರಾಧಿಕಾರಿ ಆಗುತ್ತೇನೆ ಎನ್ನುವಂಥ ಒಂದು ಸೂಚನೆ ಏನಾದರೂ ಇತ್ತ ನಿಮಗೆ ಮೊದಲು? ಹೇಗೆ?
2: ನನಗೆ ಸಾಧಾರಣ ಅವರು ಸ್ವಾಮಿಗಳು ಬ್ರಹ್ಮೈಕ್ಯರಾಗುವ ಒಂದು 4 ವರ್ಷ ಮೊದಲಿನಲ್ಲೇ ಸ್ವಲ್ಪ ಒತ್ತಡ ಇತ್ತು ನನಗೆ. ಸ್ವಾಮಿ ಇದು ಸನ್ಯಾಸ ತಗೊಳ್ಬೇಕು, ಮಠದ ಉತ್ತರಾಧಿಕಾರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ಒತ್ತಡ ನನಗೆ ಸ್ವಾಮಿಗಳ ಮೂಲಕ ಇತ್ತು. ಮತ್ತು ಮಠದ ಅಭಿಮಾನಿಗಳು, ಶಿಷ್ಯರು ನನ್ನ ಹತ್ರ ಅದನ್ನು ನಿವೇದಿಸಿಕೊಂಡಿದ್ದರು. ಆದರೆ ನಾನು ಸ್ವಾಮಿಗಳ ಒಂದು ಒಟ್ಟಿಗೆ ಸ್ವಾಮಿಗಳಿಗೆ ಬೇಕಾದಾಗಿ ಮಠದ ಆಡಳಿತ ಇರ್ಬೋದು ಅಥವಾ ಸ್ವಾಮಿಗಳ ಇನ್ನಿತರ ಕೆಲಸಗಳಿರ್ಬೋದು ಬಹುಶಃ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ನಾನು 20 ವರ್ಷ ಸ್ವಾಮಿಗಳನ್ನು ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಸ್ವಾಮಿಗಳನ್ನು. ಅಲ್ಲಿವರೆಗೆ ನಾನು ಸ್ವಾಮಿಗಳ ಸೇವೆಯನ್ನು ಮಾಡಿದವ. ಹಾಗಿರುವಾಗ ನಾನು ಹೀಗೆ ಸ್ವಾಮಿಗಳ ಸೇವೆಯಲ್ಲೇ ಮುಂದುವರಿತೇನೆ ಅಂತ ಅನ್ನುವಂಥ ಅಭಿಪ್ರಾಯವನ್ನು ನಾನು ಕೊಟ್ಟೆ. ಆದರೆ ಸ್ವಾಮಿಗಳು 2020 ಸೆಪ್ಟೆಂಬರ್ 5 ತಾರೀಕಿಗೆ ಶಿಕ್ಷಕರ ದಿನಾಚರಣೆ ಆಯಿತು. ಆ ದಿವಸವೇ ಅವರು ಬ್ರಹ್ಮೈಕ್ಯರಾದರು. ಎಲ್ಲ ಅಭಿಮಾನಿಗಳು ಶಿಷ್ಯರು ನನ್ನ ಹತ್ರ ನಿವೇದಿಸಿಕೊಂಡ್ರು, ನೀವು ಇದರ ಜವಾಬ್ದಾರಿ ತಗೊಳ್ಬೇಕು ಅನ್ನೋದಾಗಿ. ಹಾಗಿರುವಾಗ ಅದು ನನಗೆ ಅನಿವಾರ್ಯ ಆಯಿತು, ಒತ್ತಾಯ ಅಲ್ಲ. ಒತ್ತಾಯದಿಂದ ನಾನು ಸ್ವಾಮಿಗಳಾದದ್ದಲ್ಲ, ಮಠಕ್ಕೆ ಅನಿವಾರ್ಯ. ಮಠದ ಪರಂಪರೆ ಮುಂದುವರಿಬೇಕು, ಒಂದು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ ಇದೆ, ಒಂದು ಪರಂಪರೆ ಇದೆ ಇಲ್ಲಿ. ಆ ರೀತಿಯಲ್ಲಿ ಅದು ಮುಂದುವರಿಬೇಕಿದ್ರೆ ನಾವು ತಿಳಿದವರೇ ಅದನ್ನು ವಹಿಸ್ಕೊಳ್ಬೇಕಲ್ಲದೆ ಬೇರೆ ನಮಗೆ ಆ ಮುಹೂರ್ತಕ್ಕೆ ಬೇರೆ ಆಲೋಚನೆ ಮಾಡಲಿಕ್ಕೆ ವಿಷಯಗಳಿಲ್ಲ. ಹಾಗಿರುವಾಗ ಅದು ದೇವರ ಕೆಲಸ, ಮಠದ ಸಾಮಾಜಿಕ ಕೆಲಸ, ಮಠದಿಂದಾಗಿ ನಮಗೆ ಹೀಗೆ ನಾವು ಒಂದು ಸಮಾಜ ಕೆಲಸ ಮಾಡೋದ್ರಿಂದ ಒಬ್ಬ ಸ್ವಾಮೀಜಿಯಾಗಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳಿರ್ತದೆ ಮತ್ತು ಹೆಚ್ಚು ನಮಗೆ ಬೆಂಬಲ ಇರ್ತದೆ. ಆ ಎಲ್ಲ ದೃಶ್ಯಗಳಿಂದ ನಾನು ಅದನ್ನು ಒಪ್ಪಿಕೊಂಡೆ ಮತ್ತು ಈಗ ಆ ರೀತಿಯಲ್ಲಿ ಮಠ ಮುನ್ನಡೀತಾ ಇದೆ ಅನ್ನೋದು ನನ್ನ ಒಂದು ನಂಬಿಕೆ.
1: ಈಗ ಪೂರ್ವಾಶ್ರಮದಲ್ಲಿ ಜಯರಾಮ ಮಂಜತ್ತಾಯರು
2: ಹೌದು
1: ಅಲ್ವಾ, ಈ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು ಕೂಡ
2: ಹೌದು.
1: ಆಮೇಲೆ ಈಗ ನೀವು ಅವರ ಶಿಷ್ಯರಾದಿರಿ, ಅವರ ಜೊತೆಯಲ್ಲಿ ಇದ್ದೀರಿ, ಈಗ ಸ್ವಾಮೀಜಿಯವರು ಕೂಡ ನೀವು ಆಗಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಒಪ್ಪಿ ಮಾಡಿರತಕ್ಕಂಥದ್ದು ಹೇಗೆ, ದತ್ತು ಸ್ವೀಕಾರ ಆಗಿದೆ ಹೇಗೆ?
2: ಖಂಡಿತ, ಯಾಕಂದರೆ ನಾನು ಸ್ವಾಮಿಗಳಾಗುವಾಗ ನನಗೆ 50, ನನ್ನ ಫಸ್ಟ್ ಹಾಫ್ ನನ್ನದು ಮುಗೀತು ಅಂತ ನಾನು ಹೇಳ್ಬೋದು. 50ನೇ ವರ್ಷದಲ್ಲಿ ನಾನು ಈ ಸನ್ಯಾಸವನ್ನು ತಗೊಂಡದ್ದು. ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ, ನನ್ನ ವಿದ್ಯಾಭ್ಯಾಸ ಆದದ್ದು ಇಲ್ಲಿ ಸರ್ಕಾರಿ ಶಾಲೆ ಮತ್ತು ನಮ್ಮದೇ ಆದಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ನನ್ನ ಪದವಿ ಪೂರ್ವ ಮತ್ತು ಪದವಿಯ ವ್ಯಾಸಂಗವನ್ನು ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಮಾಡಿದೆ. 92ನೇ ಇಸವಿಯಲ್ಲಿ ನಾನು ಅದನ್ನು ಮುಗಿಸಿದವ. ಆನಂತರ ಸ್ವಾಮಿಗಳ ಕೊನೆಯ ಕಾಲದವರೆಗೂ ಕೂಡ ಅವರೊಟ್ಟಿಗೆ ನಾನು ಎಲ್ಲ ಮಜಲುಗಳಲ್ಲಿ ಅಂತ ಹೇಳ್ಬೋದು, ಮಠದ ಎಲ್ಲ ರೀತಿಯ ಕಾರ್ಯಗಳಲ್ಲಿ ಕೂಡ ನಾನು ನನ್ನ ಸೇವೆಯನ್ನು ನೀಡಿದ್ದೇನೆ. ಮತ್ತು ಅದು ನನಗೆ ಈಗ ಸ್ವಾಮಿಗಳಾದ ಮೇಲೆ ಅದು ನನಗೆ ತುಂಬ, ಅದು ನನ್ನ ಅನುಭವಕ್ಕೆ ಅದು ತುಂಬ ಉಪಕಾರ ಆಗಿ ನನಗೆ ಬಂದಿದೆ. ಖಂಡಿತವಾಗಿ ನೀವು ಹೇಳಿದ ಹಾಗೆ ಒತ್ತಾಯ ಅಲ್ಲ, ನಾನು ಅದೇ ನಾನು ಹೇಳಿದ್ದು ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಅಲ್ಲ, ಒತ್ತಾಯ ಅಲ್ಲ, ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಖಂಡಿತ ಅಲ್ಲ. ನಾನು ಅದನ್ನು ಮನಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ದೇನೆ.
1: ಎಷ್ಟೋ ಸಲ ನಾವೆಲ್ಲ ಗಮನಿಸಿದ್ದೇವೆ ಸ್ವಾಮೀಜಿಯವರ ಜೊತೆಯಲ್ಲೇ ನೀವಿದ್ದವರು, ಅವರು ಚಾತುರ್ಮಾಸಕ್ಕೆ ಎಲ್ಲೆಲ್ಲ ಹೋಗ್ತೀರಾ ಅಲ್ಲೆಲ್ಲ ನೀವು ಕೂಡ ಅವರ ಜೊತೆಗೆ ಇದ್ದುಕೊಂಡು ಎಲ್ಲವನ್ನು ನೋಡಿಕೊಳ್ತಾ ಇದ್ದೀರಿ. ಆಮೇಲೆ ನಡೆಯುವಂಥ ಎಲ್ಲ ಕಾರ್ಯಕಲಾಪದಲ್ಲಿಯೂ ಕೂಡ ನಿಮ್ಮ ಉಸ್ತುವಾರಿಯಲ್ಲಿ ಅದು ಆಗ್ತಾ ಇದ್ದದ್ದು. ಈಗ ನಿಮಗೆ ಹಠಾತ್ತನೇ ಈ ಒಂದು ಪೀಠ ನಿಮಗೆ ತಗೊಳ್ಬೇಕು ಅಂತ ಆದಾಗ ನಿಮ್ಮ ಮುಂದೆ ಇದ್ದಂಥ ಸವಾಲುಗಳು ಏನಾದರೂ ಉಂಟಾ?
2: ಅಂದರೆ ಸವಾಲುಗಳು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಗಳಿಗೆಯಲ್ಲಿ ನಾನು ಆ ಥರದಲ್ಲಿ ನಾವು ಅದನ್ನು ಯೋಚನೆ ಮಾಡಲಿಲ್ಲ. ಮತ್ತು ಇವತ್ತಿಗೆ ಈಗ ಸ್ವಾಮಿಗಳ ಜೊತೆಯಲ್ಲಿ ಯಾರು ಎಲ್ಲ ಸೇವೆ ಮಾಡಿದ್ದಾರೆ ಅವರು ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ.
1: ಹೌದು,
2: ಆದ ಕಾರಣ ನನಗೀಗ ನಡೆಸಿಕೊಂಡು ಹೋಗ್ಲಿಕ್ಕೆ ಆ ರೀತಿಯ ಒಂದು ಏನು ತೊಂದರೆಗಳಿಲ್ಲ. ಮತ್ತು ನಾನು ಸ್ವತಃ ನಾನು ಆ ಅನುಭವವನ್ನು ಹೊಂದಿದ ಕಾರಣ ನನಗೆ ಭಾಳ ಸುಲಭವಾಗಿ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ. ಈಗ ಒಂದು ಮಠ ನಡೆಸೋದಂದರೆ ತುಂಬ ಕಷ್ಟ ಇದೆ, ಯಾವುದೇ ದೃಷ್ಟಿಯಿಂದ, ಅದು ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಇಲ್ಲಿಗೆ ಸೇವೆ ಮಾಡಲಿಕ್ಕೆ ಸಿಗುವ ಜನರ ದೃಷ್ಟಿಯಿಂದ ಆಗ್ಬೋದು, ಯಾಕಂದರೆ ಕಾಲ ಬದಲಾಗಿದೆ. ಅಂತಹ ಕೆಲವು ಸಣ್ಣ ಪುಟ್ಟ ಸವಾಲುಗಳಿದೆ ಹೊರತು ಅದರ ಹೊರತಾಗಿ ಎಲ್ಲ ಮಠಕ್ಕೆ ಮಠವನ್ನು ನಂಬಿದಂತಹ ಅಭಿಮಾನಿಗಳು, ಯಾಕಂದರೆ ಇಲ್ಲಿ ಎಡನೀರು ಮಠ ಅನ್ನೋದು ಮೊದಲಿನಲ್ಲೇ ಹಾಗೆ, ಇಲ್ಲಿ ಎಲ್ಲ ಮತದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ, ಆ ರೀತಿಯಲ್ಲಿ ಜನಗಳನ್ನು ಸ್ವೀಕರಿಸಿದಂತಹ ಮಠ. ಅದೇ ರೀತಿಯಲ್ಲಿ ಇವತ್ತಿಗೂ ಮುಂದುವರಿತಾ ಇದೆ.

ನೀರ ನಿನ್ನ ಹೊಕ್ಕ.

0: ಈಗ ನೀವು ಪೀಠ ಗ್ರಹಣ ಮಾಡುವ ಸಂದರ್ಭದಲ್ಲಿ ತಮಗೆ ಕೊನೆಯ ದಿನಗಳಲ್ಲಿ ಸ್ವಾಮೀಜಿಯವರ ಜೊತೆಗೆ ಇದ್ದೀರಿ, ಆ ದಿನಗಳನ್ನು ಸ್ವಲ್ಪ ಸ್ಮರಿಸಿಕೊಳ್ಬೋದಾ?
1: ಶರಣರ ಗುಣವನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತಿದೆ. ಸ್ವಾಮಿಗಳು 60 ವರ್ಷಗಳ ಚಾತುರ್ಮಾಸವನ್ನು 2ನೇ ತಾರೀಕಿಗೆ ಸೆಪ್ಟೆಂಬರ್ 2, 2020ಕ್ಕೆ ಮುಗಿಸಿ ಆ ನಂತರದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಬ್ರಹ್ಮೈಕ್ಯರಾದದ್ದು. ಈ 60 ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ದಿನ ಪೂಜೆ ತಪ್ಪಲಿಲ್ಲ. ಅವರು ದೇವರ ಪೂಜೆ ಮಟ್ಟಿಗೆ ತುಂಬ ಅವರು ಅದರಲ್ಲಿ ಎಂತ ಒಂದು ಕಮಿಟೆಡ್ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಅವರು ಅವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಎಂಥದ್ದು ಪೂಜೆ, ದೇವರ ಪೂಜೆ ಆಗಿ ಮತ್ತೆ ಎರಡನೇದು ಅವರು ಕಲೆಯನ್ನು ಆರಾಧನೆಯನ್ನು ದೃಷ್ಟಿಯಿಂದ ಸ್ವೀಕರಿಸೋದು.
0: ಸುಧಾ ಕಲಾವಿದರು.
1: ಹೌದು ಹೌದು. ಅವರಿಗೆ ಒಂದು ಅವರು ಬ್ರಹ್ಮೈಕ್ಯರಾಗುವ ಒಂದು 10-20 ದಿನಗಳಿಂದ ಅವರಿಗೆ ಸ್ವಲ್ಪ ಈ ಸ್ಯಾಚುರೇಷನ್ ಕಮ್ಮಿ ಆಗೋದು, ಅಂದರೆ ಈ ಉಸಿರಾಟದ ತೊಂದರೆ ಇತ್ತು. ಅದು ಯಾವುದರಿಂದಾಗಿ ಅಂತ ನಮಗೆ ಅದು ಗೊತ್ತಾಗಲಿಲ್ಲ, ಯಾಕಂದರೆ ಚಾತುರ್ಮಾಸದ ಅವಧಿ ಆದ ಕಾರಣ ಅವರು ಇಲ್ಲಿಂದ ಮಠ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಅವರ ಹತ್ರ ಒತ್ತಾಯಪೂರ್ವಕ ಅವರನ್ನು ನಾನು ಕಾಸರಗೋಡಿನ ಇದಕ್ಕೆ ನರಸಿಂಹಭೂಮಿಗೆ ಕರ್ಕೊಂಡು ಹೋಗಿ ಅವರನ್ನು ಎಲ್ಲ ರೀತಿಯ ಚಿಕಿತ್ಸೆ ಮಾಡಿದಾಗ ಕೂಡ, ಅವರ ಎಲ್ಲ ರೀತಿಯ ಪರೀಕ್ಷೆ ಮಾಡಿದಾಗ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಸೊ ಇದು ಯಾವುದರಿಂದಾಗಿ ಅವರಿಗೆ ಉಂಟಾಗ್ತದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆ ನಂತರದಲ್ಲಿ ಚಾತುರ್ಮಾಸ ಮುಗಿದ ಬೆನ್ನಿಗೆ ನಾನು ಮಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಹೋಗುವಾಗ ಅವರ ಈ ಹಾರ್ಟ್ ವಾಲ್ವ್ ಶ್ರಿಂಕ್ ಆದ ಕಾರಣ ಈ ತೊಂದರೆ ಬರ್ತಾ ಇದೆ, ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಾವು ಮಾಡುವ, ಅದಕ್ಕೇನು ತೊಂದರೆ ಇಲ್ಲ, ಸ್ವಾಮಿಗಳಿಗೆ ಆದ ಕಾರಣ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಎಲ್ಲ ಮಾಡುವ ಅಂತ ಹೇಳಿ ಡಾಕ್ಟರ್ ನಮಗೆ ಭರವಸೆ ನೀಡಿದರು. ನೀಡಿ ಆಮೇಲೆ ಸ್ವಾಮಿಗಳು ಮಠಕ್ಕೆ ಬಂದರು. ಸ್ವಾಮಿಗಳದ್ದು ಪಾಲಿಸಿ ಹೇಗೆಂದರೆ ಅವರು ದೇವರಿಗೆ ಪೂಜೆ ತಪ್ಪಬಾರದು, ದೇವರಿಗೆ ಪೂಜೆ ತಪ್ಪಿ ನಾನು ಬದುಕಿದ್ದರೂ ಅದರಲ್ಲಿ ಏನು ನನಗೆ ಸಂತೋಷ ಇಲ್ಲವಂಥ ಒಂದು ಪಾಲಿಸಿ. ಅವರು ಡಾಕ್ಟ್ರ್ ಕೇಳುವಾಗಲೇ ಹೇಳಿದ ಹಾಗೆ ನನಗೆ ಬೇರೇನು ನನ್ನ ಆಸೆಗಳಿಲ್ಲ, ನಾನು ಕೊನೆಯವರೆಗೆ ನನಗೆ ದೇವರ ಪೂಜೆ ಮಾಡಲಿಕ್ಕೆ ಮತ್ತೊಂದು 2 ಹಾಡು ಹಾಡಲಿಕ್ಕೆ ಇಷ್ಟು ನನಗೆ ದೇವರ ಅನುಗ್ರಹ ಮಾಡಿದರೆ ಸಾಕು ಅಂತ. ಅದು ಎಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆಂದರೆ ಅವರು 5ನೇ ತಾರೀಕಿಗೆ ಬ್ರಹ್ಮೈಕ್ಯರಾಗಿದ್ದಾರೆ, 4ನೇ ತಾರೀಕಿನವರೆಗೂ ಅವರು ಪೂಜೆ ಮಾಡಿದ್ದಾರೆ. 2ನೇ ತಾರೀಕಿಗೆ ಅವರ ಚಾತುರ್ಮಾಸ ಮುಗಿದದು. 1ನೇ ತಾರೀಕಿಗೆ ಶರಸೇತು ಭಂಗ ತಾಳಮದ್ದಲೆ ಇಟ್ಟುಕೊಂಡು, ಇದೇ ಜಯಪ್ರಕಾಶ್ ಶೆಟ್ಟರು, ವಾಸವರಂಗಭಟ್ರು ಇವರೆಲ್ಲ ಸೇರಿಕೊಂಡು ತಾಳಮದ್ದಲೆ ಇಟ್ಟುಕೊಂಡು ಅದರಲ್ಲಿ ಆಕ್ಸಿಜನ್ ಮಾಸ್ಕ್ ತೆಗೆದು 2 ಗಂಟೆ ಹೊತ್ತು ಹಾಡಿದ್ದಾರೆ. ಅಂದರೆ ಅವರ ಮನಸ್ಸಲ್ಲಿ ಏನಿತ್ತು ಅದನ್ನು ದೇವರು ನಡೆಸಿಕೊಟ್ರು. ಕೊನೆಯವರೆಗೂ ಯಾರಿಗೂ ಅವರು ಅವಲಂಬಿಸಲಿಲ್ಲ, ಅವರ ಕಾರ್ಯಗಳನ್ನು ಅವರೇ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಆ ಕೊನೆಯ ದಿನಗಳು ನಮಗೆ, ನಾನು ಹೇಳೋದು ಒಂದು ದೇವರ ಬಗ್ಗೆ ಮತ್ತು ಒಂದು ಅವರು ಏನು ವಹಿಸಿಕೊಂಡಿದ್ದಾರೆ ಅದರ ಬಗ್ಗೆ ಆ ಬದ್ಧತೆ ಇದ್ದರೆ ಅವರನ್ನು ಹೇಗೆ ದೇವರು ನಡೆಸಿಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಅವರ ಒಂದು ದಿನಚರಿಯಿಂದ ನಮಗೆ ಗೊತ್ತಾಯ್ತದೆ.
0: ಈಗ ನೀವು ಪೀಠಾರೋಹಣ ಮಾಡಿದ್ದೀರಿ, ಇದೀಗ 3ನೇ ವರ್ಷ. ಈಗ ಮೊದಲನೇ ಚಾತುರ್ಮಾಸವನ್ನು ಇಲ್ಲೇ ನೀವು ಮಾಡಿದ್ರಿ.
1: ಹೌದು, 2ನೇದು
0: ಇಲ್ಲಿ. ಈಗ ಹಿಂದಿನ ಸ್ವಾಮಿಗಳು ಎಲ್ಲೆಲ್ಲ ಚಾತುರ್ಮಾಸಗಳನ್ನು ಆಚರಣೆ ಮಾಡಿದ್ದಾರೆ?
1: ಅವರು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಮತ್ತು ಮುಂಬೈಯಲ್ಲಿ ಮಾಡಿದ್ದಾರೆ. ಮುಂಬೈಯಲ್ಲಿ 3 ಚಾತುರ್ಮಾಸಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಉತ್ತರ ಕನ್ನಡದಲ್ಲಿ ತುಂಬ ಪ್ರಚಲಿತರು. ಎಲ್ಲಿಯ ಕಾಸರಗೋಡು, ಎಲ್ಲಿಯ ಉತ್ತರ ಕನ್ನಡ ಅಂತ ನಾವು ಹೇಳ್ಬೋದು. ಆದರೆ ಅವರ ಕೆಲವು ಅವರ ಗುಣಗಳಿಂದಾಗಿ, ಅವರ ಕೆಲವು ಅವರ ಸಾಮಾಜಿಕ ಕಳಕಳಿಯಿಂದಾಗಿ ಅವರು ಅಲ್ಲಿ ಕೂಡ ಅವರು ಗುರುತಿಸಿಕೊಂಡರು. ಹಾಗೆ ಕುಮಟದಲ್ಲಿ 3 ಚಾತುರ್ಮಾಸ್ಯ, ಆನಂತರ ಅಂಕೋಲದಲ್ಲಿ 1 ಚಾತುರ್ಮಾಸ್ಯ, ಆನಂತರದಲ್ಲಿ ಯಲ್ಲಾಪುರದಲ್ಲಿ 1 ಚಾತುರ್ಮಾಸ್ಯ, ಶಿರಸಿಯಲ್ಲಿ 1 ಚಾತುರ್ಮಾಸ್ಯ. ಈ ರೀತಿಯಾಗಿ ಅಲ್ಲಿಯೂ ಚಾತುರ್ಮಾಸವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಹಲವು ಬಾರಿ ಮಾಡಿದ್ದಾರೆ. ಉಳಿದಂತೆ ಒಂದು ಕೇರಳದಲ್ಲಿ ಒಂದು ಪಟ್ಟಾಂಬಿಯ ಹತ್ತಿರ ಒಂದು ಅಂಜಿಮೂಲೆ ಹೇಳುವ ಒಂದು ಸ್ಥಳದಲ್ಲಿ ಅಲ್ಲಿಯೂ ಒಂದು ಚಾತುರ್ಮಾಸವನ್ನು ಮಾಡಿದ್ದಾರೆ. ಬಾಕಿ ಎಲ್ಲ ಚಾತುರ್ಮಾಸಗಳನ್ನು ಅವರು ಎಡ್ನೀರಲ್ಲೇ ಹೆಚ್ಚಾಗಿ ಮಾಡಿದ್ದಾರೆ.
0: ಕಲಾವಿದರು ಎಲ್ಲ ಕಡೆ ಬರ್ತಾಯಿದ್ರು, ವಿಶೇಷವಾಗಿ ಯಕ್ಷಗಾನ ಹೆಚ್ಚು ಮಾಡ್ತಾರೆ.
1: ಹೌದು, ಯಕ್ಷಗಾನ ಅಂದರೆ ಅವರ ಚಾತುರ್ಮಾಸದಲ್ಲಿ ಯಕ್ಷಗಾನ ತಾಳಮದ್ದಲ್ಲಿ ಇದ್ದೇ ಇರ್ತದೆ. ಅಂದರೆ ಕೇರಳದಲ್ಲಿ ಮಾಡುವಾಗ ಹಾಗೆಲ್ಲ ಮಾಡಲಿಕ್ಕೆ, ಅಂದರೆ ಅಲ್ಲಿಯ ಪ್ರೇಕ್ಷಕ ವರ್ಗವನ್ನು ನಾವು ಗಮನಿಸಬೇಕು, ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದರ ಹೊರತಾಗಿ ಉತ್ತರ ಕನ್ನಡದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಮುಂಬೈಯಲ್ಲಿಲ್ಲ. ಬೆಂಗಳೂರು ಉತ್ತರ ಕನ್ನಡದಲ್ಲಿ ಮಾಡುವಾಗ ಆ ರೀತಿಯಲ್ಲೇ ಚಾತುರ್ಮಾಸಗಳು ನಡೆದಿದೆ.
0: ದೇಶ ವಿದೇಶಗಳಲ್ಲಿ ಶಿಷ್ಯರಿರತಕ್ಕಂಥ ಒಂದು ಮಠ, ಬಹಳ ಪುರಾತನವಾದದ್ದು, ಅನೇಕ ಸಂಸ್ಥೆಗಳನ್ನು ಕೂಡ ಇದು ನಡೆಸ್ತಾ ಇದ್ದಾವೆ. ಈ ಕ್ಷೇತ್ರಕ್ಕೆ ಅಥವಾ ಈ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸಂಸ್ಥೆಗಳಿದ್ದಾವೆ ಇಲ್ಲಿ?
1: ಮಠಕ್ಕೆ ಶಾಖಾ ಮಠಗಳು ಅಂತ ಆ ರೀತಿಯಲ್ಲಿ ತುಂಬ ಶಾಖಾ ಮಠಗಳಂತಿಲ್ಲ. ಒಂದು ಈ ಮಠದಿಂದ ಪುರಾತನವಾದಂಥ ಒಂದು ಮಠ ತಿರುಚಂಬಲ, ಅಂದರೆ ಕಣ್ಣೂರು ಜಿಲ್ಲೆಯ ತಿರುಚಂಬಲ ಎನ್ನುವಲ್ಲಿ ಇವತ್ತಿಗಿದೆ. ಅಲ್ಲಿ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ 2 ಸಮಾಧಿಗಳಿವೆ ಅಲ್ಲಿ. ಮತ್ತು ಅಲ್ಲಿಯ ಕೃಷ್ಣ ದೇವಾಲಯದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ಜಾತ್ರೆ ಅಂದರೆ ಉತ್ಸವದ ಸಂದರ್ಭದಲ್ಲಿ, ಇಲ್ಲಿಯ ಸ್ವಾಮಿಗಳು ಹೋಗಿ ಅದರಲ್ಲಿ ಒಂದು ದಿವಸ ಪಾಲ್ಗೊಳ್ಬೇಕು. ನಮ್ಮದೊಂದು ವಿಶೇಷವಾದಂಥ ಒಂದು ಅಲ್ಲಿ ಒಂದು ಸುತ್ತು ಬಲಿದೆ ದೇವರಿಗೆ, ಅದರೊಟ್ಟಿಗೆ ಸ್ವಾಮಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಹಾಗೊಂದು ಅಲ್ಲಿ ಒಂದು ಕ್ರಮ ಸಂಪ್ರದಾಯ ಇದೆ, ಒಂದು ವಿಶೇಷವಾದ ಸಂಪ್ರದಾಯ ಇದೆ. ಅದು ಇವತ್ತಿಗೂ ನಡೀತಾ ಇದೆ. ನಾವು ವರ್ಷದಲ್ಲಿ ಒಂದು ಬಾರಿ ಹೋಗಿ ಅಲ್ಲಿ ಇದ್ದುಕೊಂಡು ಇದನ್ನು ಮುಗಿಸ್ಕೊಂಡು ಬರ್ತೇವೆ. ಅದರ ಹೊರತಾಗಿ 1994 ಬೆಂಗಳೂರು ಕೋರಮಂಗಲದಲ್ಲಿ ಒಂದು ಶಾಖಾ ಮಠವನ್ನು ಮಾಡಿದ್ದೇವೆ ಸ್ವಾಮಿಗಳ ಇದರಲ್ಲೇ ನೇತೃತ್ವದಲ್ಲಿ. ಅಲ್ಲಿ ಒಂದು ಕೃಷ್ಣ ದೇವಾಲಯ ಇದೆ. ಆ ಮಠ ದೇವಾಲಯ ಇವತ್ತಿಗೂ ಅದು ಸಕ್ರಿಯವಾಗಿ ಅಲ್ಲಿ ನಡೀತಾ ಇದೆ. ಅದರ ಹೊರತಾಗಿ ಬೇರೆ ಶಾಖೆಗಳಿಂದ ಮಠಕ್ಕಿಲ್ಲ.
0: ಈಗ ಈ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದ್ದಾವೆ.
1: ಹೌದು,
0: ಅದರ ಬಗ್ಗೆ ಸ್ವಲ್ಪ
1: ಇಲ್ಲಿ ಇಲ್ಲಿ ಈಗ ನೋಡಿ, ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ಇದೆ. ಮತ್ತು ಇಲ್ಲಿ ನಾವು +1 +2 ಅಂತ ಹೇಳ್ತೇವೆ, ಯಾಕಂದರೆ ನಿಮ್ಮಲ್ಲಿ ಪದವಿ ಪೂರ್ವ ಪಿ ಯು ಸಿ ಹೇಳ್ತೇವೆ, +1 +2 ಇದೆ. ಅದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿ ಒಂದು ಬ್ಯಾಚು ಹ್ಯುಮಾನಿಟೀಸ್ ಅಂದರೆ ಕಲಾ ವಿಭಾಗ, ಆನಂತರ 3 ಬ್ಯಾಚು ವಿಜ್ಞಾನ ವಿಭಾಗ. ಸಾಧಾರಣ ಅಲ್ಲಿ ಆ ಕಾಲೇಜಿನಲ್ಲಿ 480 ಮಕ್ಕಳಿದ್ದಾರೆ. ಅದಲ್ಲದೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, 1ರಿಂದ LKG ಇಂದ 7ನೇ ತರಗತಿವರೆಗೆ. ಮುಖ್ಯವಾಗಿ ಏನಂದರೆ ಸ್ವಾಮಿಗಳು ಕನ್ನಡ ಶಾಲೆಯನ್ನು ಭಾಳ 1983 ನನ್ನ ನೆನಪು, ನಾನು ಕೂಡ ಆಗ 8ನೇ ಕ್ಲಾಸ್ 9ನೇ ಕ್ಲಾಸನ್ನು ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ಶಾಲೆಯನ್ನು ಮಲಯಾಳ ಶಾಲೆ ಮಾಡಬೇಕನ್ನೋ ರೀತಿಯಾಗಿ 2 ತಿಂಗಳು ಮುಷ್ಕರ ನಡೆದಿದೆ.
0: ಕರ್ನಾಟಕದಲ್ಲೇ ಕನ್ನಡ ಉಳಿಸಿ ಕಷ್ಟ ಆಗಿದೆ, ಕೇರಳದಲ್ಲಂತೂ ಬಹಳ ಪ್ರಯಾಸ ಪಡಬೇಕು.
1: 2 ತಿಂಗಳು ಮುಷ್ಕರ ನಡೆದಿದೆ. ಬಂದು ಜನಗಳು ಬರೋದು, ಶಾಲೆಯ ಇದನ್ನು ಎಂಥದ್ದು ಸಾಮಗ್ರಿಗಳನ್ನು ಹಾಳು ಮಾಡೋದು, ಬಾಗಿಲು ಹೊಡೆದು, ಆನಂತರ ಶಾಲೆಗೆ ರಜೆ ಕೊಡೋದು. 2 ತಿಂಗಳು ಶಾಲೆ ನಡೀಲಿಲ್ಲ. ಆದರೂ ಸ್ವಾಮಿಗಳದ್ದು ಒಂದೇ ನಿಲ್ಲು, ನಾನು ಬೇಕಾದ್ರೆ ಶಾಲೆ ಮುಚ್ಚುತ್ತೇನೆ, ಮಲಯಾಳ ಶಾಲೆ ಮಾಡೋದಿಲ್ಲ, ಕನ್ನಡ ಶಾಲೆಯಾಗಿ ಮಾಡೋದಿದ್ರೆ ಮಾತ್ರ ನಾನು ಮುಂದುವರಿಸೋದು ಅಂತ. ಅವರ ಹಠದಿಂದಾಗಿ ಇವತ್ತಿಗೂ ಅದು ಕನ್ನಡ ಶಾಲೆಯಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಿ ಕನ್ನಡ 5ನೇ ತರಗತಿವರೆಗೆ ಕಲಿತಾ ಇದ್ದಾರೆ. ನಾನು ಕೂಡ ಅದೇ ಶಾಲೆಯಲ್ಲಿ ಕನ್ನಡದಲ್ಲೇ ನಾನು ಕಲ್ತದ್ದು.
0: ಈಗ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರೆ, ಹೊರಗಿಂದ ಬಂದವರಿಗೆ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ?
1: ಹಾಸ್ಟೆಲ್ ವ್ಯವಸ್ಥೆ ಅಂತ ಇಲ್ಲ, ಯಾಕಂದರೆ ಈಗ ನಿಮಗೆ ಎಲ್ಲ ಊರುಗಳಲ್ಲಿಯೂ ನಾವು ಕೊಡುವಂಥ ಶಿಕ್ಷಣ ಎಲ್ಲ ಊರುಗಳಲ್ಲಿ ಸಿಗ್ತದೆ. ಅದರಿಂದ ಹಾಸ್ಟೆಲ್ ಇಲ್ಲ, ಬರ್ತಾರೆ ಸುತ್ತಮುತ್ತಲಿಂದ. ಇಲ್ಲಿಯ ಕಾಲೇಜಿಗೆ ಭಾಳ ಹೆಸರಿದೆ. ಜಿಲ್ಲೆಯ ಅಂತ ಎಜುಕೇಷನ್ ಡಿಸ್ಟ್ರಿಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ ನಮ್ಮ ಶಾಲೆ ಕಾಲೇಜು ಬಹುಶಃ ನಂಬರ್ 1 ಸ್ಥಾನದಲ್ಲಿದೆ ಇವತ್ತು. ಅಷ್ಟು ಅದಕ್ಕೆ ಮಹತ್ವ ಇದೆ ಇಲ್ಲಿ.
0: ಶ್ರೀಮಠದಲ್ಲಿ ಹಿರಿಯ ಸ್ವಾಮೀಜಿಯವರ ಮತ್ತು ಈಗಿನ ಸ್ವಾಮೀಜಿಯವರ ಜೊತೆಯಲ್ಲಿ ಇದ್ದುಕೊಂಡು ಇಲ್ಲಿಯ ಎಲ್ಲ ವಿಚಾರಗಳನ್ನು ತಿಳಿದವರು ಈಗಿನ ಇಲ್ಲಿ ಆಡಳಿತಾಧಿಕಾರಿಯಾದಂತಹ ಶ್ರೀ ರಾಜೇಂದ್ರ ಕಲ್ಲೂರಾಯರು. ಅವರು ಶ್ರೀಮಠದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
2: ಎಡನೀರು ಮಠದಲ್ಲಿ ಸುಮಾರು 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾನು ಇದ್ದೇನೆ. ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು ಇಲ್ಲಿ ಕಲೆ ಶಿಕ್ಷಣ ಅವರ ವೈದಿಕ ಧರ್ಮದ ಜೊತೆಯಲ್ಲಿ ಅದನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲ, ಎಲ್ಲ ವರ್ಗದವರಿಗೂ ಇಲ್ಲಿ ಒಂದೇ ರೀತಿಯ ಆದರ ಅಭಿಮಾನಗಳಿಂದ ಪ್ರೀತಿಯಿಂದ ಅವರು ಕರೆದು ಅವರನ್ನು ಗೌರವದಿಂದ ಕಂಡು ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸುವಂಥದ್ದು ಅವರ ಒಂದು ಪದ್ಧತಿ. ಅದನ್ನೇ ಅನುಸರಿಸಿಕೊಂಡು ಸಚ್ಚಿದಾನಂದ ಭಾರತ ಸ್ವಾಮಿಗಳು ಕೂಡ ಈಗ ಈ ಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಅವರು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ದಾರಿಯಲ್ಲಿ ಇವರು ನಡೀತಾ ಇದ್ದಾರೆ. ಅದು ಧರ್ಮ ಆಗಲಿ, ಕಲೆ ಆಗಲಿ, ಶಿಕ್ಷಣ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಹಿಂದಿನ ಗುರುಗಳು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆದ್ದರಿಂದ ನಮ್ಮ ಎಡದೀರು ಮಠದ ಕೀರ್ತಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಎನ್ನುವಂಥದ್ದು ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಇದು ಹೀಗೆ ಮುಂದುವರಿಯಲಿ ಎನ್ನುವಂಥ ಒಂದು ಆಶಯವನ್ನು ನಾವು ದೇವರ ಸನ್ನಿಧಿಯಲ್ಲಿ ಸದಾ ಪ್ರಾರ್ಥಿಸ್ತಾ ಇದ್ದೇವೆ.
0: ಈ ಕ್ಷೇತ್ರದ ಆರಾಧ್ಯ ದೈವ ಇವರು ನಮ್ಮ
1: ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ. ಹೌದು
0: ಅಲ್ವಾ?
1: ಹೌದು.
0: ಆ ಒಂದು ದೇವರ ಒಂದು ಪೂಜೆ ಪುನಸ್ಕಾರಗಳು ಇಲ್ಲಿ ಯಾವ ಸ್ವರೂಪದಲ್ಲಿ ನಡೆಯುತ್ತದೆ?
1: ಇಲ್ಲಿ 3 ಹೊತ್ತಿನ ಪೂಜೆ. ಹಾಗೆ ಅಂತ ಹೇಳಿ ಮಧ್ಯಾಹ್ನದ ಪೂಜೆ ನಾವೀಗ ಕಂಪಲ್ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬೆಳಗ್ಗೆ ಕೂಡ ನಾವು ಮುಗಿಸ್ಬೋದು. ಎಲ್ಲಾದರೂ ಕಾರ್ಯಕ್ರಮಗಳಿದ್ದರೆ ಹೋಗೋದಿದ್ರೆ ಬೆಳಗಿನ ಪೂಜೆ ಕೂಡ ನಾವು ಮುಗಿಸ್ಲಿಕ್ಕೆ ಆಗ್ತದೆ, ಮಧ್ಯಾಹ್ನದ ಪೂಜೆ ಕೂಡ ಮುಗಿಸ್ಲಿಕ್ಕೆ ಆಗ್ತದೆ. ಮಧ್ಯಾಹ್ನ ನಾವು ಭಿಕ್ಷೆ ಮಾಡೋದಿದ್ದರೆ ಪೂಜೆ ಮಾಡಿ ದೇವರಿಗೆ ಅದು ಏನು ನೈವೇದ್ಯ ಇದೆ ಅದನ್ನು ನೈವೇದ್ಯ ಮಾಡಿ ನಾವು ಸ್ವೀಕರಿಸಬೇಕು. ಅದು ಇಲ್ಲೇ ಸಂಪ್ರದಾಯ. ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಮುಖ್ಯವಾದಂಥ ದೇವರು, ಮತ್ತು ಕೋದಂಡರಾಮ ನರಸಿಂಹಸ್ವಾಮಿ, ಹಾಗೆ 4 ದೇವರು ನಮ್ಮ ಪಟ್ಟದ ದೇವರು. ಈ 4 ದೇವರನ್ನು ಸ್ವಾಮಿಗಳು ಮಾತ್ರ ಮುಟ್ಲಿಕ್ಕೆ ಆಗೋದು. ಆ ನಂತರದಲ್ಲಿ ಅನ್ನಪೂರ್ಣೇಶ್ವರಿ, ಗಣಪತಿ, ಮತ್ತು ಆದಿತ್ಯ, ಆಂಜನೇಯ, ಈ ಥರ ಎಲ್ಲ ದೇವರು ನಮ್ಮ ಪೀಠದಲ್ಲಿದ್ದಾರೆ. ಪಂಚಾಯತನ ಪೂಜಾ ಪದ್ಧತಿ, ಶಂಕರಾಚಾರ್ಯರು ತಂದಂಥ ಒಂದು ಪೂಜಾ ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ. ಯಾಕೆಂದರೆ ನಮಗೆ ದೇವರುಗಳಲ್ಲಿ ಭೇದ ಇಲ್ಲದ ಇಲ್ಲ ಮತ್ತು ಭೇದ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಶಂಕರಾಚಾರ್ಯರು ತನ್ನಂಥ ಒಂದು ಪದ್ಧತಿ ಪಂಚಾಯತನ ಪೂಜಾ ಪದ್ಧತಿ, ಅದನ್ನು ಅನುಸರಿಸುವಂಥ ಮಠ ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಶಿಷ್ಯರಾಗಿ ಭಾಗವತ ಸಂಪ್ರದಾಯ ಅಂತ ಹೇಳ್ತೇವೆ ನಾವು. ನಾವು ಬೆಳಗ್ಗೆ ಗೋಪಿ ಮತ್ತು ಭಸ್ಮವನ್ನು ಹಾಕ್ತೇವೆ, ಮತ್ತು ಸಂಜೆಗೆ ನಾವು ಭಸ್ಮ ಮಾತ್ರ ಹಾಕೋದು. ನಮ್ಮ ಮಠದ ಶಿಷ್ಯ ಪರಂಪರೆಯಲ್ಲಿ ಕೂಡ ಆ ರೀತಿಯಲ್ಲಿ ಇಲ್ಲಿ ಪುತ್ತೂರು, ಸುಳ್ಯ ಮತ್ತು ಕಾಸರಗೋಡು ಅಥವಾ ಮಂಗಳೂರು ಸೈಡ್ನಲ್ಲಿ ಇರುವಂತಹ ಈ ಭಾಗವತ ಸಂಪ್ರದಾಯದವ್ರದ್ದು ಆ ರೀತಿಯ ಸಂಪ್ರದಾಯ. ಇವತ್ತು ಭಾಗವತ ಸಂಪ್ರದಾಯ ಮಠ ಇರೋದು ಎರಡು, ಒಂದು ಇಲ್ಲಿ, ಇನ್ನೊಂದು ಬಾಳೆಕೂತರು. ಹೌದು, ಬಾಳೆ ಆ ರೀತಿಯಲ್ಲಿ ಹರಿಹರರಲ್ಲಿ ಭೇದ ಇಲ್ಲದಂತಹ ಒಂದು ಮಠ.

0: ಈಗ ಪೂರ್ವಾಶ್ರಮದಲ್ಲಿ ಯಾವುದೇ ಹೆಸರಿದ್ದರೂ ಕೂಡ ಇಲ್ಲಿ ಪಟ್ಟಗ್ರಹಣವನ್ನು ಮಾಡಿದ ಮೇಲೆ ಅದರದ್ದೇ ಆದಂತಹ ಸಾಂಪ್ರದಾಯಿಕ ಹೆಸರುಗಳಿದ್ದಾವೆ. ಅದು ಯಾವುದಿಲ್ಲ
1: ಅಂದರೆ ನಿಮಗೆ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಹೇಗಿಲ್ಲದ್ರೆ ಒಂದು ಸನ್ಯಾಸ ಸ್ವೀಕಾರದ ಕೂಡಲೇ ಯಾವ ಅದಕ್ಕೆ ಅನ್ವರ್ಥವಾಗಿ ಯಾವುದಾದೊಂದು ಹೆಸರನ್ನು ಹುಡುಕ್ತಾರೆ, ಹೆಸರನ್ನು ಇಡ್ತಾರೆ. ಆದರೆ ಇಲ್ಲಿ ಹಾಗೆ ಇಲ್ಲ, ಇಲ್ಲಿ ಪರ್ಯಾಯವಾಗಿ ನಾಲ್ಕು ಹೆಸರುಗಳು ಇಲ್ಲಿ ರೊಟೇಷನ್ಲಿ ಬರ್ತದೆ. ಅದರಲ್ಲಿ ಪ್ರಥಮವಾಗಿ ಸಚ್ಚಿದಾನಂದ ಭಾರತಿ, ಈಶ್ವರ ಸಂಬಂಧವಾದಂಥ ಹೆಸರು. ಆ ನಂತರದಲ್ಲಿ ಬಾಲಕೃಷ್ಣಾನಂದ ಭಾರತಿ, ವಿಷ್ಣು ಸಂಬಂಧವಾದಂಥ. ಪುನಃ ಆ ನಂತರದಲ್ಲಿ ಬರೋದು ಈಶ್ವರಾನಂದ ಭಾರತಿ, ಅದರ ನಂತರದಲ್ಲಿ ಕೇಶವಾನಂದ ಭಾರತಿ. ಹಾಗೆ ನಾಲ್ಕು ಹೆಸರುಗಳೇ ಇಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಹಾಗೆ ಇಲ್ಲಿಯ ಸಂಪ್ರದಾಯ
0: ಬೃಂದಾವನದಲ್ಲಿ ಕಾಣುವಂಥದ್ದು ಆ ಹೆಸರುಗಳಲ್ಲಿ ಪರ್ಯಾಯ.
1: ಅದರಲ್ಲಿ ಅಂದರೆ ಈಗ ಹೆಚ್ಚಾಗಿ ಸನ್ಯಾಸ ನಾವು ತೆಕ್ಕೊಳ್ಳುವಾಗ ನಮ್ಮ ಹೆಸರು ನಮಗೆ ಅದನ್ನು ಮೊದಲೇ ನಿಗದಿಯಾಗಿರುವುದಿಲ್ಲ. ನಮಗೆ ಯಾರು ಸನ್ಯಾಸ ಗುರುಗಳು ಅವರು ಅದನ್ನು ಆಲೋಚನೆ ಮಾಡಿ ಅವರು ಆ ಹೆಸರು ಇಡ್ತಾರೆ. ಆದರೆ ನಾನು ಸನ್ಯಾಸ, ನಾನು ಸ್ವಾಮಿಗಳು ಬ್ರಹ್ಮೈಕ್ಯರಾಗಿ ಆ ನಂತರದಲ್ಲಿ ಇದು ಮತ್ತು ಶೂನ್ಯ ಮಾಸ ಬಂತು. ಅದರಿಂದ ಶೂನ್ಯ ಮಾಸದಲ್ಲಿ ನನಗೆ ಸನ್ಯಾಸ ತಗೊಳ್ಳಿಕ್ಕಾಗಲಿಲ್ಲ. ಆ ಶೂನ್ಯ ಮಾಸದ ನಂತರ ನಾನು ಕಾಂಚಿಯ ಈಗಿನ ಪ್ರಸ್ತುತ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿಗಳ ಹತ್ರ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದು. ನನ್ನ ಹೆಸರು ಮೊದಲೇ ನಿಶ್ಚಯ ಆಗಿತ್ತು, ಯಾಕೆಂದರೆ ನಮ್ಮ ಸಂಪ್ರದಾಯ ಹಾಗೆ, ಇಲ್ಲದಿದ್ದರೆ ಆ ಕ್ರಮ ಇಲ್ಲ.
0: ಆಮೇಲೆ
1: ಹೌದು, ಆಮೇಲೆ ಅಂದರೆ ಗುರುಗಳು ಏನು ಗುರುಗಳ ಮನಸ್ಸಿಗೆ ತೋರಿಸ್ ಮತ್ತು ಇದರಲ್ಲಿ ಬೇರೆ ಬೇರೆ ಈಗ ದಶನಾಮಿ ಪದ್ಧತಿ ಅಂತ ಹೇಳಿ ಶಂಕರಾಚಾರ್ಯ ತಂದಿದ್ದಾರೆ. ನಮ್ಮ ಹೆಸರಿಗೆ ಭಾರತಿ, ತೀರ್ಥ ಮತ್ತು ಅಥವಾ ಇದು ಆಶ್ರಮ ಅಥವಾ ಇಂದ್ರ, ಈಗ ಬೇರೆ ಬೇರೆ ಹೆಸರುಗಳು ಸೇರ್ತದೆ. ಅಲ್ಲಿ ನಮ್ಮದು ಭಾರತಿ ಪರಂಪರೆ, ನಮ್ಮ ಎಲ್ಲ ಹೆಸರುಗಳಲ್ಲಿ ಭಾರತಿ ಸೇರ್ತದೆ. ಈಗ ಇಲ್ಲಿ ನಮ್ಮ ಕಾಂಚಿಯದಲ್ಲಿ ಇಂದ್ರ ಅಂದರೆ ಅದೇ ಪರಂಪರೆ, ಜಯೇಂದ್ರ ಸರಸ್ವತಿ, ಶಂಕರ ವಿಜಯೇಂದ್ರ ಸರಸ್ವತಿ, ಹಾಗೆ ಅದು ನಮಗೆ ಆ ರೀತಿಯಲ್ಲಿ ಹೋಗಬೇಕು.
0: ಈಗ ಪೂಜ್ಯ ಸ್ವಾಮೀಜಿಯವರು ಅವರು ಸ್ವತಃ ಹಾಡುಗಾರರು, ಸಂಗೀತ ಅಭ್ಯಾಸ ಮಾಡಿದರೆ, ಯಕ್ಷಗಾನದ ಭಾಗವತಿಗೆ ಅಭ್ಯಾಸ ಮಾಡಿದರೆ, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಕೂಡ ಬರ್ತಾಯಿದ್ರು. ಶ್ರೇಣಿ ಸಾಮಗರು ನಿರಂತರ ಆಸ್ಥಾನ ವಿದ್ವಾಂಸರಾಗಿ ಇದ್ದಂಥ ಒಂದು ಕ್ಷೇತ್ರ ಇದು. ಆ ಎಲ್ಲ ಸಂದರ್ಭಗಳಲ್ಲಿ ತಾವು ಕೂಡ ಇದ್ದೀರಿ ಇಲ್ಲಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ, ತಾವು ಅದರ ನೇತೃತ್ವವನ್ನು ವಹಿಸಿಕೊಂಡದ್ದು ಕೂಡ ನನಗೆ ಗೊತ್ತಿದೆ. ಆಮೇಲೆ ಕೇರಳ ಸರ್ಕಾರದ ಪಾರ್ಥಿಸುವ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ಕೂಡ ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ. ಈ ಎಲ್ಲ ಯಕ್ಷಗಾನದ ಕುರಿತಾದಂತಹ ಸ್ವಾಮೀಜಿಯವರ ಒಂದು ಅಭಿರುಚಿ ಅದು ನಿಮ್ಮ ಮೂಲಕ ಈಗ ಮುಂದುವರಿಯುತ್ತಾ ಇದೆ ಅಲ್ವಾ, ವಿಶೇಷವಾಗಿ ಈ ಚಾತುರ್ಮಾಸ ಕಾಲದಲ್ಲಿ. ಈಗ ಆರಂಭದ ನಿಮ್ಮ ಮೊದಲ ಚಾತುರ್ಮಾಸ ಯಾವ ಸ್ವರೂಪದಲ್ಲಿ ನಡೆಯಿತು?
1: ಅದು ಈ 3 ವರ್ಷದಿಂದಲೂ ಒಂದೇ ಸ್ವರೂಪದಲ್ಲಿ ಆಗ್ತಾ ಇದೆ. ವಿಶೇಷ ಅಂದರೆ ಆರಂಭದ ನನ್ನ ಚಾತುರ್ಮಾಸದಲ್ಲಿ ಕೊರೋನಾದ 2ನೇ ಅಲೆಯ 3ನೇ ಅಲೆ ನನಗೆ ನೆನಪಿಲ್ಲ, ಅದು ನಡೀತಾ ಇತ್ತು. ನಮ್ಮ ಗೇಟ್ಗಳಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಆದಂತಹ ಕಾನೂನುಗಳಿತ್ತು. ಆದರೂ ಕೂಡ ನನ್ನ ಆರಂಭದ ಚಾತುರ್ಮಾಸದಲ್ಲಿ ಕೂಡ 60 ದಿವಸಗಳು ನಿರಂತರವಾಗಿ ಕಾರ್ಯಕ್ರಮಗಳಾಗಿದೆ. ಇಲ್ಲಿ 60 ದಿವಸದಲ್ಲಿ ಸಾಧಾರಣ 80-82 ಕಾರ್ಯಕ್ರಮ ಆಗಿದೆ. ನನಗೆ ನನ್ನ ನೆನಪಿನ ಹಾಗೆ 34 ಯಕ್ಷಗಾನ ತಾಳಮದ್ದಲೆ ಮತ್ತು 18 ಯಕ್ಷಗಾನ ಬಯಲಾಟ, ಅದರ ಹೊರತಾಗಿ ನೃತ್ಯ ಸಂಗೀತ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. 2ನೇ ವರ್ಷ ಕೂಡ ಅದೇ ರೀತಿ ಮುಂದುವರಿತು, ಈಗ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಈಗ 3 ತಿಂಗಳು ನಾನು ಪ್ರಾರಂಭದಲ್ಲಿ 3 ತಿಂಗಳಾದ ಕಾರಣ ಹೇಗೆ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಅದು ಪರಿಸ್ಥಿತಿ ಬದಲಾಗಿ ಈಗ 3 ತಿಂಗಳು ಕೂಡ ನನ್ನ ಕಾರ್ಯಕ್ರಮಗಳು ಬುಕ್ ಆಗಿ ಇನ್ನೂ ನನ್ನ ಕಾರ್ಯಕ್ರಮ ಕೊಡಲಿಕ್ಕೆ ಡೇಟ್ ಇಲ್ಲದ ಒಂದು ಪರಿಸ್ಥಿತಿ ಇದೆ.
0: ಈಗ ಯಾವ ಯಾವ ಥರದ ಕಾರ್ಯಕ್ರಮಗಳು
1: ಈಗ ಕೂಡ ಈಗ ಮೊದಲಿಂದಲೂ ಯಕ್ಷಗಾನಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇಲ್ಲಿ. ಹಾಗೆಂತೇಳಿ ಯಕ್ಷಗಾನ ಮಾತ್ರ ಅಂತಲ್ಲ, ಇಲ್ಲಿ ಯಕ್ಷಗಾನ, ಸಂಗೀತ, ಹರಿಕಥೆ ಮತ್ತು ಭರತನಾಟ್ಯ, ಪುರಾಣ ಪ್ರವಚನ, ಆ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಲಾಪ ನಾವೇನು ಕ್ಷೇತ್ರ ಕಲೆಗಳು ಅಂತ ನಾವೇನು ಹೇಳ್ತೇವೆ, ಕ್ಷೇತ್ರಗಳಲ್ಲಿ ದೇವಸ್ಥಾನ ಇರ್ಬೋದು, ಮಠದಲ್ಲಿ ನಡೆಯುವಂತಹ ಕಲೆಗಳು ಯಾವುದಿದೆ ಅದೆಲ್ಲ ಇಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ಅದು ಕೂಡ ಎಲ್ಲರೂ ಬಂದು ಸೇವೆ ಮಾಡ್ತಾ ಇದ್ದಾರೆ, ನಮಗೆ ಅದು ಹೆಮ್ಮೆ ಅನಿಸಿದ ಹಾಗೆ. ಕಲಾವಿದರಿಗೆ ಸ್ವಾಮಿಗಳಂದ್ರೆ ಹೇಗೆಂದ್ರೆ ನಮಗೆ ನಾವು ಊಟ ಮಾಡಬೇಕಿದ್ರೆ ಇನ್ನೊಬ್ಬರು ಭಿಕ್ಷೆ ಹಾಕ್ಬೇಕು ಅಂತ ಲೆಕ್ಕ, ಭಿಕ್ಷೆ ಹಾಕ್ಬೇಕು ಅಂತ ಲೆಕ್ಕ. ನಮಗೆ ನಮಗೆ ದುಡಿಲಿಕ್ಕೆ ನಮಗೆ ಹಕ್ಕಿಲ್ಲ, ನಮಗೆ ಯಾರು ಭಿಕ್ಷೆ
0: ಸಂಪಾದನೆ
1: ಇಲ್ಲ, ಭಿಕ್ಷೆ ಹಾಕಿದ್ದು ಆ ರೀತಿಯಲ್ಲಿ ನಮಗೆ ಅದು ಭಿಕ್ಷೆ ಆಯ್ತಲ್ವ, ಅದರ ಹೊರತಾಗಿ ಕಲಾಭಿಕ್ಷೆ ಕೂಡ ನಮಗೆ ಮಠಕ್ಕೆ ಕಲಾವಿದರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅದನ್ನು ಹೆಮ್ಮೆಲೆ ಹೇಳ್ಬೋದು. ಆ ರೀತಿಯಲ್ಲಿ ಅದೇ ಪರಂಪರೆ ಮುಂದುವರೆದು ಬಂದಿದೆ. ಈಗ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇಲ್ಲಿ. ಯಾಕಂದರೆ ಲೋಕೋ ಭಿನ್ನ ರುಚಿ ಅಂತ, ಯಾಕಂದರೆ ಮಠಕ್ಕೆ ಬರುವವರು ಎಲ್ಲರೂ ಒಂದೇ ದೃಷ್ಟಿಯಿಂದ ಬರುವುದಿಲ್ಲ. ಕೆಲವರು ದೇವರ ಮೇಲೆ ಭಕ್ತಿ, ಕೆಲವರು ಇಲ್ಲಿ ಕಲೆಗಳ ಮೇಲೆ ಭಕ್ತಿ, ಕೆಲವರು ಬೇರೆ ಬೇರೆ ರೀತಿಯಿಂದ ಜನಗಳು ಬರ್ತಾರೆ. ಹಾಗಿರುವಾಗ ಬಂದವರು ಎಲ್ಲರೂ ಸಂತೋಷದಲ್ಲಿ ಹೋಗಬೇಕು, ಆ ರೀತಿಯಲ್ಲಿ ಮಠ ನಡೀತಾ ಇದೆ ಇವತ್ತು.
0: ಈಗ ನೀವು ಸಾರ್ವಜನಿಕವಾಗಿ ತಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಕರೀತಾರೆ. ಕೆಲವು ಸಲ ಕ್ಷೇತ್ರವನ್ನು ಬಿಟ್ಟು ಇರಬೇಕಾದಂಥ ಸ್ಥಿತಿ ಇರ್ತದೆ. ಈಗ ದಿನಂಪ್ರತಿ ಇಲ್ಲಿದ್ದಾಗ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ವ್ಯವಸ್ಥೆಗಳು, ಪೂಜೆ ಪುನಸ್ಕಾರಗಳು ನಡೀತವೆ. ಈಗ ತಾವು ಹೊರಗಿದ್ದಾಗ ಈ ಕ್ಷೇತ್ರದ ಒಂದು ನಿರ್ವಹಣೆ ಹೇಗೆ?
1: ನಿರ್ವಹಣೆ ಅಂದರೆ ನಾನು ತುಂಬ ಹೊರಗಡೆ ಮಠ ಬಿಟ್ಟು ಇರೋದಂದರೆ ಭಾಳ ಕಮ್ಮಿ ಇರ್ತೇನೆ. ಈಗ ನಾನು ಚಾತುರ್ಮಾಸದ ಮೊದಲು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾನು ಸಾಧಾರಣ ಒಂದು 15 ದಿವಸ ಇರಲಿಲ್ಲ ಇಲ್ಲಿ. ಪೂನಾ, ಬಾಂಬೆ ಆ ರೀತಿಯಲ್ಲಿ, ಈ ಕಡೆ ಕನ್ಯಾಕುಮಾರಿ, ನಾಗರಕೋವಿಲ್, ತ್ರಿವೇಣ್ಣಮ್ ಆ ರೀತಿಯಲ್ಲಿ ಯಾತ್ರೆಯಲ್ಲಿದ್ದೆ. ಮತ್ತು ನಾವು ಯಾರಾದರೂ ಕರೆದ್ರೆ ಮಾತ್ರ ಹೋಗೋದು, ನಾವಾಗಿ ಯಾತ್ರೆಗೆ ಇಷ್ಟೊರೆಗೆ ನಾವು ಹೋಗ್ತಾ ಇಲ್ಲ. ಒಂದನೇದಾಗಿ ನನಗೆ ಸುತ್ತಮುತ್ತಲು ನಮ್ಮ ಹತ್ತಿರದ ಕಾರ್ಯಕ್ರಮಗಳಂತ ಏನು ಹೇಳ್ತೇವೆ ಎಲ್ಲರೂ ಕರೀತಾರೆ. ಹಾಗಿರುವಾಗ ಅದಕ್ಕೆ ನಾನು ಮುಖ್ಯವಾಗಿ ಸ್ಪಂದಿಸಬೇಕಾದದ್ದು ಅದಕ್ಕೆ ಹೆಚ್ಚು. ಯಾಕಂದರೆ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರಿಗೆ ನಾವು ಸಿಕ್ಕರೆ ನಾವು ಎಲ್ಲಿಯೋ ಹೊರಗಿದ್ದರೆ ಅದಕ್ಕೆ ಅರ್ಥ ಇಲ್ಲಲ್ಲ. ಆ ರೀತಿಯಿಂದ ಹೆಚ್ಚಿನ ಸಮಯಗಳಲ್ಲಿ ನಾನು ಬೆಳಗ್ಗೆ ಈಗ ಹೋದರೂ ಕೆಲವು ಸರ್ತಿ 4 ಕಾರ್ಯಕ್ರಮಗಳು ಇರ್ತಾರೆ. ಬೆಳಗ್ಗೆ ಹೋದರೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದದ್ದುಂಟು. ಮತ್ತು ಒಂದು ಕಾರ್ಯಕ್ರಮ ಆದರೆ ಬೆಳಗಿನ ಹೊತ್ತಾದರೆ ಹೋಗ್ತೇನೆ, ಮಧ್ಯಾಹ್ನಕ್ಕೆ ಬರ್ತೇನೆ, ಮತ್ತೆ ಸಂಜೆದಾದರೆ ಸಂಜೆ ಹೋಗ್ತೇನೆ, ರಾತ್ರಿಗೆ ಬರ್ತೇನೆ, ಈ ರೀತಿ. ಅದರ ಹೊರತಾಗಿ ನಾನು ಹೊರಗಡೆ ಇದ್ದರೆ ಈಗ ಒಂದು 10 ದಿವಸ ಒಂದು ವಾರ ಮಠ ಬಿಟ್ಟಿದ್ದರೆ ಇಲ್ಲಿ ಅದರದ್ದೇ ವ್ಯವಸ್ಥೆ ಇದೆ. ಈಗ ರಾಜೇಂದ್ರ ಕಲ್ಲೂರಾಯರಂದು ಇಲ್ಲಿ ಈಗ ಆಡಳಿತಾಧಿಕಾರಿಗಳಿಗೆ ಅವರು ಸ್ವಾಮಿಗಳೊಟ್ಟಿಗೆ 72ನೇ ಇಸವಿಯಿಂದ ಇದ್ದವರು. ಇಲ್ಲಿ ಪ್ರಿನ್ಸಿಪಾಲ್ ಪ್ರಾಂಶುಪಾಲರಾಗಿ ಅವರು ರಿಟೈರ್ಡ್ ಆದದ್ದು. ಸಾಧಾರಣ 48 ವರ್ಷಗಳ ಕಾಲ ಸ್ವಾಮಿಗಳ ಸೇವೆ ಮಾಡಿದವರು. ಆ ರೀತಿಯಿಂದ ಅವರಿಗೆ ಅನುಭವ ಉಂಟು, ಅವರು ಅದನ್ನು ನೋಡ್ಕೊಳ್ತಾರೆ. ಮತ್ತು ಅವರಿಗೆ ಸಹಾಯಕರಾಗಿ ಸುಮಾರು ಜನ ಇದ್ದಾರೆ ಇಲ್ಲಿ, ಅಂದರೆ ಹಿಂದಿನಿಂದ ಬಂದವರು ಇಲ್ಲಿ ಪರ್ಮನೆಂಟ್ ನಿಲ್ಲುವವರಿದ್ದಾರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡುವವರಿದ್ದಾರೆ, ಆ ರೀತಿಯಲ್ಲಿದ್ದಾರೆ. ಅದು ನಡೀತಾರೆ, ಆ ರೀತಿಯಲ್ಲಿ ಮಠ ನಡೀತದೆ.
0: ಶ್ರೀ ಮಠದಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಇಲ್ಲಿಯ ಕಲಾ ಕಾರ್ಯಕ್ರಮಗಳಲ್ಲಿ ಈಗ ಯಕ್ಷಗಾನ ತಾಳಮದಲ್ಲಿ ಅಷ್ಟಹ ನಡೀತಾ ಇದೆ. ಅದು ಬಹುಶಃ ಅದನ್ನು ನೇತೃತ್ವ ವಹಿಸಿ ನಡೆಸಿಕೊಡ್ತಾ ಇರುವವರು ಕ್ಷೇತ್ರದ ಆತ್ಮೀಯರಾದಂತಹ ನಮ್ಮ ನಿವೃತ್ತ ಜಿಲ್ಲಾಧಿಕಾರಿಗಳು, KPSC ಅಧ್ಯಕ್ಷರು, ಹಾಗೆ RTO ಶಾಂಭಟ್ರಂತೆ ಅವರನ್ನು ಕರೆಯುವುದು. ಹನುಮಗಿರಿ ಮೇಳವನ್ನು ಈಗ ನಡೆಸ್ತಾ ಇರತಕ್ಕಂತಹ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ಯಾಮ್ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀಮಠದ ಬಗ್ಗೆ ಹಿಂದಿನ ಸ್ವಾಮೀಜಿ ಮತ್ತು ಈಗಿನ ಸ್ವಾಮೀಜಿಯವರ ನಿರಂತರ ಸಂಪರ್ಕದಲ್ಲಿರುವವರು, ಅವರಿಂದ 2 ಮಾತುಗಳನ್ನು ಕೇಳೋಣ.
2: ನಾನು ಕಳೆದ ಸುಮಾರು 50 ವರ್ಷಗಳಿಂದ ಎಡನೀರು ಮಠದ ಭಕ್ತನಾಗಿ ಶ್ರೀಮಠಕ್ಕೆ ಆಗಿಂದಾಗೆ ಬರ್ತಾ ಇರುವವ. ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳ ಪೂರ್ಣ ಆಶೀರ್ವಾದದಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆದಂಥ ಒಬ್ಬ ವ್ಯಕ್ತಿ. ಶ್ರೀಮಠದ ವಿಶೇಷ ಅಂದರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಡನೀರು ಮಠದಲ್ಲಿ ನಡೆಯುವಷ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ನಡೆಯುವುದಿಲ್ಲ. ಒಂದರ್ಥದಲ್ಲಿ ಎಡನೀರು ಮಠ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಇಲ್ಲಿ ಪ್ರತಿ ವರ್ಷ ಅವರ ಚಾತುರ್ಮಾಸ ಸಂದರ್ಭದಲ್ಲಿ ಮತ್ತು ವರ್ಷ ಪೂರ್ತಿ ಯಕ್ಷಗಾನ, ಸಂಗೀತ, ಸಾಹಿತ್ಯ ಮುಂತಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾಕಾಲ ನಡೆಯುತ್ತಾ ಇತ್ತು. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಯಕ್ಷಗಾನ ಸಪ್ತಾಹಗಳು, ತಾಣಮದ್ದಳೆ ಸಪ್ತಾಹಗಳು, ಬಯಲಾಟ ಸಪ್ತಾಹಗಳು ಕೂಡ ನಡೆದಿದೆ. ಈಗ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳ ಕೂಡ ಅವರ ತೃತೀಯ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ದಾರೆ. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಈಗ ನಡೆಯುತ್ತಿರುವಂಥ ಯಕ್ಷಗಾನ ಕಾರ್ಯಕ್ರಮ ಕೂಡ ಒಂದು. ಯಕ್ಷಗಾನ ಕಳೆದ ವರ್ಷ ಸಪ್ತಾಹ ಕಾರ್ಯಕ್ರಮ ನಡೆದಿದೆ, ತಾಳಮದ್ದಳೆ ಸಪ್ತಾಹ. ಈ ವರ್ಷ ಅಷ್ಟಾಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನ ತಾಳಮದ್ದಳೆಯ ಇತಿಹಾಸದಲ್ಲಿ ಎಡನೀರು ಮಠದ ಉಲ್ಲೇಖ ಬರಲೇಬೇಕು. ಎಡನೀರು ಮಠದಲ್ಲಿ ಬಹಳಷ್ಟು ದಾಖಲಿಸಲ್ಪಡಬೇಕಾದಂಥ ಯಕ್ಷಗಾನ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿ ನಡೆದ ತಾಳಮದ್ದಳೆಗಳಲ್ಲಿ ನಡೆದಂಥ ಚರ್ಚೆಗಳಿರ್ಬೋದು, ಸಂವಾದಗಳಿರ್ಬೋದು, ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳು ನಡೆದಂಥ ಒಂದು ಕೇಂದ್ರ ಶ್ರೀ ಎಡನೀರು ಮಠ. ಕೇಶವಾನಂದ ಭಾರತಿ ಸ್ವಾಮಿಗಳು ಯಾವ ರೀತಿ ಮಠವನ್ನು ಮುನ್ನಡೆಸ್ತಾ ಇದ್ದರೋ ಅದೇ ರೀತಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಾಮಿಗಳು ಕೂಡ ಮಠವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಶವಾನಂದ ಭಾರತಿಗಳು ಭಾರತೀಯ ಸ್ವಾಮೀಜಿಯವರು ತಾವು ಸ್ವತಃ ಕಲಾವಿದರಾಗಿದ್ದರು. ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತಿಕೆಯನ್ನು ಕೂಡ ಮಾಡ್ತಾ ಇದ್ದರು, ಸಂಗೀತವನ್ನು ಕೂಡ ಹಾಡ್ತಾ ಇದ್ದಂಥ ಒಬ್ಬ ಯತಿವರ್ಯರವರು. ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಯಂ ಕಲಾವಿದರಲ್ಲದಿದ್ದರೂ ಕೂಡ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಮಠದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಎಂಬುದನ್ನು ಚೆನ್ನಾಗಿ ತಿಳಿದವರು. ಅದೇ ರೀತಿ ತಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಈ ತೃತೀಯ ಚಾತುರ್ಮಾಸದಲ್ಲಿ ಈ ವರ್ಷ 3 ತಿಂಗಳ ಕಾಲ ಈ ಚಾತುರ್ಮಾಸ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಕೇವಲ ಯಕ್ಷಗಾನಕ್ಕೆ ಮಾತ್ರ ಕಾರ್ಯಕ್ರಮಗಳು ಸೀಮಿತ ಅಲ್ಲ, ಮಠದಲ್ಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರು ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಡೆಸಿದಂಥ ಒಂದು ಕಾನೂನು ಹೋರಾಟ. ಅದು ನಮ್ಮ ದೇಶದ ಚರಿತ್ರೆಯಲ್ಲಿಯೇ ದಾಖಲಿಸಲ್ಪಟ್ಟಂಥ ಒಂದು ಕೇಸ್ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹೂಡಿದಂಥ ದಾವೆಯಲ್ಲಿ ಅವರು ಜಯಶಾಲಿಗಳು ಆಗಿದ್ದಾರೆ. ನಮ್ಮ ಸಂವಿಧಾನವನ್ನು ರಕ್ಷಿಸುವಲ್ಲಿಯೂ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದವರು. ಈ ರೀತಿ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಿಯನ್ನು ಹೊಂದಿದಂಥ ಮಠ ಎಡನೀರು ಮಠವಾಗಿದೆ. ಈ ಮಠದ ಭಕ್ತನಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ನಾನು ಎಲ್ಲರಲ್ಲಿಯೂ ಒಂದು ವಿನಂತಿಯನ್ನು ಮಾಡಿಕೊಳ್ಳುವುದೆಂದರೆ, ತಾವು ಕೂಡ ಶ್ರೀ ಮಠದ ಮಠಕ್ಕೆ ಆಗಮಿಸಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಪೂಜ್ಯ ಸ್ವಾಮೀಜಿಯವರ ಮಂತ್ರಾಕ್ಷತೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ.
0: ಈಗ ಮಹಾಸಂಸ್ಥಾನದ ವಾರ್ಷಿಕೋತ್ಸವ, ವಾರ್ಷಿಕ ಜಾತ್ರೆ ಇತ್ಯಾದಿಗಳ ಉಂಟಾ?
1: ಹೌದು, ಇಲ್ಲಿ ನಮಗೆ ವಾರ್ಷಿಕ ಜಾತ್ರೆ ಇದೆ. February 12-16 ಬರ್ತಾರೆ. ಅದು ಬಹಳ ಅಪರೂಪದಲ್ಲಿ 13-17 ಆಗ್ತದೆ. ಅದು ನಮ್ಮ ವಿಷ್ಣುಮಂಗಲ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಅದು ಇಲ್ಲಿಯ ಮುಖ್ಯ ಜಾತ್ರೆ, ಮಠದ ಮುಖ್ಯ. ಮತ್ತು ಬಾಕಿ ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಅದರ ಸಂಪ್ರದಾಯದ ಹಾಗೆ ಆಗ್ತದೆ. ಮಠದ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವರ ಆರಾಧನೆ. ಈಗ ನಾವು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಆರಾಧನೆ, ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ಈಶ್ವರಾನಂದ ಭಾರತಿ ಸ್ವಾಮಿಗಳ ಆರಾಧನೆ. ಆರಾಧನೆ ಮುಖ್ಯವಾದಂಥ ಕಾರ್ಯಕ್ರಮ. ಅವತ್ತು ತುಂಬ ಜನ ಸೇರ್ತಾರೆ, ಇಲ್ಲಿ ಬರ್ತಾರೆ. ಮತ್ತು ವಿಷ್ಣುಮಂಗಲದ ಜಾತ್ರೆ ನಮಗೆ ಊರಿನ ಜಾತ್ರೆ ಅದು. ಯಾಕೆಂದರೆ ನಮ್ಮ ಮಠಕ್ಕಿಂತಲೂ ಪುರಾತನವಾದ ದೇವಸ್ಥಾನ ವಿಷ್ಣುಮಂಗಲ. ಇಲ್ಲಿಂದ ನೀವು ಮಠದಿಂದ ಒಂದು 200 ಮೀಟರ್ ದೂರದಲ್ಲಿದೆ ಅದು. ಅಲ್ಲಿ ಕೂಡ ಹಾಗೆ ವಿಷ್ಣು ಮತ್ತು ದಕ್ಷಿಣಾಮೂರ್ತಿ. ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಠದ ಇತಿಹಾಸವನ್ನು ಕೂಡ ಹೇಳ್ತೇನೆ. ಅದೇ ಶಂಕರಾಚಾರ್ಯ ಕಾಲದಲ್ಲಿ ತ್ರಿಶೂರಿನಲ್ಲಿ ಹುಟ್ಟಿಕೊಂಡಂಥ ಮಠ. ಶಂಕರಾಚಾರ್ಯ ಮುಖೇಶ್ವರ ತೋಟಕಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಮಠ. ಅಲ್ಲಿ ಶಂಕರಾಚಾರ್ಯರ ಹತ್ರ ಅವರ ತಾಯಿಯವರ ಅಂತ್ಯಕಾಲದಲ್ಲಿ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ. ಆ ನಂತರದಲ್ಲಿ ಅವರ ತಪಶಕ್ತಿಯಲ್ಲಿ ತಾಯಿಯವರ ಶುಶ್ರೂಷೆಯನ್ನು ಮತ್ತು ಅಂತ್ಯಕ್ರಿಯೆಯನ್ನೆಲ್ಲ ಅವರು ಮಾಡಿದಾಗ ಇಲ್ಲಿಯ ಜನಗಳಿಗೆ ಅವರ ಶಕ್ತಿ ಗೊತ್ತಾಯಿತು. ಅವರೆಲ್ಲರೂ ನಿವೇದಿಸಿಕೊಂಡ್ರು, ನೀವು ಇಲ್ಲಿ ಮಠ ಮಾಡಬೇಕು ಅಂತ ಹೇಳಿದರು ಕೇರಳದಲ್ಲಿ. ಆಗ ಶಂಕರಾಚಾರ್ಯ ಹೇಳಿದರು, ನಾನು 4 ಆಮ್ನಾಯ ಮಠಗಳನ್ನು 4 ದಿಕ್ಕುಗಳಲ್ಲಿ ಮಾಡಾಯಿತು, ಇನ್ನು ನಾನು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆ 4 ಶಿಷ್ಯರಲ್ಲಿ ನಿಮ್ಮ ಮಠವನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹಾಗೆ 4 ಶಿಷ್ಯರಲ್ಲಿ ಹುಟ್ಟಿಕೊಂಡು ತೋಟಕಾಚಾರ ಪರಂಪರೆಯಲ್ಲಿ ಹುಟ್ಟಿಕೊಂಡಂಥ ಮಠ ನಮ್ಮದು. ಮೂಲತಃ ತ್ರಿಶೂರಿನಲ್ಲಿ ಹುಟ್ಟಿಕೊಂಡದ್ದು ಈ 4 ಮಠಗಳು ಕೂಡ. ಯಾವುದೋ ಕಾಲದಲ್ಲಿ ಅಲ್ಲಿಯ ಸ್ವಾಮಿಗಳು ಅಲ್ಲಿಂದ ಹೊರಟು ಕಾಶಿಯಾತ್ರೆಗೆ ಹೊರಟು ಹಾಗೆ ನಮ್ಮ ಮಠ ಈಚೆ ದಕ್ಷಿಣಕ್ಕೆ ಬಂತು. ಆಗ ಮತ್ತೆ ನಡ್ಕೊಂಡು ಬರೋದು, ಎಲ್ಲ ಯಾರಿದ್ದರೂ ಮನುಷ್ಯ ನಡ್ಕೊಂಡು ಹೋಗೋದಾಗ. ಹಾಗೆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಬರುವಾಗ ಚಾತುರ್ಮಾಸ್ಯದ ಸಮಯ ಆಯಿತು. ಹಾಗೆ ನಮ್ಮ ಪರಂಪರೆಯ ಸ್ವಾಮಿಗಳು ಇಲ್ಲಿ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು. ಚಾತುರ್ಮಾಸ್ಯ ಆದ ಮೇಲೆ ಊರಿನವರಿಗೆಲ್ಲ ಸ್ವಾಮಿಗಳ ಮೇಲೆ ತುಂಬ ಅಭಿಮಾನ ಬಂತು. ಅಂದರೆ ಅವರ ರೀತಿಗಳಿಂದ, ನೀತಿಗಳಿಂದ. ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಅವರನ್ನು ಭಿನ್ನವಿಸಿಕೊಂಡ್ರು, ನೀವು ಹೋಗಬಾರದು, ನೀವು ಇಲ್ಲೇ ಮಠ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ 4 ಮನೆಯವರು ಅಂತ ಇದ್ದಾರೆ ಇಲ್ಲಿಯ ಪ್ರಮುಖರು ಆ ಕಾಲದಲ್ಲಿ. ಅವರೆಲ್ಲ ಸ್ವಾಮಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಈ ಮಠ ಹುಟ್ಟಿಕೊಂಡದ್ದು ಅಂತ
0: ಈ ಜಾಗವನ್ನು ಬಿಟ್ಟು
1: ಇತಿಹಾಸ. ಇವತ್ತಿಗೂ ನಾವು ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಕ್ಕೆ ನಾವು ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ ಕ್ರಮ ಉಂಟು ಎಡನೀರಿನಲ್ಲಿದ್ದರೆ. ಅಷ್ಟೊತ್ತಿಗೆ ನಾವು ಸೀಮೋಲ್ಲಂಘನಕ್ಕೆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ, ಅಲ್ಲಿ 4 ಮನೆಯವರು ನಮಗೆ ನಮಸ್ಕಾರ ಮಾಡಿ ನಮ್ಮನ್ನು ತಡೆಯುವ ಒಂದು ಪದ್ಧತಿ ಉಂಟು. ಅಂದರೆ ನೀವು ಕಾಶಿಗೆ ಹೋಗಬಾರದು ಅಂತ. ಆ ಪದ್ಧತಿ ಇವತ್ತಿಗೂ ನಡೆದು ಬಂದಿದೆ. ಅದು ನಮ್ಮ ಮಠ ಇಲ್ಲಿ ಆಗಲಿಕ್ಕೆ ಆ ಕಾರಣ, ಅದರ ಇತಿಹಾಸ ಹಾಗೆ.
0: ಈಗ ಮತ್ತೊಂದು ಭಾಳ ಜನರನ್ನು ಬಹುಶಃ ಇವತ್ತಿಗೂ ಕೂಡ ಒಂದು ದಾಖಲೆಯಾಗಿ ಉಳಿದಿರುವಂಥದ್ದು ಕೇಶವಾನಂದ ಭಾರತಿ ಒಂದು
1: ಮೊಕದ್ದಮೆ
0: ಅಲ್ವಾ? ಅದು ಏನು ಅದು ಸ್ವಾಮೀಜಿ?
1: ಅಂದರೆ 1972
0: ಗವರ್ಮೆಂಟ್ ಆಫ್ ಕೇರಳ ಮತ್ತು
1: ಕೇಶವಾನಂದ ಭಾರತಿ ವರ್ಸಸ್ ಗವರ್ಮೆಂಟ್ ಆಫ್ ಕೇರಳ, ಮುಖದ್ದಮೆ ಹೆಸರು ಹಾಗೆ. 72ನೇ ಇಸವಿಯಲ್ಲಿ ಭೂ ಮಸೂದೆ ಕಾನೂನು ಹೇಗೆ ಏನು ಬಂತು, ಅಷ್ಟೊತ್ತಿಗೆ ನಮ್ಮ ಮಠದ ಸಾಧಾರಣ 400-500 ಎಕರ್ಸು ಒಕ್ಕಲುಗಳ ಪಾಲಾಗಿ ಹೋಯಿತು. ಮಠಕ್ಕೆ ಆಧಾರವಾಗಿದ್ದಂತಹ ಭೂಮಿಗಳೆಲ್ಲ ಒಕ್ಕಲುಗಳ ಪಾಲಾಗಿತ್ತು. ಹಾಗಿರುವಾಗ ಈ ಭೂ ಮಸೂದೆಯನ್ನು ತಂದದ್ದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ನ ಮೂಲಭೂತ ಆಶಯಗಳನ್ನು ಬದಲು ಮಾಡಿಕೊಂಡು ಭೂ ಮಸೂದೆ ತಂದದ್ದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹುಟ್ಟಿ ಈಗ 75 ವರ್ಷ ಆಯ್ತಲ್ಲ.
0: ಹೌದು.
1: 75 ವರ್ಷದಲ್ಲಿ ಸುಮಾರು 140 ಹೆಚ್ಚು ಅಮೆಂಡ್ಮೆಂಟ್ಗಳಾಗಿದೆ. ಯಾಕೆಂದರೆ 2/3 ಮೆಜಾರಿಟಿ ಇದ್ದರೆ, 3/2 ಮೆಜಾರಿಟಿ ಇದ್ದರೆ ಯಾವುದೇ ಅಮೆಂಡ್ಮೆಂಟನ್ನು ಮಾಡಬಹುದು ಕಾನ್ಸ್ಟಿಟ್ಯೂಷನಲ್ಲಿ. ಆದರೆ ಸ್ವಾಮೀಜಿಯವರು ಇದರ ವಿರುದ್ಧವಾಗಿ ಹೋಗಿ ಆ ಕೇಸು ಐತಿಹಾಸಿಕವಾಗಿ ದಾಖಲಾಯಿತು. ಇವತ್ತು ಕಾನೂನಿನ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ಉಳಿದಿದೆ.
0: ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೆಫರೆನ್ಸ್.
1: ಹೌದು, ರೆಫರೆನ್ಸ್ ಅಂದರೆ ನಿಮಗೆ ಆ ಕೇಸಿನ ರೆಕಾರ್ಡನ್ನು ಇವತ್ತಿನವರೆಗೆ ಯಾವ ಕೇಸ್ ಮುರಿಲಿಲ್ಲ.
0: ಇಲ್ಲ.
1: 13 ಜನ ಜಡ್ಜಿಗಳು ಫುಲ್ ಬೆಂಚ್ ತೀರ್ಪು ಬರೆದಂಥ ಕೇಸು. ಅದರ ಹೊರತಾಗಿ 68 ದಿವಸ ಸತತವಾಗಿ ವಾದ ನಡೆದಂಥ ಕೇಸು. ನಿಮಗೆ ಅಷ್ಟು ದೀರ್ಘವಾಗಿ ನಡೆದಿದ್ದರಲ್ಲಿ ಕೇಶವಾನಂದ ಭಾರತಿ ಕೇಸ್ ಪ್ರಥಮ, ಆನಂತರದಲ್ಲಿ ಆಧಾರ್ ಕೇಸು, ಆನಂತರದಲ್ಲಿ ರಾಮಜನ್ಮಭೂಮಿ ಕೇಸು. ಈ ಥರ 3 ಕೇಸುಗಳು ಈಗಿರೋದು. ಕೇಶವಾನಂದ ಭಾರತಿ ಕೇಸು ಅದರಲ್ಲಿ ತುಂಬ ದೀರ್ಘವಾಗಿ ನಡೆದದ್ದು. ಆ ರೀತಿಯಿಂದ ಎಲ್ಲ ದಾಖಲೆಗಳನ್ನು ಹೊಂದಿಕೊಂಡು ಅದರ ಫಲಶ್ರುತಿ ಏನು ಬಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ಅಂದರೆ ಸಂವಿಧಾನಗಳು ನಿಮಗೆ ಬದಲು ಮಾಡಿದೆ ಅಂತ, ಅದರಲ್ಲಿ ನೀವು ಅಮೆಂಡ್ಮೆಂಟ್ಗಳು ಅಂತ ಬದಲಾವಣೆಗಳನ್ನು ತಂದರೂ ಕೂಡ ಅದರ ಮೂಲಭೂತ ಆಶಯಗಳೇನಿವೆ ಅದನ್ನು ಯಾವತ್ತಿಗೂ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವರ್ಡಿಕ್ಟ್ ಅದರಿಂದ ಬಂತು. ಆದ್ದರಿಂದ ಇವತ್ತು ನಿಮಗೆ ಬಹುಶಃ ಸಂವಿಧಾನ ಉಳಿದಿರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ.
0: ಖಂಡಿತ ಖಂಡಿತ.
1: ಯಾಕಂದರೆ ಇಲ್ಲದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಪಕ್ಷಗಳು ಬರಲಿ ಆ ಪಕ್ಷಗಳ ಅಭಿರುಚಿಗೆ ಸರಿಯಾಗಿ ಅಲ್ಲಿ ಕಾರ್ಯಗಳು ನಡೆಯೋದು.
0: ನ್ಯಾಯಪಂಡಿತರು ಕೂಡ ಬಹಳ
1: ತುಂಬಾ ಇವತ್ತು ಕಾನೂನು ವಿದ್ಯಾರ್ಥಿಗಳು ಕೇಶವಾನಂದ ಭಾರತಿ ಮುಖದ್ದಮೆಯನ್ನು ಕಲಿಯದೆ ಅವನಿಗೊಬ್ಬ ಕಾನೂನು ಪದವಿಯನ್ನು ಅವನಿಗೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ. ಸ್ವಾಮಿಗಳಿಗೆ ಅದರ ಮಹತ್ವ ಅಷ್ಟು ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅದು ಗೊತ್ತಾಗ್ತದೆ. ಯಾಕಂದರೆ ನಮಗೆ ಟೆಕ್ನಿಕಲಿ ಅದರದ್ದು ತಾಂತ್ರಿಕವಾಗಿ ಅದರ ಜ್ಞಾನ ಇಲ್ಲ. ಅದೊಬ್ಬ ಲಾಯರಿಗೆ ಗೊತ್ತಾದಾಗ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ಹೊರಗಿಂದ ಮಾತಾಡುವಾಗ ನಮಗೆ ಅದರ ಮಹತ್ವ ಏನಂತ ಗೊತ್ತಾಗ್ತದೆ. ಇವತ್ತಿಗೆ ಈಗ ಈ ವರ್ಷಕ್ಕೆ 50 ವರ್ಷ ಆಯಿತು ಆ ಕೇಸಿಗೆ ವಿಧಿ ಬಂದು. ಹಾಗೆ ನಾನು ಆ ಬಗ್ಗೆ ಒಂದು ಒಳ್ಳೆ ಒಂದು ಸೆಮಿನಾರು ಒಂದು ಇವೆಂಟ್ ಮಾಡಬೇಕು ಅಂತ ನಾನು ಹೊರಟಿದ್ದೇನೆ.

0: ಸ್ವಾಮೀಜಿಯವರೇ, ಬಹಳ ಸರಿಯಾದ ಒಂದು ಸಮಯದಲ್ಲಿ ತಾವು ಪೀಠಗ್ರಹಣ ಮಾಡಿದ್ದೀರಿ. ಬಹುಶಃ ಈಗ ಕೇರಳ ಸರ್ಕಾರದ ಒಂದು ವ್ಯವಸ್ಥೆಗಳು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಗಳು, ಈಗ ಕರ್ನಾಟಕಕ್ಕೆ ಕೇರಳ ಈ ಕಾಸರಗೋಡು ಸೇರಬೇಕು ಎನ್ನುವಂಥ ಹಕ್ಕೊತ್ತಾಯಗಳು ಹಿಂದಿನಿಂದಲೂ ಇತ್ತು. ಬಹುಶಃ ಹಿರಿಯ ಸ್ವಾಮೀಜಿಯವರು ಕೂಡ ಅದಕ್ಕೆ ತಮ್ಮ ಧ್ವನಿಗೂಡಿಸಿದ್ದು ಕೂಡ ಉಂಟು. ಆದರೆ ಅದು ಹಾಗೆ ಉಳಿದಿದೆ. ಈಗ ಸರ್ಕಾರದ ನೀತಿ ನಿಯಮಗಳು ಏನೇ ಇರಲಿ, ಆದರೆ ಒಬ್ಬ ಸ್ವಾಮೀಜಿಯಾಗಿ ಸನಾತನವಾದಂತಹ ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಅದಕ್ಕೆ ರಾಜ್ಯ, ದೇಶ, ಭಾಷೆ ಈ ಒಂದು ಪರಿಭೇದ ಖಂಡಿತ ಇಲ್ಲ. ಈ ನಿಟ್ಟಿನಲ್ಲಿ ಬಹುಶಃ ಈಗ ಒಂದು 3 ವರ್ಷ ಆಯಿತು ನೀವು ಅಧಿಕಾರ ಗ್ರಹಣ ಮಾಡಿಕೊಂಡು, ತಾವು ಈಗ 50ರ ಗಡಿಯನ್ನು ದಾಟಿದವರು. ಇನ್ನು ಮುಂದೆ ಅನೇಕ ಯೋಜನೆಗಳು ತಮ್ಮಲ್ಲಿರ್ಬೋದು. ಬಹಳ ಪ್ರಮುಖವಾಗಿ ಇಂಥದ್ದಾಗಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಹೇಗೆ
1: ಅಂದರೆ, ಮಠ ಮೊದಲಿಂದಲೂ ಕನ್ನಡ ಸಂಸ್ಕೃತಿಗೆ, ಕನ್ನಡಕ್ಕೆ ಬಹಳ ಕೊಡುಗೆ ನೀಡ್ತಾ ಇದೆ. ಅದು ಹಿಂದೆ ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ನನಗೆ ಈಗಾಗಲೇ ಹೇಳಿದೆ ಕನ್ನಡ ಮಾಧ್ಯಮದ ಕುರಿತು. ಇವತ್ತು ನೋಡಿ, ಇವತ್ತೀಗ 90 ದಿವಸದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಅದರಲ್ಲಿ 99% ಕೂಡ ನಡೆಯುವುದು ಕನ್ನಡದ ಕಾರ್ಯಕ್ರಮ, ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಆ ರೀತಿಯಲ್ಲಿ ಇವತ್ತು ಕನ್ನಡ ಶಾಲೆಯನ್ನು ನಾವು ಮಠದಿಂದ ನಡೆಸ್ತಾ ಇದ್ದೇವೆ. ಅದು ಹಾಗೆ ಮುಂದುವರಿತದೆ. ದುರಂತ ಅಂದರೆ ನಮಗೆ ಕನ್ನಡ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಕೂಡ ಕನ್ನಡದಲ್ಲೇ ಕಲಿತದ್ದು, ಕನ್ನಡದ ಅಭಿಮಾನಿಗಳು. ನಿಮಗೆ ನಾನು ಸುಮ್ಮನೆ ಒಂದು ಸಣ್ಣ ವಿಷಯ ಆದರೂ ಹೇಳ್ತೇನೆ ಏನಂದರೆ, ನನ್ನ ಪೂರ್ವಾಶ್ರಮದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಸೈನ್ ಆಗ್ತಿದ್ದೆ. ನಾನು ಸ್ವಾಮಿಗಳಾದ ಮೇಲೆ ಸಚ್ಚಿದಾನಂದ ಭಾರತಿಯಿಂದ ಕನ್ನಡದಲ್ಲಿ ಹಾಕ್ತಿದ್ದೆ. ನಾನು ಸಾಧಾರಣ ಎಲ್ಲರೂ ತುಳು ಅಥವಾ ಸಂಸ್ಕೃತ ಈ ಥರ ಹಾಕ್ತಾರೆ. ನಾನು ಸಂಸ್ಕೃತ ಇದರಲ್ಲಿ ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ನಮಗೊಂದು ಒಂದು ಧೈರ್ಯ ಬರಲಿಕ್ಕೆ ಕಾಸರಗೋಡಲ್ಲಿ ಇದ್ದುಕೊಂಡು. ರಾಜಕೀಯ ಕಾರಣಗಳಿಂದಾಗಿ ಕಾಸರಗೋಡು ಇನ್ನು ಕರ್ನಾಟಕಕ್ಕೆ ಸೇರಲಿಕ್ಕೆ ಅದು ಏನು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ. ಅದರ ಅದಕ್ಕೆ ಅದರದ್ದೇ ಆದಂಥ ತಾಂತ್ರಿಕವಾದಂಥ ತೊಂದರೆಗಳಿರ್ತದೆ. ಏನಾಗ್ತದೆ ಗೊತ್ತಿಲ್ಲ. ಆದರೆ ಅದು ಭಾವನಾತ್ಮಕವಾಗಿ ಕಾಸರಗೋಡು ಕರ್ನಾಟಕದೊಂದಿಗೆ ಗುರುತಿಸಿಕೊಳ್ಬೇಕು. ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂಬಂಧ ಆದರೂ ಕಾಸರಗೋಡು ಕರ್ನಾಟಕದೊಂದಿಗೆ ಅದು ಬೆಳಿಬೇಕನ್ನೋದು ನಮ್ಮ ಆಶಯ. ಬಹಳ ಕನ್ನಡಿಗರು ಕಮ್ಮಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳ ನಿಮಿತ್ತ ಇರ್ಬೋದು ಅಥವಾ ಇಲ್ಲಿಯ ಪರಿಸ್ಥಿತಿಯ ನಿಮಿತ್ತ ಇರ್ಬೋದು, ವಾತಾವರಣದ ನಿಮಿತ್ತ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಕಾಸರಗೋಡಲ್ಲಿ ಕನ್ನಡ ಹಿಂದಿನ ವೈಭವವನ್ನು ಕಾಣಬೇಕು, ಕನ್ನಡಿಗರು ಕನ್ನಡಿಗರಾಗಿಯೇ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಭಾಷೆಗಳಲ್ಲಿ ನಮಗೇನು ಯಾವುದೇ ವಿರೋಧ ಇಲ್ಲ. ಎಲ್ಲ ಭಾಷೆಗಳು ನಮ್ಮ ದೇಶದ ಭಾಷೆಗಳದು. ನಾವು ಕನ್ನಡವನ್ನು ಪ್ರೀತಿಸ್ತೇವೆ, ಮಲಯಾಳವನ್ನು ಪ್ರೀತಿಸ್ತೇವೆ ಅಥವಾ ಹಿಂದಿಯನ್ನು ಎಲ್ಲವನ್ನು ಪ್ರೀತಿಸ್ತೇವೆ. ನಮಗೆ ನಮ್ಮದೇ ಆದಂಥ ಒಂದು ಮಾತೃಭಾಷೆ ಅಂತ ಇರ್ತದೆ, ಅದನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೇವೆ.
0: ಪೂಜ್ಯ ಸ್ವಾಮೀಜಿಗಳೇ, ತುಂಬ ವಿಚಾರಗಳು ತಮ್ಮಿಂದ ಬಂತು. ಬಹುಶಃ ಈಗ ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಆಶ್ರಯ ತಾಣವಾಗಿರತಕ್ಕಂತಹ ಒಂದು ಶ್ರೀಮಠ. ಇದರಲ್ಲಿ ಈಗ ತಾವು ಮಾಡ್ತಿರುವಂಥ ಕೆಲಸ ಕೂಡ ಅದೇ, ಹಿರಿಯರ ಪರಂಪರೆಯನ್ನು ಮುಂದುವರಿಸುವುದು, ಅದರ ಜೊತೆಗೇ ಹೊಸ ಸಮಾಜಕ್ಕೆ ಬೇಕಾದದ್ದನ್ನು ಕೊಡುವಂಥ ಒಂದು ಪ್ರಯತ್ನ. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರುವಂಥದ್ದು ಕಲಾಸಾರಂಗದಲ್ಲಿ. ಈಗ ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಒಂದು ಆಧ್ಯಾತ್ಮದ ಒಂದು ಅನುಸರಣೆ ಅಥವಾ ಧಾರ್ಮಿಕವಾದಂಥ ಚಿಂತನೆ, ಈಗಿನ ಮಕ್ಕಳಿಗೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಬೇರೆ ಬೇರೆ ಒತ್ತಡಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕವಾದಂಥ ಶಾಂತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಎಳೆಯ ತಲೆಮಾರಿಂದ ನಮಗೆ ಆಗಬೇಕು. ಆ ಬಗ್ಗೆ ಏನು ಹೇಳ್ತೀರಿ ತಾವು?
1: ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾನೆ, ಸ್ವಧರ್ಮೀ ನಿಧನಂ ಶ್ರೇಯಃ ಅಂತ. ಯಾಕಂದರೆ ನಮ್ಮ

0: ನಮ್ಮ ಧರ್ಮದಲ್ಲಿ ನಾವು ಬಾಳಬೇಕು. ಹಾಗೆಂತ ಹೇಳಿ ಇತರ ಮತಗಳನ್ನು ನಾವು ದ್ವೇಷಿಸಬೇಕು ಅಂತ ಅದು ದೇವರು ಹೇಳೋದಿಲ್ಲ, ನಾವು ಹೇಳೋದಿಲ್ಲ. ನಾವು ಇತರ ಮತದವರನ್ನು ನಾವು ಪ್ರೀತಿಸಿಕೊಂಡು ನಮ್ಮ ಧರ್ಮ ನಮಗೆ ಮುಖ್ಯ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ನಮ್ಮ ಧರ್ಮದಲ್ಲಿ ಇದ್ದುಕೊಂಡು ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡಿಕೊಂಡು ಇತರ ಮತದವ್ರನ್ನು ಕೂಡ ನಾವು ಪ್ರೀತಿಸಿಕೊಂಡು ಆ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅದು ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ದೇವಧರ್ಮ ದೇಶ ಧರ್ಮ ಅಂತ, ನಾವು ದೇವರನ್ನು ನಮ್ಮ ಧಾರ್ಮಿಕವಾದ ನಂಬಿಕೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತೇವೆ ಅದೇ ರೀತಿಯಲ್ಲಿ ನಾವು ರಾಷ್ಟ್ರವನ್ನು ಕೂಡ ಗೌರವಿಸಬೇಕು ಮತ್ತು ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಆಗ ಮಾತ್ರ ರಾಷ್ಟ್ರ ಇನ್ನಷ್ಟು ಸದೃಢ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದರೆ ಇವತ್ತು ರಾಷ್ಟ್ರವನ್ನು ಪ್ರೀತಿಸಿದರೆ ಅಥವಾ ರಾಷ್ಟ್ರದ ಬಗ್ಗೆ ಮಾತಾಡಿದರೆ ಅದಕ್ಕೆ ಏನೋ ಒಂದು ಅರ್ಥ ಬರುವ ಒಂದು ಕಾಲ ಬಂದಿದೆ ಈಗ. ಹಾಗಿರುವಾಗ ಅದಲ್ಲ, ನಾವು ದೇವರನ್ನು ಪ್ರೀತಿಸಿದ ಹಾಗೆ ದೇಶವನ್ನು ಕೂಡ ಪ್ರೀತಿಸಬೇಕು. ಆ ರೀತಿಯಲ್ಲಿ ಮುಂದಿನ ಜನಾಂಗ ಮುಂದುವರಿಬೇಕು ಮತ್ತು ಅವರವರ ಧರ್ಮದ ಬಗ್ಗೆ ಅವರವರ ಯುವ ಪೀಳಿಗೆಗೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕು ಮತ್ತು ಅದರ ಅರಿವು ಬೇಕು. ಆಗ ನಮ್ಮ ಸಮಾಜದಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ. ಯಾಕೆಂದರೆ ನಾವು ಈಗ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ತೇವೆ, ಒಂದ ಚಿಕ್ಕ ಮಕ್ಕಳು ಇಲ್ಲದಿದ್ದರೆ ಒಂದು 50 ವರ್ಷ ಆದಮೇಲದವರು ಅಥವಾ 40 ವರ್ಷ ಆದಮೇಲೆ ಒಂದು 20 ವರ್ಷ 15 ವರ್ಷದವರು 30 ವರ್ಷದವರೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ. ಖಂಡಿತವಾಗಿ ಅವರು ಇದರಲ್ಲೇ ಪಾಲ್ಗೊಳ್ಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಗಳು ನಮ್ಮ ಧಾರ್ಮಿಕ ಅರಿವುಗಳು ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ ಪಂಚಾಂಗ ಹೇಳೋದು ನಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ನಮ್ಮ ಕಲಾ ಸಾಂಸ್ಕೃತಿಕ ಶ್ರೀಮಂತಿಕೆಗಳು.
1: ಖಂಡಿತ
0: ಅದೆರಡನ್ನೂ ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಆ ರೀತಿಯಲ್ಲಿ ನಾವು ಈಗಿನ ಯುವಜನತೆಗೆ ನಮ್ಮ ಸಂದೇಶ ಅಂದರೆ ಜಾಗೃತರಾಗಬೇಕು ಈ ವಿಷಯಗಳಲ್ಲಿ, ಧರ್ಮದ ಮತ್ತು ರಾಷ್ಟ್ರದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು, ಅದರ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು. ಆಗ ಖಂಡಿತವಾಗಿ ನಮ್ಮ ದೇಶ ಭಾರತ ದೇಶ ವಿಶ್ವಗುರು ಆಗ್ತದೆ.
1: ತುಂಬ ಧನ್ಯವಾದಗಳು ಸ್ವಾಮೀಜಿ. ಬಹುಶಃ ಇಂಥ ವಿಚಾರಗಳೆಲ್ಲ ತಮ್ಮಂಥವರ ಬಾಯಿಂದಲೇ ಬರಬೇಕು. ಶಂಖದಿಂದಲೇ ತೀರ್ಥ ಬಂದಾಗ ಸ್ವಲ್ಪ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಿಮ್ಮ ಜೊತೆಗೆ ಮಾಡಿರುವಂತಹ ಈ ಒಂದು ಸಂವಾದ ಏನಿದೆ ಅದು ಅನೇಕರಿಗೆ ಒಂದು ಪ್ರಚೋದನಾತ್ಮಕವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಗಡಿನಾಡಿನ ಈ ಒಂದು ಭಾಗದ ಶ್ರೀ ಮಠಕ್ಕೆ ಬಂದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗಾಗಿ ನೀವು ಕೊಟ್ಟದ್ದಕ್ಕೆ ಬೇಕಾಗಿ ವಿಶೇಷವಾಗಿ ಸಾರಂಗದ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಶ್ರೋತೃವರ್ಗದ ಪರವಾಗಿ ತಮಗೆ ಪ್ರಣಾಮಗಳು.
0: ನಿಮ್ಮ ಸಾರಂಗ ಇದರ ವಾಹಿನಿಯ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ. ಖಂಡಿತವಾಗಿ ನಮಗೊಂದು ಹೆಮ್ಮೆ ವಿಷಯ. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿಯ ಒಂದು ಪ್ರಜೆಗಳಾಗಿ ನಮಗೆ ನಿಮ್ಮ ವಾಹಿನಿಯ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ನಿಮ್ಮ ವಾಹಿನಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾಗಿ ಕೆಲಸಗಳನ್ನು ಮಾಡಲಿ, ವಾಹಿನಿಗೆ ಇನ್ನಷ್ಟು ಹೆಸರು ಬರಲಿ ಅಂತ ನಮ್ಮ ಹಾರೈಕೆ.
1: ತುಂಬ ಧನ್ಯವಾದಗಳು. ಶ್ರೋತೃಗಳೇ, ಪೂಜ್ಯ ಪರಮ ಪೂಜ್ಯರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಚಾತುರ್ಮಾಸ್ಯದ ಈ ವೇಳೆಯಲ್ಲಿ ಕಲಾ ಕಾರ್ಯಕ್ರಮಗಳು ನಿರಂತರ ಒಂದು ಸಮಾರಾಧನೆ ರೀತಿಯಲ್ಲಿ ಇಲ್ಲಿ ನಡೆಯುತ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಂಥ ಕಲಾವಿದರನ್ನು ಗೌರವಿಸಿಕೊಂಡು ಎಲ್ಲರನ್ನು ಮಾತಾಡಿಸಿಕೊಂಡು ಭಕ್ತರಿಗೂ ದರ್ಶನವನ್ನು ಕೊಟ್ಟುಕೊಂಡು ಆ ಮೂಲಕ ಎಲ್ಲರ ಒಂದು ಸ್ವಾಮೀಜಿಯಾಗಿ ಇರತಕ್ಕಂಥವರು ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ಅವರಿಗೆ ಸಮಸ್ತ ನಮ್ಮ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಸಾರಂಗ ಬಳಗದ ಎಡ್ವರ್ಡ್ ಲೋಬಾವರಿದ್ದಾರೆ, ಹಾಗೆ ಕ್ಷೇತ್ರದ ಆಡಳಿತಾಧಿಕಾರಿಯಾದಂಥ ರಾಜೇಂದ್ರ ಕಲ್ಲೂರಾಯರಿದ್ದಾರೆ, ನಮ್ಮ ಆತ್ಮೀಯರಾದ ಕಲಾವಿದರು ಹರಿದಾಸರು ಟಿವಿರಾವ್ ಪೇಜಾವರವರು ಕೂಡ ಇದ್ದಾರೆ. ಈ ಎಲ್ಲ ಜನರ ಜೊತೆಗೆ ಇವತ್ತು ಸಾಕಷ್ಟು ಕಲಾವಿದರು ಸೇರಿದ್ದಾರೆ, ತುಂಬ ಕಲಾಸಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಒಂದು ರೀತಿಯ ನಿಜವಾದಂಥ ಸತ್ಸಂಗ ಇಲ್ಲಿ ನಡೀತಾ ಇರುವಂಥದ್ದು. ಕಲಾ ಸಾರಂಗಕ್ಕೆ ಬಹಳ ಧನ್ಯತಾ ಭಾವ ಬಂದಿದೆ. ಇದು ನಮ್ಮ ಸ್ವಾಮೀಜಿಯವರ ಮಾತುಗಳು. ಮುಂದಿನ ಕಲಾ ಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರಿಂದ ಊರಿಗೆ ನಮ್ಮ ಸಂಚಾರ. ನಾವು ಯಾವತ್ತೂ ಜಂಗಮರು, ಹಾಗಾಗಿ ನಿಂತಲ್ಲಿ ನಿಲ್ಲುವುದು ಮನುಷ್ಯನ ಪ್ರವೃತ್ತಿ ಅಲ್ಲ. ಈ ಊರು ಕೇರಿ ಕಾರ್ಯಕ್ರಮದ ಮೂಲಕವಾಗಿ ಸಾಕಷ್ಟು ಮಂಗಳೂರಿನ ಆಸುಪಾಸಿನ ಸ್ಥಳಗಳನ್ನು ಪರಿಚಯಿಸುವಂತಹ ಪ್ರಯತ್ನವನ್ನ ಕಳೆದ ಕೆಲವು ತಿಂಗಳುಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಮಂಗಳೂರಿನ ಪೇಟೆಯ ಪರಿಚಯ ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ವಿಸ್ತಾರವಾಗಿದೆ ನೋಡಿ ನಮ್ಮ ಊರು. ಊರು ಕೇರಿ ಈ ಎರಡನ್ನು ಕೂಡ ಪರಿಚಯಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ್ದು. ಹಾಗಾಗಿ ಈ ಸಲ ಎಲ್ಲಿಗೆ ಹೋಗೋಣ ಅಂತ ನಾನು ಆಲೋಚನೆ ಮಾಡುವಾಗ ನಮ್ಮ ಸಾರಂಗ ತಡ್ಡ ಒಂದು ಸೂಚನೆ ಕೊಟ್ಟಿತ್ತು, ಬೆಂದುರ್ವೆಲ್ ಕಡೆ ಹೋದರೆ ಆದೀತು ಅಂತ. ಹಾಗಾಗಿ ಆರ್ ಜೆ ಬಿಂದ್ಯಾ ಕುಲಾಲ್ ಹಾಗೆ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರ ಜೊತೆಗೆ ಈಗ 5ನೇ ನಂಬರ್ ಬಸ್ಸನ್ನು ನಾನು ಹತ್ತಿದ್ದೇನೆ. ಆ ಬಸ್ಸಿನಲ್ಲಿ ಈಗ ಮುಂದುವರಿದು ಬೆಂದೂರು ಹತ್ರ ಇಳಿದಿದ್ದೇವೆ. ಬೆಂದೂರಿಂದ ಇಳಿದು ಎಡಗಡೆಗೆ ತಿರುಗಿದಂತಹ ರಸ್ತೆ. ಈ ರಸ್ತೆ ಕದ್ರಿಗೆ ಹೋಗುವಂತ ರಸ್ತೆ. ಅಲ್ಲಿಂದ ಮತ್ತೆ ಅದು ಬೇರೆ ಬೇರೆ ತಿರುಗಳನ್ನು ಪಡೀತದೆ. ಅಲ್ಲಿವರೆಗೆ ನಾವು ಹೋಗುವುದಕ್ಕಿಲ್ಲ. ಈಗ ನಡ್ಕೊಂಡು ನಮಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಲಗಡೆಗೆ ಬಹಳ ದೊಡ್ಡ ಒಂದು ಆಸ್ಪತ್ರೆ ಕಾಣಿಸ್ತಾ ಇದೆ. ತಮ್ಗೆ ಗೊತ್ತಿದೆ, ಈ ಆಸ್ಪತ್ರೆ ಕೊಲಾಸು ಆಸ್ಪತ್ರೆ, ಹೆಸರುವಾಸಿಯಾದಂತಹ ಮಂಗಳೂರಿನ ಒಂದು ಆಸ್ಪತ್ರೆ ಇದು. ಇಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳಿಗೆ ಬೇಕಾದ ಸೌಲಭ್ಯಗಳಿವೆ. ಹೆಸರಾಂತ ವೈದ್ಯರುಗಳು ಕೂಡ ಇಲ್ಲಿದ್ದಾರೆ. ಅದರ ಸೇವೆಯನ್ನ ದಿನಂಪ್ರತಿ ಊರು ಪರ ಊರಿನ ಜನ ಪಡ್ಕೊಳ್ತಾ ಇದ್ದಾರೆ. ಒಂದು ಸುತ್ತು ಈ ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ. ಈಗ ನಾವು ಕೊಲಸ ಆಸ್ಪತ್ರೆಯಿಂದ ಹೊರಗೆ ಬಂದು ಎದುರು ನೋಡಿದರೆ ಒಂದು ವಿಶಾಲವಾದ ಪ್ರಾಂಗಣ ಇದೆ. ಇದೊಂದು ವಸತಿ ಪ್ರದೇಶ. ಎಜೆ ಶೆಟ್ಟರ ಮನೆ ಇಲ್ಲಿ ಕಾಣಿಸ್ತಾ ಇದೆ. ಎಜೆ ಶೆಟ್ಟರು ಉದ್ಯಮ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಂಗಳೂರಿನಲ್ಲಿ ತುಂಬಾ ಹೆಸರು ಮಾಡಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಎಜೆ ಶೆಟ್ಟಿ. ಅವರ ಕಂಪೌಂಡ್ ಒಳಗೆ ನಾವು ಹೋಗೋದಕ್ಕಿಲ್ಲ, ಅವರ ನಿವಾಸ ಇಲ್ಲಿ ಎನ್ನುವುದನ್ನು ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಾವು ಕೆಳಗೆ ಬಂದಿದ್ದೇವೆ. ಕೆಳಗೆ ಬಂದು ಒಂದು 10 ಹೆಜ್ಜೆ ನಾವು ಮುಂದೆ ಬಂದಾಗ ಇಲ್ಲೊಂದು ಪಡಿ ವೆಳರೋಡ್ ಇನ್ಸ್ಟಿಟ್ಯೂಷನ್ ಅಂತ ನಮ್ಗೆ ಕಾಣಿಸ್ತಾ ಇದೆ. ಪಡಿ ವೆಳರೋಡ್ ಸಂಸ್ಥೆ ಇದೊಂದು ನೋಂದಾಯಿತ ಸರಕಾರೇತರ ಸಂಸ್ಥೆ. 25ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಕಳೆದ 25 ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಇದು. ಮಕ್ಕಳಿಗೆ ಮೌಲ್ಯಯುತ ಮತ್ತು ಜೀವನ ಸಂಬಂಧಿ ಶಿಕ್ಷಣ ಲಭ್ಯಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ, ಮಕ್ಕಳ ಪೋಷಕರು, ಸಮುದಾಯಾಧಾರಿತ ಸಂಘ ಸಂಸ್ಥೆಗಳಿಗೂ ಅಗತ್ಯ ತರಬೇತಿ ಸಮಾಲೋಚನಾ ಸಭೆಗಳನ್ನು ಇದು ನಡೆಸಿಕೊಂಡು ಬಂದಿದೆ. ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣೆ ಹಿನ್ನೆಲೆಯಲ್ಲೂ ಕೂಡ ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಸ್ಥಳೀಯ ಮತ್ತು ರಾಜ್ಯ ಇಲಾಖೆ ಸರ್ಕಾರಗಳೊಂದಿಗೆ ವಕಾಲತ್ತುಗಳನ್ನು ಕೂಡ ನಡೆಸ್ತಾ ಬಂದಿದೆ. ಅದರ ಜೊತೆಗೆ ಸಮೀಕ್ಷೆ, ಅಧ್ಯಯನಗಳು, ಸಮಾನ ಮನಸ್ಕರ ಸಮ್ಮಿಲನಗಳು, ಶಿಕ್ಷಣ ಸಮಾವೇಶಗಳು, ಹೀಗೆ ಆ ಚಟುವಟಿಕೆಗಳ ಮೂಲಕ ಉತ್ತಮ ಶಿಕ್ಷಣ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ನೀತಿ ನಿಯಮಗಳನ್ನು ಜಾರುಗೊಳಿಸುವಲ್ಲಿ ಅದು ಸಫಲವಾಗಿದೆ. ಇದರ ಪರಿಣಾಮವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು, ರಾಜ್ಯ ಮಟ್ಟದ ಇಲಾಖೆಗಳು ಕೂಡ ಈ ಸಂಸ್ಥೆಯನ್ನು ಗುರುತಿಸುವ ಹಾಗಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಲಭ್ಯಗೊಳಿಸುವುದು, ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಗಳಿಂದ ಮುಕ್ತಗೊಳಿಸುವುದು, ಜೊತೆಗೆ ವಿಶೇಷ ಅಗತ್ಯವಿರುವ ಮಕ್ಕಳನ್ನು ಮುನ್ನೆಲೆಗೆ ತರುವುದು, ಅವರಿಗೆ ಪೂರಕ ವಾತಾವರಣ ಒದಗಿಸುವುದು ಇಂದಿಗೂ ಒಂದು ಸವಾಲಾದಂಥ ವಿಷಯ. ಇದಕ್ಕೆ ವಿಭಿನ್ನ ಚಿಂತನೆ, ಯೋಜನೆ, ಪೂರಕ ವ್ಯವಸ್ಥೆಗಳ ಅಗತ್ಯ ಕೂಡ ಇದೆ ಎಂಬುದನ್ನು ಮನಗಂಡು ಈ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ. ಸ್ಥಳೀಯ ಆಡಳಿತ, ಸರ್ಕಾರ, ವಿವಿಧ ಇಲಾಖೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು, ಪೋಷಕರು ಇವರೆಲ್ಲ ಒಂದೆಡೆ ಸೇರಿ ಈ ಬಗ್ಗೆ ಚರ್ಚಿಸಿ ಯೋಜಿಸಿ ಕಾರ್ಯಗೊಳಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಯತ್ನ ಮಾಡಿದೆ. ಆಮೇಲೆ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಮೌಲ್ಯಯುತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಯೋಜನೆಗಳು 2017-2020 ಈ ಹಿನ್ನೆಲೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಈ ಸಂಸ್ಥೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮಕ್ಕಳ ಪೋಷಕರು, SDMC, ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿದ ಹಾಗೆ ಸಮುದಾಯದ ಸದಸ್ಯರಿಗೆ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸುವುದು. ಇನ್ನೊಂದು ಶಿಕ್ಷಕರಿಗೆ ಬೋಧನಾ ಮತ್ತು ಸೃಜನಶೀಲ ಕಾರ್ಯಾಗಾರಗಳನ್ನು ನಡೆಸುವುದು. ಅದಲ್ಲದೆ ನೊಂದ ಮತ್ತು ನ್ಯಾಯಿಕ ಪ್ರಕ್ರಿಯೆಯಲ್ಲಿರುವಂತಹ ಮಕ್ಕಳಿಗೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಅಗತ್ಯ ಮೂಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದಲ್ಲದೆ ಯೋಜನೆ 25 ಸಂವತ್ಸರಗಳಲ್ಲಿ ಕೈಗೊತ್ತಿಕೊಂಡಂತಹ ಬೇರೆ ಬೇರೆ ವಿಚಾರಗಳು, ಅವುಗಳ ಸಫಲತೆಗಳು ಮತ್ತು ಸಂಸ್ಥೆಯ ಮುಂದಿರುವ ಸವಾಲುಗಳನ್ನು ಸರ್ವರಿಗೂ ತಲುಪಿಸುವಂತಹ ಪ್ರಯತ್ನವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವುದು. ಇನ್ನು ಶೈಕ್ಷಣಿಕ ಸಮಾವೇಶ ಮತ್ತು ಮಕ್ಕಳ ಹಕ್ಕುಗಳ ರಂಗೋತ್ಸವ, ಇದನ್ನು ನಡೆಸಿ ದೀರ್ಘಕಾಲೀನ ಯೋಜನೆಯಾದಂತಹ ಮಕ್ಕಳ ರಕ್ಷಣೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಕಟ್ಟಡ ನಿರ್ಮಾಣ ಇತ್ಯಾದಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಫಲಪ್ರದವಾಗಿ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಳೋಣ.
3: ಕೇಳುಗರೆ, ನಾವೀಗ ಬಂದಿರುವಂತದ್ದು ಪಡಿ ಅನ್ನುವಂತಹ ಸಂಸ್ಥೆಗೆ ಬಂದಿದ್ದೇವೆ. ಈ ಒಂದು ಪಡಿ ಅನ್ನುವಂತಹ ಸಂಸ್ಥೆ ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ. ಮಕ್ಕಳ ದೌರ್ಜನ್ಯವನ್ನ ಒಂದು ತಡೆಗಟ್ಟುವಲ್ಲಿ ಕೂಡ ಹಲವಾರು ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಒಂದು ಮುಖ್ಯಸ್ಥರು ನಮಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಅವರ ಹತ್ರನೇ ಈ ಒಂದು ಪಡಿ ಸಂಸ್ಥೆ ಅಂದ್ರೆ ಏನು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತದೆ ಅನ್ನೋದನ್ನ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು?
4: ರೆನ್ನಿ ಡಿಸೋಜ್ ಅಂತ. ಪಡಿ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಡಿ ಸಂಸ್ಥೆ ಸಾಧಾರಣ ಆರಂಭವಾದದ್ದು ಮಕ್ಕಳ ಜೊತೆ ಕೆಲಸ ಮಾಡಲಿಕ್ಕೆ ಅಂತ. ಅಂದರೆ 1993 ನಾವು ಶಿಕ್ಷಣದಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇಲ್ಲಿಯೇ ಈ ಲೋರ್ಬೆಂದೂರಲ್ಲಿ ಇರುವ ಒಂದು ಸೈಂಟ್ ಜೋಸೆಫ್ ಐಲ್ಯಾಂಡ್ಸಲ್ಲಿ ಡಾಕ್ಟರ್ ಡೆಸ್ಮಂಡ್ ಡಿ ಅಬ್ರಿಯೋ ಅಂತ ಇದ್ದರು. ಸೊ ಅವರು ಶಿಕ್ಷಣ ತಜ್ಞರು ಆಗಿದ್ದರು ಮತ್ತು ಅವರು ಚಿಂತಕರು ಆಗಿದ್ದರು ಮತ್ತು ಸಮಾಜದಲ್ಲಿ ಬದಲಾವಣೆ ಪ್ರಕ್ರಿಯೆಯಲ್ಲಿ ಅದರಲ್ಲೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆಗೆ ತುಂಬ ಕೆಲಸ ಮಾಡಿದವರು, ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅವರು ಒಂದು ಪರಿಕಲ್ಪನೆಯ ನಮ್ಮ ಜೊತೆಗೆ ಹಂಚಿಕೊಂಡರು. ನಾವು ಶಾಲೆಗಳಲ್ಲಿ ಮೌಲ್ಯಯುತ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಏನಾದರೂ ಮಾಡಬಹುದು ಅಂತ ನಿಟ್ಟಿನಲ್ಲಿ ವ್ಯಾಲ್ಯೂವರ್ಡ್ ಎಜುಕೇಷನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು 1993. ಸೊ ಅದು ಬೆಳೀತಾ ಬೆಳೀತಾ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಪ್ರಕ್ರಿಯೆಗೆ ಒಂದಷ್ಟು ಕಾರ್ಯಕ್ರಮ ಮಾಡುತ್ತಾ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಪಡಿ ಅಂತ ಒಂದು ಸಂಸ್ಥೆ ಅವಶ್ಯಕತೆ ಇದೆ ಅಂತ ಹೇಳಿಕೊಂಡು ನಾವು 2014 ಅದನ್ನು ರಿಜಿಸ್ಟರ್ ಮಾಡಿದ್ದೆವು. ಅಲ್ಲಿ ಅಷ್ಟು ಅಂತ ಒಂದು 9 ವರ್ಷ ನಾವು ಸಂಸ್ಥಾ ರೂಪದಲ್ಲಿ ಕೆಲಸ ಮಾಡಿದೆ. ಒಂದು ಚಳುವಳಿ ರೂಪದಲ್ಲಿ ಶಿಕ್ಷಕರ ಜೊತೆಗೆ, ಮಕ್ಕಳ ಜೊತೆಗೆ ಮತ್ತು ಶಿಕ್ಷಣ ಆಸಕ್ತರ ಜೊತೆಗೆಲ್ಲ ಕೆಲಸ ಮಾಡುತ್ತಾ ಶಾಲೆಗಳಲ್ಲಿ ಬದಲಾವಣೆಗಳನ್ನು ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಓದುವ ವಿಧಾನ ಇರ್ಬೋದು, ಕಲಿಸುವ ವಿಧಾನಗಳಿರ್ಬೋದು ಮತ್ತು ಅಲ್ಲಿರುವ ಮಕ್ಕಳಿಗಿರುವ ಹಕ್ಕುಗಳಿರ್ಬೋದು, ಇದನ್ನು ಕಾನೂನಾತ್ಮಕ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ದೆವು. ಈಗ ಪಡಿ ಸಂಸ್ಥೆ ಇಲ್ಲಿ ಮಂಗಳೂರಲ್ಲಿ ನಾವು ಕೆಲಸ ಮಾಡುತ್ತಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಾಲೆ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು 24 ಗಂಟೆ ಕೂಡ ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಚೈಲ್ಡ್ ಲೈನ್ ದಕ್ಷಿಣ ಕನ್ನಡ ಅಂತ ಒಂದು ಯೋಜನೆ ಮೂಲಕ ನಾವು 24 ಗಂಟೆ ಕೂಡ ಕೆಲಸ ಮಾಡ್ತಿದ್ದೇವೆ. ಇದರ ಮೂಲಕ ನಾವು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾವುದೇ ಇಲ್ಲಿ ದಕ್ಷಿಣ ಕನ್ನಡದ ಎಲ್ಲಿಯಾದರೂ ಉಲ್ಲಂಘನೆ ಆದರೆ ಯಾರೋ ಆದರೂ ಫೋನ್ ಮಾಡಿದರೆ ಆ ಫೋನ್ ನಮಗೆ ಬರುತ್ತೆ. ಇಲ್ಲಿ 1098 ಫೋನು ನಮಗೆ ಬಂದ ಮೇಲೆ ನಾವು ನಮ್ಮ ತಂಡದವರು ಅಲ್ಲಿ ಹೋಗಿ ಆ ಮಗುವಿಗೆ ಸಂಬಂಧಪಟ್ಟು ಏನು ಸಮಸ್ಯೆ ಇದ್ದರೂ ಕೂಡ ಸೂಕ್ತ ಪ್ರಾಧಿಕಾರದ ಮೂಲಕ ಅದನ್ನು ಬಗೆಹರಿ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಸೊ ಇದರ ಬಗ್ಗೆ ನಾವು ಚೈಲ್ಡ್ ಲೈನ್ನಲ್ಲಿ ಏನು ಕೆಲಸ ಮಾಡ್ತೇವೆ ಅಂದರೆ ಒಂದು ಅವೇರ್ನೆಸ್ ಮಾಡ್ತೇವೆ ಮತ್ತು ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗದ ಹಾಗೆ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಸೊ ಪ್ರಿವೆನ್ಷನ್ ಮಾಡೋದ್ರ ಮೂಲಕ ಹಕ್ಕುಗಳನ್ನು ಅವರಿಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಅವ್ರಿಗೇನಾದರೂ ಅವಶ್ಯಕತೆ ಇದ್ದರೆ, ಕಾನೂನು ಇದ್ದರೆ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಅದನ್ನು ಪರಿಹಾರ ಮಾಡಲಿಕ್ಕೆ ಸೂಕ್ತವಾಗಿ ತಿಳಿಸ್ತಾ ಇರ್ತೇವೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ ನಾವು ಸಾಧಾರಣ ಒಂದು 8 ಕಡೆಗಳಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಆರಂಭಿಸಿದ್ದೆವು 10 ವರ್ಷಗಳ ಹಿಂದೆ. ಅದು ಈಗ ಎಲ್ಲ ಕಡೆ ಕಾರ್ಯಾಚರಿಸಿ ಅವರೀಗ ಇಂಡಿಪೆಂಡೆಂಟ್ ಆಗಿ ತಮ್ಮದೇ ಆದ ಒಂದು ರಿಜಿಸ್ಟರ್ ಆದ ವೇದಿಕೆ ಮಾಡಿಕೊಂಡು ಸಾಧಾರಣ 1,000 ಹೆಚ್ಚು ವಾಲಂಟಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ ಶಾಲೆಗಳಿಗೆ ಹೋಗಿ ಎಲ್ಲಿಯಾದರೂ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡುವಂಥದ್ದು ಅಥವಾ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಅದಕ್ಕೆ ಪಡಿ ಸಂಸ್ಥೆ ತರಬೇತಿ ನೀಡ್ತಾ ಇದೆ. ಅದರಲ್ಲಿ ಸಾಧಾರಣ ಒಂದು 100 ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಿದ್ದೇವೆ. ಸೊ ಅದರ ಮೂಲಕ ಅವರು 2 ಜಿಲ್ಲೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಮಕ್ಕಳಿಗೆ ಹಕ್ಕುಗಳ ಸಂಬಂಧಪಟ್ಟ ಯಾವುದೇ ತರಬೇತಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಹೇಗೆ, ಈಗ ಇತ್ತೀಚೆಗೆ ಮಕ್ಕಳ ಸಂಸತ್ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ರ ಮೂಲಕ ಒಂದು ಸಮಾಜದಲ್ಲಿ ಒಂದು ಮಕ್ಕಳಿಗೋಸ್ಕರ ಸ್ನೇಹ ಮಾಡುವ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಕೆಲಸ ಮಾಡ್ತಿದೆ. ಸೊ ಪಡಿ ಸಂಸ್ಥೆಯ ಆರಂಭದಲ್ಲಿ ಎಜುಕೇಷನ್ ಕೆಲಸ ಮಾಡ್ತಾರಾದರೂ ಕೂಡ ಸಮುದಾಯ ಇದರಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ನಾವು ಬರೀ ಒಂದು ಸಂಸ್ಥೆ ಮಾತ್ರ ಕೆಲಸ ಮಾಡೋದಲ್ಲ, ಪಡಿ ಸಂಸ್ಥೆಯ ಜೊತೆಗೆ ಎಲ್ಲ ಇಲಾಖೆಗಳು ಕೈ ಜೋಡಿಸಿವೆ. ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇವರಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಮಾಧ್ಯಮದ ಮೂಲಕ ಕೂಡ ನಾವು ಕೆಲಸ ಮಾಡಿ ಒಂದು ಮಕ್ಕಳಿಗೆ ಒಂದು ಮಗುಸ್ನೇಹಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಈ ಪಡಿ ಸಂಸ್ಥೆ ಕೆಲಸ ಮಾಡ್ತಿದೆ. ಈಗ ಮುಂದಿನ ಯೋಜನೆಯಾಗಿ ನಾವು ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಸಂಸ್ಥೆಯನ್ನು ಕೂಡ ಆರಂಭ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ನವರಿಗೆ ಇಂದಿನ ಜನಾಂಗದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಮತ್ತು ಅವರು ಯಾವ ರೀತಿ ಕೌನ್ಸಿಲಿಂಗ್ ಆಸ್ಪೆಕ್ಟ್ಸ್ ಮೇಲೆ ಅದರ ಮೇಲೆ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವೀಗ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇಡೀ ಸಮುದಾಯದವರು ಬರೀ ದಶಕಗಳ ಜಾಲ್ಯ ಮಾತ್ರ ಅಲ್ಲ, RTE ಇಂಪ್ಲಿಮೆಂಟೇಷನ್ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಕೂಡ ನಾವೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ಬೆಂದೂರುವೆಯಲ್ಲಿ ನಮಗೆ ಸಾಧಾರಣ ಒಂದು 25-26 ವರ್ಷದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಈ ಬೆಂದೂರು ವಾತಾವರಣದಲ್ಲಿ ನಾವು ಸಂಸ್ಥೆ ರೂಪದಲ್ಲಿ ಬೆಳೆದದ್ದು. ಇಲ್ಲಿಂದ ಕಾರ್ಯಕ್ರಮಗಳೆಲ್ಲ ನಮ್ಮ ರಾಜ್ಯಕ್ಕೆ ಆಗಲಿ ಜಿಲ್ಲೆಗೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವು. ಸೊ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಏನಂದರೆ ಇದು ಒಂದು ನಗರದ ಮಧ್ಯಭಾಗದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊರಗಡೆ ಇದ್ದಾಗೆ ಇರುವಂಥ ಒಂದು ಇದು ಇರುವಂಥ ಪ್ರದೇಶ. ಮತ್ತು ಇಲ್ಲಿಯ ವಾರ್ಡಲ್ಲೆಲ್ಲ ಭಾಳ ಫ್ಯಾಮಿಲೀಸ್ ಎಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿದ್ದುಕೊಂಡು ಯಾವುದೇ ಒಂದು ಇದಿಲ್ಲ, ತಕರಾರಿಲ್ಲದೆ ಶಾಂತಿ ಪ್ರೀತಿಯಿಂದ ಇರುವ ಒಂದು ಪ್ರದೇಶ ಆಗಿದೆ. ಮತ್ತು ಹೊರಗಿನಿಂದ ಬರುವವರಿಗೆ ತುಂಬ ಆಕ್ಸೆಸ್ ಕೂಡ ಇದೆ. ಈ ಕಡೆಯಿಂದ ತಲಪಾಡಿಯಿಂದ ಅಥವಾ ಬ್ಯಾಂಗ್ಳೂರಿಂದ ಬರುವವರಿಗೆಲ್ಲ ಹತ್ತಿರ ಇರುವ ಪ್ಲೇಸ್ ಆಗಿದೆ. ನಾವು ಒಂದು ಕಳೆದ 25 ವರ್ಷಗಳಿಂದ ಇದೇ ವಾತಾವರಣದಲ್ಲಿ ಇದ್ದೆವು. ತುಂಬ ಮಂದಿ ಬರ್ತಾರೆ ಹೋಗ್ತಾರೆ ಮತ್ತು ಅನೇಕ ಮಂದಿ ವಿಸಿಟರ್ಸ್ ನಮ್ಮ ಸಂಸ್ಥೆಗೆ ಬರ್ತಾರೆ. ಬೆಂದೂರುವೆಲ್ಲ ಜಾಗಕ್ಕೆ ಬಂದು ವಿಸಿಟರ್ಸ್ ಬಂದು ಇಲ್ಲಿಗೆ ತಿಳ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಹೋಗ್ತಾರೆ ಅವರು. ಹಾಗೆ ಪಡಿ ಸಂಸ್ಥೆ ಆ್ಯಕ್ಚುಲಿ ಮಕ್ಕಳ ಹಕ್ಕುಗಳ ನೆಟ್ಟೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪೈನರ್ ಸಂಸ್ಥೆ, ಮಕ್ಕಳ ಹಕ್ಕುಗಳಲ್ಲಿ ಕೆಲಸ ಮಾಡಿದ್ದರಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ಗಳನ್ನು ಪಾಲಿಸಿ ಲೆವೆಲ್ ಚೇಂಜ್ ಮಾಡಲಿಕ್ಕೆ ಕೆಲಸ ಮಾಡಿದ್ದೆವಂಥದ್ದು. ಬಹಳ ಮುಖ್ಯವಾದ ಪಾಲಿಸಿಗಳನ್ನು ಚೇಂಜ್ ಮಾಡಲಿಕ್ಕೆ ಒಂದು ಅದರಲ್ಲಿ ಸಾಧಾರಣ 2-3 ವರ್ಷ ಹಿಂದೆ ಇಡೀ ರಾಜ್ಯಕ್ಕೆ ಸಂಚಾಲನಾ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನ ಅಂತ ಒಂದು ಮೂಮೆಂಟ್ ಇದೆ. ಅದು ಪ್ರತಿ 3-4 ವರ್ಷಕ್ಕೊಮ್ಮೆ ಬೇರೆ ಬೇರೆ ಸಂಸ್ಥೆಯವರು ಅದನ್ನು ಜವಾಬ್ದಾರಿ ವಹಿಸಿಕೊಂಡು ಮಾಡ್ತಾರೆ. ನಾವು ಕಳೆದ 4 ವರ್ಷ ಹಿಂದೆ 4 ವರ್ಷ ಅದರ ಸಂಚಾಲಕತ್ವವನ್ನು ವಹಿಸ್ಕೊಂಡಿದ್ದೆವು. ರಾಜ್ಯ ಮಟ್ಟದಲ್ಲಿ ಸಂಚಾಲಕತ್ವವನ್ನು ವಹಿಸಿಕೊಂಡು ಇಡೀ ಕರ್ನಾಟಕದ ಮಕ್ಕಳ ಹಕ್ಕುಗಳ ರಕ್ಷಣೆ, ಬಾಲಕಾರ್ಮಿಕ ರಕ್ಷಣೆ ಮತ್ತು ಚೈಲ್ಡ್ ಮ್ಯಾರೇಜ್ ಇರಾಡಿಕೇಷನ್ಗೆ ವರ್ಕ್ ಮಾಡಿದ್ದೆವು. ಅದು ಒಂದು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತು ಮತ್ತು ಅದನ್ನು ಇಡೀ ಕರ್ನಾಟಕ CSA ಅದಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇದು SDMC ಸಂಬಂಧಪಟ್ಟ ಹಾಗೆ ನಾವು ಕೆಲಸ ಮಾಡಿದ್ದು ಅಂದರೆ ಶಾಲೆಗಳಲ್ಲಿರುವ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗಳನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಈ ಕರ್ನಾಟಕದಲ್ಲಿಯೇ ನಾವು ಪ್ರಥಮ ಸಮಾವೇಶ ನಾವು ಮಂಗಳೂರಲ್ಲಿ ಆದದ್ದು SDMC 2002 ಅಸಲು ಪ್ರಥಮವಾಗಿ SDMC ಬಂದಾಗ ಅವರನ್ನು ಸೇರಿಸಿ ನಾವು ಮಾಡಿದ್ರ ಮೂಲಕ ಅದರಲ್ಲಿ ಆ ನಂತರ ಈಗ ಎಲ್ಲ ಕಡೆ ಸಮಾವೇಶಗಳಾಗ್ತೇವೆ ಮತ್ತು ಈಗ SDMC ಸಮನ್ವಯ ಸಮಿತಿ ಕೂಡ ಆಗಿದೆ ಮತ್ತು ಅದಕ್ಕೆ ಅನೇಕ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ ಎಂದು. ಮತ್ತು ಮಕ್ಕಳ ಕರ್ನಾಟಕ ಚೈಲ್ಡ್ ವೆಲ್ಫೇರ್ ಬ್ಯಾಂಗ್ಳೂರಿಂದ ನಮಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ನಾವು ಕೆಲಸ ಮಾಡಿದ ನೆಲೆಯಲ್ಲಿ ನಮಗೆ ಕೆಲಸ ಮಾಡುವವರಿಗೆ ಅದಕ್ಕೆ ಅವಾರ್ಡ್ ಕೂಡ ನಮಗೆ ಸಿಕ್ಕಿದೆ. ಸೋಷಲ್ ಸರ್ವಿಸ್, ಬೆಸ್ಟ್ ಸೋಷಲ್ ಸರ್ವಿಸ್ ಇದೆ ಅಂತ ಅಂದರು. ಸೊ ಈ ರೀತಿ ನಾವು ಕೆಲವು ಶಿಸ್ತುಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಅಂದರೆ ಅದೇ ನಾವು ಇನಿಷಿಯಲಲ್ಲಿ ವ್ಯಾಲ್ಯೂ ಓರಿಯಂಟ್ ಎಜುಕೇಷನ್ ಮೇಲೇ ವರ್ಕ್ ಮಾಡ್ತಿದ್ದೆವು, ವ್ಯಾಲೋರೆಡ್ ಅಂತಲೇ ಹೇಳ್ತಾ ಇದ್ದೆವು. ಬಟ್ ಅದು ಒಂದು ಕಾರ್ಯಕ್ರಮವಾಗಿ ಒಂದು ಕಾನ್ಸೆಪ್ಟ್ ಆಗಿ ಡೆವಲಪ್ ಮಾಡ್ತಾ ಹೋದಾಗ ಇದಕ್ಕೆ ಒಂದು ಸಂಸ್ಥಾ ರೂಪ ಬೇಕು ಅಂತ ನಾವು ಬೇಕಂತ ಹೇಳುವಾಗ ಸಂಸ್ಥೆ ರಿಜಿಸ್ಟರ್ ಮಾಡುವಾಗ ನಮಗೆ ಅಲ್ಲಿ ಆಲೋಚನೆಗೆ ಬಂದದ್ದು ಪಡಿ ಎಂಬುದು ಒಂದು ತುಳು ವರ್ಡ್. ಅಂದರೆ ಇದು ತುಳುವಿಗೆ ಸಂಬಂಧಪಟ್ಟ ಪದ, ಆದರೆ ಅದೇ ಅನೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷ್, ಇದು ತಮಿಳ್, ತೆಲುಗು ಎಲ್ಲ ಭಾಷೆಯಲ್ಲಿದೆ, ಬೇರೆ ಬೇರೆ ಮೀನಿಂಗ್ಸ್ ಇದೆ. ಬಟ್ ನಾವು ಇಲ್ಲಿ ಪಡಿ ಸಂಸ್ಥೆಗೆ ತಗೊಂಡ ಮುಖ್ಯ ಉದ್ದೇಶ ಏನಂದರೆ ಒಂದು ಸ್ಥಳೀಯವಾದ ಭಾಷೆಯಲ್ಲಿ ಒಂದು ಪದವನ್ನು ತಗೊಂಡದ್ದು, ಮತ್ತೊಂದು ಪಡಿಗೆ ಎರಡು ನಮ್ಮಲ್ಲಿ ಮೀನಿಂಗ್ ಇದೆ. ಒಂದು ನಾವು ಕೃಷಿಯ ಭತ್ತವನ್ನು ಪಡಿಯ ಬೆಂಚ್ ಇದಕ್ಕೆ ಬೆಂಚಿಗೆ ಹಾಕಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೇವೆ, ಭತ್ತ ಮತ್ತು ಕಾಳು ಇದನ್ನು ಸಪ್ರೇಟ್ ಮಾಡುವ ಅಂತ ಇದು ಇದಕ್ಕೆ ಪಡಿ ಹಾಕೋದು ಹೇಳ್ತೇವೆ. ಸೊ ಅದು ಅಂಶ ಇದೆ, ನಾವು ಅದನ್ನು ತಗೊಂಡಿದ್ದೇವೆ. ಅಂದರೆ ಕಲ್ಚರಲ್ ಆಗಿ ಸಾಂಸ್ಕೃತಿಕವಾಗಿ ಅಗ್ರಿಕಲ್ಚರ್ ಯಾವ ರೀತಿಯಲ್ಲಿ ತಮ್ಮ ಶ್ರಮಿಕರು ಬೆಳೆಸಿದ ದವಸ ಧಾನ್ಯಗಳನ್ನು ಒಂದು ಮುಖ್ಯ ಒಂದು ಇದಕ್ಕೆ ಬಂದು ಅದು ಮುಖ್ಯ ಇದಕ್ಕೆ ಹೋಗುವಂಥದ್ದು ಆ ಪುಸ್ತಕಕ್ಕೆ ಪಡಿ ಅಂತ ಹೇಳುವಂಥದ್ದು. ಮತ್ತು ಪಡಿ ಎಂಬಂದರೆ ತುಂಬ ಮೀನಿಂಗ್ಸ್ ಬೇರೆ ಇದೆ. ಅಂದರೆ ಪಡಿ ಅಂದರೆ ಕಲಿ ಎಂದಾಗ್ತದೆ, ಪಡಿ ನಿಮ್ಮ ಹಕ್ಕನ್ನು ಪಡೆಯುವಂಥದ್ದು ಇದೆಲ್ಲ ಇರುತ್ತೆ. ಇರುತ್ತೆ. ಬಟ್ ನಾವು ಸಾಮಾಜಿಕವಾಗಿ ನಾವು ತಗೊಂಡದ್ದು ಈ ಸಾಂಸ್ಕೃತಿಕವಾಗಿ ಕಲ್ಚರಲ್ ಅಗ್ರಿಕಲ್ಚರಲ್ ಆಸ್ಪೆಕ್ಟ್ಸ್ ಮೇಲೆ ಇಟ್ಕೊಳ್ಳುವಂಥದ್ದು, ಅದರ ಮೂಲಕ ಶಿಕ್ಷಣಕ್ಕೆ ಅದು ಉಪಯೋಗ ಆಗಬೇಕು ಅಂತ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಓಕೆ
3: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ.
4: ಜನಸಾಮಾನ್ಯರಿಗೆ ಕೂಡ ಇದನ್ನು ತಲುಪುವಂತೆ ಮಾಡಿದ ನಿಮ್ಮ ಶ್ರಮಕ್ಕೂ ನಾನು ಅಭಿನಂದಿಸ್ತಾ ಇದ್ದೇನೆ. ಓಕೆ.

ಪಡಿ ಸಂಸ್ಥೆಯಿಂದ ಹೊರಗೆ ಬಂದಿದ್ದೇವೆ. ಇಲ್ಲಿ ಎರಡೂ ಬದಿಯಲ್ಲಿ ಕೂಡ ತುಂಬಾ ಸಂಸ್ಥೆಗಳು ಕೂಡ ಇದ್ದಾವೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಸ್ಥೆಗಳು ಕೂಡ ಇಲ್ಲಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಇರತಕ್ಕಂಥದ್ದು, ಅದರ ಜೊತೆಗೆ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಇಲ್ಲಿ ಕಾಣಿಸ್ತದೆ. ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯ ಒಂದು ಆವರಣ ಸಿಗ್ತದೆ. ಬಹಳ ಪ್ರಸಿದ್ಧವಾದಂತಹ ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು ಮತ್ತು ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಈ ಎರಡು ಪ್ರಸಿದ್ಧ ಸಂಸ್ಥೆಗಳಿರುವಂಥ ಪ್ರದೇಶ ಇದು. ಇಲ್ಲಿ ನೋಡಿ, ಮಂಗಳೂರಿನ ಬೆಥನಿ ವಿದ್ಯಾಸಂಸ್ಥೆಗಳ ಮೂಲಕ ನಡೆಯುವಂತಹ ಈ ಸಂಸ್ಥೆಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಇಲ್ಲಿ ಹಳೆಯ ಒಂದು ಶಾಲೆ ಇದು, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು. ಮಂಗಳೂರಿನ ಕದ್ರಿಯಲ್ಲಿ ಪೀಟರ್ ಲೋಬು ಪೆದ್ರು ಶಣ ಅಂತವರನ್ನು ಕರೆಯುವುದು, ಅವರು ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯನ್ನು ನಡೆಸ್ತಾ ಇದ್ರು ಆ ಕಾಲಕ್ಕೆ. ಅವರ ನಂತರ ನುರಿತ ಶಿಕ್ಷಕ ಮಾರ್ಸೆಲ್ ಡಿ ಸೋಜಾ ಅವರು ತಮ್ಮ ಸುಪರ್ದಿಗೆ ಅದನ್ನು ತಗೊಳ್ತಾರೆ. ಬೆಂದೂರು ಚರ್ಚಿನ ಆಡಳಿತವನ್ನು ವಹಿಸಿಕೊಂಡಂತಹ ರೆಮಂಡರ್ ಎನ್ನುವರು ಈ ಚರ್ಚಿನ ವ್ಯಾಪ್ತಿಯಲ್ಲಿನ ಬಡ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂತ ಬಯಸಿದ್ರಂತೆ. ಈ ನಡುವೆ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯು ಅನೇಕರ ಸಮಸ್ಯೆಗಳಿಗೆ ಒಳಗಾಗಿತ್ತು. ರೇಮಂಡ್ರು ಆ ಶಾಲೆಯನ್ನು ಮಾರ್ಸೆಲ್ ಡಿಸೋಜರಿಂದ ಪಡ್ಕೊಂಡ್ರು. 1918 ಈ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. 1919 ಹೊಸ ಕಟ್ಟಡದಲ್ಲಿ ಸೈಂಟ್ ಸೆಬಾಸ್ಟಿಯನ್ ಶಾಲೆ ಮುಂದುವರಿಯಿತು. ಈ ಶಾಲೆಗೆ ಉತ್ತಮ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದರು. ಅವರಲ್ಲಿ ನಾವು ಹೆಸರಿಸಬಹುದಾದಂತಹ ಫ್ಲೋರಾ ಮತಾಯಸ್, ಆಲಿಸ್ ಮತಾಯಸ್, ಮಾರ್ಸೆಲಿನ್ ಮೆನೇಜಸ್ ಮತ್ತು ರೆಜಿನಾ ಗಟ್ರೂಡ್ ಗೊನ್ಸಾಲ್ವೇಸ್ ಇವರು ಪ್ರಮುಖರು. ಮುಂದೆ ಈ ನಾಲ್ವರು ಶಿಕ್ಷಕಿಯರೇ ಬೆಥನಿ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾಗಿ ಈ ಸಂಸ್ಥೆಯ ಮೊದಲ ನಾಲ್ವರು ಭಗಿನಿಯರು ಕೂಡ ಅವರೇ ಆಗಿದ್ದಾರೆ. ಇವರ ಸೇವೆಯಿಂದ ಶಾಲೆ ಬಹಳ ಬೇಗ ಅಭಿವೃದ್ಧಿಯನ್ನು ಪಡೆಯಿತು, ವಿದ್ಯಾರ್ಥಿಗಳ ಸಂಖ್ಯೆ ಏರತೊಡಗಿತ್ತು. 1921 ಹೆಣ್ಮಕ್ಕಳಿಗೆ ಪ್ರತ್ಯೇಕ ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆ ಅಂತ ಇಲ್ಲಿ ಆರಂಭ ಆಯಿತು. ಹೆಣ್ಣು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇತ್ತು. ಇದರ ಪಕ್ಕದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಮಾರ್ತಾಸ್ ಇಂಡಸ್ಟ್ರಿಯಲ್ ಸ್ಕೂಲ್ ಅದನ್ನು ಕೂಡ ಸ್ಥಾಪನೆ ಮಾಡಿದರು. ಸ್ತ್ರೀ ಶಕ್ತಿಗೆ ಈಗ ಯಾವ ಮಹತ್ವ ನೀಡಲು ಆರಂಭ ಆಗಿದೆಯೋ ಅದನ್ನು ಆಗಲೇ ರೇಮಂಡ್ರು ಬೆಥನಿ ಸಂಸ್ಥೆಯ ಮೂಲಕ ಆರಂಭಿಸಿದರು. 1986 ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. ಕೆಥೋಲಿಕ್ ವಿದ್ಯಾಬೋರ್ಡಿನ ಆಡಳಿತಕ್ಕೆ ಒಳಪಟ್ಟಂತಹ ಈ ಶಾಲೆ 1987 ಬೆಥನಿ ವಿದ್ಯಾಸಂಸ್ಥೆಗೆ ಹಸ್ತಾಂತರ ಆಯಿತು. ಈ ಶಾಲೆ ಈಗ ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ನಡೆಯುತ್ತಾ ಇದೆ. ಇದು ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯ ವಿಷಯ ನಾವು ತಿಳ್ಕೊಂಡ ಹಾಗಾಗಿದೆ. ದೂರದ ಮಕ್ಕಳನ್ನು ಇಲ್ಲಿಗೆ ತರಲಿಕ್ಕೆ ನಿಟ್ಟೆ ವಿದ್ಯಾಸಂಸ್ಥೆ ವಾಹನದ ಸವಲತ್ತನ್ನು ಕೂಡ ಇಲ್ಲಿ ನೀಡಿದೆ, ಅದನ್ನು ನಾವು ಉಲ್ಲೇಖಿಸಲು ಬಯಸ್ತೇವೆ.

ಇನ್ನೊಂದು ಅತ್ಯಾಧುನಿಕ ರೀತಿಯ ಶಿಕ್ಷಣ ಕ್ರಮವನ್ನು ICSE ಶಿಕ್ಷಣವನ್ನು ಕೊಡುವಂತಹ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಇದು ಕೂಡ ಇಲ್ಲೇ ಇರುವಂತದ್ದು. ಈ ಊರಿನ ಜನರ ಅಪೇಕ್ಷೆಯ ಮೇರೆಗೆ ಬೆಥನಿ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅಂದರೆ 1996 ಬೆಂದೂರಿನಲ್ಲಿ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಆರಂಭ ಆಗಿದೆ. ಇದು ದೆಹಲಿಯ ICSE ಶಿಕ್ಷಣ ಕ್ರಮವನ್ನು ಅಳವಡಿಸಿಕೊಂಡಿದೆ. ಪರಿಸರದ ಜನತೆಗೆ ಇದೊಂದು ಉತ್ತಮ ಅವಕಾಶ ದೊರೆತ ಹಾಗೆ ಇಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ವರ್ಷಂ ಪ್ರತಿ ಈ ಶಾಲೆ 100% ಫಲಿತಾಂಶವನ್ನು ಗಳಿಸುವುದು ಬಹಳ ವಿಶೇಷ. ಅಲ್ಲದೆ ಸಾಧಾರಣವಾಗಿ ಉನ್ನತ ಶ್ರೇಣಿಯಲ್ಲಿ 76% ಮತ್ತು ಉಳಿದವರು ಪ್ರಥಮ ಶ್ರೇಣಿಯಲ್ಲಿ ಇಲ್ಲಿ ತೇರ್ಗಡೆ ಹೊಂದ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸದಾ ಕ್ರಿಯಾಶೀಲರಾಗಿದ್ದಾರೆ. ಅನೇಕ ರಚನಾತ್ಮಕ ಚಟುವಟಿಕೆಗಳಲ್ಲಿ ಅದರಲ್ಲಿ ಕೂಡ ಮುಖ್ಯವಾಗಿ ಸ್ಕೇಟಿಂಗ್, ಚೆಸ್, ವಾದ್ಯ, ಸಂಗೀತ, ನೃತ್ಯ, ಕರಾಟೆ, ವಿಜ್ಞಾನ, ಸಂಸ್ಕೃತಿ ಮತ್ತು ಕಲೆ ಇತ್ಯಾದಿಗಳಲ್ಲಿ ಇಲ್ಲಿಯ ಮಕ್ಕಳು ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಜಯಿಗಳಿ ಆದದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಕ್ರೀಡೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಕಾಲ್ಚೆಂಡು ಪಂದ್ಯಾಟದಲ್ಲಿ ಪ್ರತಿ ವರ್ಷ ಫಲಕವನ್ನು ಅವರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ವಿವಿಧ ದೇಶಗಳಲ್ಲಿ ಕಲಿತು ಅನುಭವ ಪಡೆದಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಅವರು ಬೆರೆತು ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ದೇಶ ವಿದೇಶಗಳಿಗೆ ನಡೆಸುವಂತಹ ಶೈಕ್ಷಣಿಕ ಪ್ರವಾಸಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಡೆಯುವ ವಿಪುಲ ಅವಕಾಶ ಇಲ್ಲಿದೆ. ತಮ್ಮ ಅಭಿರುಚಿಯಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಉತ್ಕೃಷ್ಟಗೊಳಿಸಲು ಸುಸಜ್ಜಿತ ಕಟ್ಟಡ, ವಿಜ್ಞಾನ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ಸ್, ಕಂಪ್ಯೂಟರ್ ಲ್ಯಾಬ್, ವಾಚನಾಲಯ, ಬಾಸ್ಕೆಟ್ಬಾಲ್ ಬಯಲು ಮುಂತಾದ ಸೌಲಭ್ಯಗಳನ್ನು ಕೂಡ ಇಲ್ಲಿ ಹೊಂದಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ಮತ್ತು ಶಾಲಾಭಿವೃದ್ಧಿಗಾಗಿ ಸದಾ ಸಹಕಾರ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿ ಇಲ್ಲಿಯ ಒಂದು ಅಧ್ಯಾಪಕರಿಂದ ಹೇಳ್ತಾ ಇದ್ದಾರೆ. ಸಕ್ರಿಯವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಶಾಲೆಯ ಏಳಿಗೆಗಾಗಿ ವಿದ್ಯಾರ್ಥಿಗಳು, ಮಕ್ಕಳು ಹಾಗೆ ಶಿಕ್ಷಕರು ಮತ್ತು ಪೋಷಕರು ಎಲ್ಲರೂ ಕೂಡ ಶ್ರಮಿಸ್ತಾ ಇರುವುದರಿಂದ ಇವತ್ತು ಈ ಒಂದು ಸಂತ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಮಂಗಳೂರಿನಲ್ಲಿ ಬಹಳ ಹೆಸರನ್ನು ಪಡೆದಿರುವಂಥದ್ದು.

0: ಕೇಳುಗರೆ, ನಾವೀಗ ಬಂದಿರುವಂತದ್ದು ಸಂತ ತೆರೇಸಾ ಸ್ಕೂಲ್ಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಸಂತ ತೆರೇಸಾ ಸ್ಕೂಲ್ ಅಲ್ಲಿ ಶಿಕ್ಷಕರಾಗಿರುವಂತಹ ರಾಜೇಶ್ ಅವರು ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಅವರು ಈ ಒಂದು ತೆರೇಸಾ ಸ್ಕೂಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯು ಬೆತನಿ ಎಜುಕೇಶನಲ್ ಸೊಸೈಟಿ, ಇದರ ಅಧೀನಕ್ಕೆ ಒಳಪಟ್ಟ ಸಂತ ತೆರೇಸಾ ಶಾಲೆಯು ಮಂಗಳೂರಿನ ಹೃದಯ ಭಾಗವಾದ ಕಂಕನಾಡಿ ಸಮೀಪದ ಬಿಂದೂರು ಎಂಬ ಸುಂದರ ಸ್ಥಳದಲ್ಲಿದೆ. ICSE ಪಠ್ಯಕ್ರಮವನ್ನು ಹೊಂದಿರುವ ಮಂಗಳೂರಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. 1996 ಪ್ರಾರಂಭವಾದ ನಮ್ಮ ಶಾಲೆಯು ಈ ಶೈಕ್ಷಣಿಕ ವರ್ಷಕ್ಕೆ 23 ವರ್ಷಗಳನ್ನು ಪೂರ್ತಿಗೊಳಿಸಿ ರಜತ ಮಹೋತ್ಸವದ ಕಡೆಗೆ ಯಶಸ್ವಿಯಾಗಿ ಸಾಗುತ್ತಿದೆ. ಇಲ್ಲಿ 58 ಮಂದಿ ಶಿಕ್ಷಕರು ಮತ್ತು 24 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. LKGಯಿಂದ 10ನೇ ತರಗತಿಯವರೆಗಿನ ಶಿಕ್ಷಣದ ಸೌಲಭ್ಯವಿದ್ದು ಒಟ್ಟು 1675 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಮಹತ್ವ ನೀಡಲಾಗುತ್ತಿದೆ. ಸುಸಜ್ಜಿತವಾದ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯಗಳು, ಲ್ಯಾಂಗ್ವೇಜ್ ಲ್ಯಾಬ್ಸ್, ಗಣಿತ ಪಾರ್ಕ್, ಕಂಪ್ಯೂಟರ್ ಲ್ಯಾಬ್, ನೃತ್ಯ ಕೊಠಡಿಗಳು, ಸಂಗೀತ ಕೊಠಡಿಗಳು ಮುಂತಾದ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿವೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕರಾಟೆ, ಚೆಸ್, ಚಿತ್ರಕಲೆ, ನೃತ್ಯ ಮುಂತಾದ ಹವ್ಯಾಸಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಅಮೋಘವಾದ ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಕ್ರೀಡೆ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಮಿಂಚುತ್ತಿದ್ದಾರೆ. ಸ್ಕೌಟ್ ಗೈಡ್ಸ್, RSP ಮುಂತಾದ ದಳಗಳಿದ್ದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾದ 121 ವಿದ್ಯಾರ್ಥಿಗಳಲ್ಲಿ 111 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಬಿಂದೂರ್ವೆಲ್ನ ಪರಿಸರವು ಇಲ್ಲಿ ಎಲ್ಲಾ ಮಾರ್ಗಗಳಿಂದ, ಎಲ್ಲಾ ಸ್ಥಳಗಳಿಂದಲೂ ಬಸ್ಸಿನ ವ್ಯವಸ್ಥೆ ಇರುವ ಕಾರಣ ಎಲ್ಲಾ ಸ್ಥಳಗಳಿಂದ ಮಕ್ಕಳಿಗೆ ಈ ಶಾಲೆಗೆ ಬರಲಿಕ್ಕೆ ಅತ್ಯಂತ ಅನುಕೂಲಕರವಾಗಿದೆ. ಹಾಗೆಯೇ ನಮ್ಮ ಶಾಲೆಯ ಸಮಯ ಕೂಡ ಬೆಳಿಗ್ಗೆ 8:30 ಪ್ರಾರಂಭವಾಗಿ ಮಕ್ಕಳಿಗೆ 2:45 ಕೊನೆಗೊಳ್ತದೆ. ಹಾಗಾಗಿ ಇಲ್ಲಿಂದ ಶಾಲೆಯಿಂದ ಹೋಗಿ ಮಕ್ಕಳಿಗೆ ಇನ್ನುಳಿದ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಿದ್ರೂ ಮಕ್ಕಳಿಗೆ ಕೂಡ ಸರಿಯಾದ ಸಮಯ ಕೂಡ ದೊರೆಯುತ್ತದೆ. ಈಗ ನಮ್ಮ ಶಾಲೆಗೆ ಬರುವ ಹೆಚ್ಚಿನವರು ಇಲ್ಲಿ ಸುತ್ತಮುತ್ತಲಿನ ಪರಿಸರದವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೆ ಅವರ ಹೆತ್ತವರು ಕೂಡ ನಮಗೆ ಶಾಲೆಗೆ ಒಳ್ಳೆಯ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ.
0: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ತೆರೇಸಾ ಶಾಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನ ಕೇಳೋದಕ್ಕೆ ಬಯಸ್ತಾ ಇದ್ದೀರಾ?
1: ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯವಿರುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಈ ಮನ, ಇದನ್ನ ಪ್ರಸಾರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.

0: ಸೈಂಟ್ ತೆರೆಸಾ ಸ್ಕೂಲಿನಿಂದ ಹೊರಗೆ ಬಂದಿದ್ದೇವೆ ಶ್ರೋತೃಗಳೇ. ಹಾಗೆ ಮತ್ತೆ ಇನ್ನು ಸ್ವಲ್ಪ ಮುಂದುವರಿದು ನಾವು ಬಂದ್ರೆ ಈಗ ನಮ್ಮ ಎದುರಿನಲ್ಲಿ ಮೂರು ಮಾರ್ಗ ಕಾಣಿಸ್ತಾ ಇದೆ. ಒಂದು ನಾವು ಈಗಾಗಲೇ ಬಂದಿರುವಂತಹ ಬೆಂದರ್ವೆಲ್ ಮಾರ್ಗ, ಅದು ಮುಂದುವರಿದುಕೊಂಡು ಕದ್ರಿ ಕಡೆಗೆ ಹೋಗುವಂತಹದ್ದು ಇನ್ನೊಂದು ಮಾರ್ಗ. ಅದರ ಮಧ್ಯೆ ಎಡಗಡೆಗೆ ಒಂದು ಮಾರ್ಗ ಇದು ಬಲ್ಮಠ ರಸ್ತೆಯನ್ನ ಸೇರುವಂತಹ ಮಾರ್ಗ. ಈ ಮೂರು ಮಾರ್ಗದ ಪ್ರದೇಶದಿಂದ ಸ್ವಲ್ಪ ನಾವು ಮುಂದಕ್ಕೆ ಚಲಿಸಿದ್ರೆ ಇಲ್ಲಿ ಬಲಭಾಗಕ್ಕೆ ಬಹಳ ದೊಡ್ಡ ಒಂದು ಚರ್ಚ್ ಆವರಣ ಸಿಗ್ತದೆ. ಈ ಚರ್ಚ್ಗೆ ಬೆಂದೂರು ಚರ್ಚ್ ಅಂತಲೇ ಹೆಸರು, ಸೈಂಟ್ ಸೆಬಾಸ್ಟಿಯನ್ ಚರ್ಚ್. ಮಂಗಳೂರಿನ ಧರ್ಮ ಕೇಂದ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಧರ್ಮ ಕೇಂದ್ರ ಇದು. ಈ ಬೆಂದೂರು ಧರ್ಮ ಕೇಂದ್ರವನ್ನು 1914 ಸ್ಥಾಪಿಸಿದ್ದಾರೆ ನೋಡಿ. ನಾವು ಈ ಆವರಣದ ಒಳಗೆ ಬಂದಿದ್ದೇವೆ. ಬಹಳ ವಿಶಾಲವಾದಂತಹ ಒಂದು ಪ್ರದೇಶ, ಅಲ್ಲಿ ಎದ್ದು ಕಾಣುವಂತಹ ಈ ಒಂದು ಇಗರ್ಜಿಯ ಕಟ್ಟಡ. ರೆಮಂಡ್ ಮಸ್ಕರೇನ್ಯಸ್ ಅವರು ಮೊದಲನೆಯ ವಿಕಾರ ಆಗಿದ್ದಾಗ ಇದು ಸ್ಥಾಪನೆ ಆಯಿತಂತೆ. ಈ ಧರ್ಮ ಕೇಂದ್ರ ಸ್ಥಾಪನೆಯಾಗುವ ಮೊದಲು ಇದರ ಪೂರ್ವ ಕೇಂದ್ರವಾದಂತಹ ನಂತೂರು ಮತ್ತು ಮರೋಳಿ ಮಿಲಾಗ್ರೆಸ್ ಕೇಂದ್ರ ಭಾಗಕ್ಕೂ, ಪಶ್ಚಿಮ ಭಾಗದ ಕದ್ರಿ ಮತ್ತು ಬೆಂದೂರು ಇವು ರೊಜಾರಿಯೋ ಧರ್ಮ ಕೇಂದ್ರಕ್ಕೂ ಸೇರಿದ್ದು ಅಂತ ಹೇಳ್ತಾರೆ. 1935 ಮರೋಳಿಯ ಸ್ವಲ್ಪ ಭಾಗ ಹೊಸದಾಗಿ ನಿರ್ಮಾಣವಾದ ಆಂಜಲೋರ್ ಧರ್ಮ ಕೇಂದ್ರಕ್ಕೆ ಸೇರಿದ್ದವು. ಬೆಂದೂರು ಧರ್ಮ ಕೇಂದ್ರವು ಬೆಥನಿ ನನ್ಗಳ ಸಂಸ್ಥೆಯ ಜೊತೆಗೆ ಹತ್ತಿರದ ಸಂಬಂಧವನ್ನ ಹೊಂದಿತ್ತು. ಇಲ್ಲಿ ಕ್ರೈಸ್ತ ಬಾಂಧವರಿಗೆ ಬೇಕಾದಂತಹ ಪ್ರಾರ್ಥನೆಗೆ ಅನುಕೂಲವಾಗುವಂತಹ ವಿಶಾಲವಾದಂತಹ ಅವಕಾಶಗಳು ಇದೆ. ವಿಶೇಷವಾಗಿ ಕ್ರೈಸ್ತರ ಹಬ್ಬಗಳು, ಅದರಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬ, ಆ ಸಂದರ್ಭದಲ್ಲಿ ಈ ಆವರಣದಲ್ಲಿ ಗೋದಲಿಗಳನ್ನು ಕೂಡ ರಚನೆ ಮಾಡಿ ಆರಾಧನೆ ಆಗ್ತಾ ಇರುವಂತಹದ್ದು, ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿರುವಂತಹದ್ದು. ಇದರ ಹತ್ತಿರದಲ್ಲಿ ಒಂದು ದೊಡ್ಡ ಹಾಲ್ ಕೂಡ ಇದೆ, ಸಭಾಂಗಣ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ ಅಂತಲೇ ಇದಕ್ಕೆ ಹೆಸರು. ಇಲ್ಲಿ ಎಲ್ಲ ಬಗೆಯ ಎಲ್ಲ ವರ್ಗದ ಜನರ ಕಾರ್ಯಕ್ರಮಗಳಿಗೆ ಮುಕ್ತ ಅವಕಾಶ ಇದೆ. ಜಾತಿ ಧರ್ಮ ಮತ ಭೇದ ಇಲ್ಲದೆ ಮದುವೆ ಇರಬಹುದು, ಬೇರೆ ಸಮಾರಂಭಗಳಿರ್ಬೋದು, ವಾರ್ಷಿಕೋತ್ಸವಗಳಿರ್ಬೋದು, ಇತ್ಯಾದಿಗಳು ನಿರಂತರವಾಗಿ ಈ ಸಭಾಂಗಣದಲ್ಲಿ ನಡೆಯುತ್ತದೆ. ಸುಸಜ್ಜಿತವಾದಂತಹ ಒಳಾಂಗಣ ಇದೆ, ಅಲ್ಲಿ ವೇದಿಕೆ ಕೂಡ ಬಹಳ ಉತ್ತಮವಾದಂತಹ ವೇದಿಕೆ ಇದೆ, ಸೌಂಡ್ ಸಿಸ್ಟಮ್ ಇದೆ, ಪಾರ್ಕಿಂಗ್ ಕೂಡ ಬೇಕಾದಷ್ಟು ಇಲ್ಲಿ ವಿಶಾಲ ಆವರಣ ಇರುವುದರಿಂದ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂತಹ ಅನೇಕ ಶ್ರೋತೃಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ.
1: ಕೇಳುಗರೆ, ನಾವೀಗ ಬೆಂದೂರುವೆಲ್ ಹೆಸರಾಂತ ಒಂದು ಚರ್ಚ್ ಮತ್ತು ಬೆಂದೂರು ಹಾಲ್, ಇದು ಎಲ್ಲರಿಗೂ ಪರಿಚಿತವಾದಂತು ಹಲವಾರು ಸಮುದಾಯದವರ ಮದುವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತಹ ಬೆಂದೂರು ಹಾಲ್ ಕೂಡ ಎಲ್ಲರಿಗೆ ಪರಿಚಿತವಾದದ್ದು. ಹಾಗೆ ಇಲ್ಲಿರುವ ಸಂತ ಸೆಬಾಸ್ಟಿಯನರ ಇಗರ್ಜಿ ಕೂಡ ಅಷ್ಟೇ ಪ್ರಸಿದ್ಧವಾದದ್ದು. ಇದಕ್ಕೆ ಶತಮಾನದ ಹಿನ್ನೆಲೆ ಕೂಡ ಇದೆ. ಹಾಗೆ ಹಲವಾರು ಧಾರ್ಮಿಕ ಚಟುವಟಿಕೆ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ಈ ಬೆಂದೂರು ಸಂತ ಸೆಬಾಸ್ಟಿಯನ್ ಚರ್ಚಿನ ವತಿಯಿಂದ ನಡೆಸಲ್ಪಡ್ತದೆ. ಈಗ ನಮ್ಮ ಜೊತೆ ಈ ಚರ್ಚಿನ ಬಗ್ಗೆ ಮಾತನಾಡಲು ಇಲ್ಲಿಯ ಸಹಾಯಕ ಗುರುಗಳಾದ ರೋಹನ್ ಡಯಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಚರ್ಚಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಫಾದರ್.
2: ನಮಸ್ಕಾರ. ಬೆಂದೂರು ಸಂತ ಸೆಬಾಸ್ಟಿಯನ್ ರವಿಗೆ ಅರ್ಪಿಸಿದ ದೇವಾಲಯ 1914 ಪ್ರಾರಂಭವಾಯಿತು. ಅಂದಿನ ಧರ್ಮಗುರುಗಳಾದಂತಹ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸ್ ಇವರು ಈ ಪವಿತ್ರ ದೇವಾಲಯದ ಪ್ರಥಮ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಈ ಬೆಂದೂರ್ ಚರ್ಚ್ 2-2.5 kilometers ವ್ಯಾಪ್ತಿಯಲ್ಲಿ ವಿಸ್ತರಿಸಿದ್ದು ಸರಿಸುಮಾರು 2,000 ಅಧಿಕ ಕ್ರೈಸ್ತ ಕುಟುಂಬಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ ವ್ಯಾಪ್ತಿಯಲ್ಲಿ 8 ಧರ್ಮ ಭಗಿನಿಯರ ಮನೆಗಳು, ಅದರಲ್ಲಿಯೂ ಪ್ರಮುಖವಾಗಿ ದೇವರ ಸೇವಕ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸರು ಸ್ಥಾಪಿಸಿದ ಬೆಥನಿ ಧರ್ಮ ಭಗಿನಿಯರ ಪ್ರಥಮ ಮನೆ ಮತ್ತು ರೈಮಂಡ್ ಮಸ್ಕರೇನಸ್ರವರ ಸಮಾಧಿ ಈ ಬೆಂದೂರು ಚರ್ಚ್ನಲ್ಲಿ ಇದೆ. ಅದಲ್ಲದೆ ಮೊಟ್ಟ ಮೊದಲ ಮಹಿಳಾ ಕಾಲೇಜ್ ಮಂಗಳೂರಿನಲ್ಲಿ ಸ್ಥಾಪಿತವಾಗಿರುವಂತಹ ಸಂತ ಆಗ್ನೆಸ್ ಬೆಂದೂರಿನ ಕೀರ್ತಿಯನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿದೆ. ನಮ್ಮ ಈ ಬೆಂದೂರು ಚರ್ಚ್ನಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ, ಅದು ಪಾದುವ ವಿದ್ಯಾಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ನಾಟಕ ಮತ್ತು ಇತರ ಚಟುವಟಿಕೆಗಳಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ನಮ್ಮ ಬೆಂದೂರು ಈ ಬೆಂದೂರು ಹಾಲ್ ಮುಖಾಂತರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲ ಧರ್ಮದ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಮತ್ತು ಇದು ಒಂದು ಸ್ನೇಹದ ಕೀರ್ತಿಯನ್ನು ಎಲ್ಲೆಡೆ ಪ್ರಸರಿಸುತ್ತದೆ. ಈ ಚರ್ಚಿನಲ್ಲಿ ವಿವಿಧ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಪ್ರತಿದಿನ 3 ಪೂಜೆ ಮತ್ತು ಭಾನುವಾರದಂದು 5 ಪೂಜೆ, ಹೀಗೆ ವಿವಿಧ ಚಟುವಟಿಕೆಗಳ ಒಂದು ಸ್ಥಳ ಈ ಬೆಂದೂರು ಚರ್ಚ್ ಆಗಿದೆ. ನಮ್ಮ ಮಾಜಿ ಶಾಸಕರಾದಂತಹ ಜಿ ಆರ್ ಲೋಬೊ ಈ ನಮ್ಮ ಬೆಂದೂರು ಚರ್ಚಿನವರು ಎಂದು ಹೇಳಲು ನನಗೆ ತುಂಬಾ ಸಂತೋಷ ಆಗ್ತದೆ. ಬೆಂದೂರು ಚರ್ಚ್ ಹಲವಾರು ಬಡ ಕುಟುಂಬಗಳಿಗೆ ಸಹಾಯವನ್ನು ಚರ್ಚ್ SVP ಸಂಘದ ಪರವಾಗಿ ಮಾಡುತ್ತಾ ಬರುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪಾದುವ ವಿದ್ಯಾ ಸಂಸ್ಥೆಯಲ್ಲಿ ಕನ್ಸೆಷನ್ ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುತ್ತದೆ. ಹೀಗೆ ಈ ನಮ್ಮ ಬೆಂದೂರು ಚರ್ಚ್ ಮತ್ತು ಈಗಲೇ ಹೇಳಿದಂತೆ ಬೆಂದೂರು ಹಾಲ್ ಒಂದು ಪ್ರೀತಿಯ ಸ್ಥಳ. ಯಾವುದೇ ಧರ್ಮವೆಂದು ಲೆಕ್ಕಿಸದೆ ಎಲ್ರಿಗೂ ಸಮಾನವಾಗಿ ನೋಡುವಂತಹ ಒಂದು ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಹಲವಾರು ಜನರು ಭೇಟಿ ಕೊಡ್ತಾರೆ, ಮಾತ್ರವಲ್ಲದೆ ಒಂದು ಉತ್ತಮ ಸಂಬಂಧವನ್ನು ಈ ಬೆಂದೂರು ಚರ್ಚ್ ಇತರ ಧರ್ಮೀಯರೊಂದಿಗೆ ಇಟ್ಟುಕೊಂಡಿದೆ. ಹೀಗೆ ನಮ್ಮ ಬೆಂದೂರು ನಮ್ಮ ಒಂದು ಮಂಗಳೂರಿನ ಒಂದು ಕೀರ್ತಿಯನ್ನು ಹೆಚ್ಚಿಸಿದೆ, ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ನಮ್ಮ ಬೆಂದೂರಿನ ಜನರು ವಾಸವಾಗಿದ್ದಾರೆ. ಹೀಗೆ ಬೆಂದೂರು ಒಂದು ಪ್ರೀತಿಯ ಸ್ಥಳ ಎಂದು ಹೇಳಲು ನನಗೆ ತುಂಬ ಹೆಮ್ಮೆಯಾಗಿದೆ. ಅದಲ್ಲದೆ ಇಲ್ಲಿ ಬೆಂದೂರು ಹಾಲಿಗೆ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೆ ಇಲ್ಲಿ ಕನ್ಸೆಷನ್ ರೇಟಿನಲ್ಲಿ ನಮ್ಮದು ಹಾಲನ್ನು ಕೊಟ್ಟು ನಾವು ಒಂದು ಉತ್ತಮ ಸಂಬಂಧವನ್ನು ಇತರರೊಂದಿಗೆ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮತ್ತು ಅವರು ಕೂಡ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದೊಂದು ಪ್ರೀತಿಯ ಸ್ಥಳ, ಸ್ನೇಹದ ಸ್ಥಳವಾಗಿ ಪರಿವರ್ತನೆಯಾಗಿದೆ.
3: ಫಾದರ್ ರೋಹನ್ ಡಯಸ್ ಅವರೇ ಬಹಳ ಚೆನ್ನಾಗಿ ಬೆಂದೂರು ಚರ್ಚಿನ ಬಗ್ಗೆ, ಬೆಂದೂರು ಹಾಲ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡಿದ್ರೆ ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀರಿ? ನಿಮ್ಮ ಇಷ್ಟದ ಹಾಡು ಯಾವುದು?
2: ಅವೈತಿ ಅವೈ ಕೊಂಕಣಿ ಒಂದು ಹಾಡು ಉಂಟು, ಅದು ನಮ್ಮ ತಾಯಿಯ ನೆನಪನ್ನು ನೆನಪು ಮಾಡ್ತದೆ. ಅದಕ್ಕೋಸ್ಕರ ನಾನು ಆ ಒಂದು ಹಾಡನ್ನು ಇಡೀ ಬೆಂದೂರು ಜನರಿಗೆ ಸಮರ್ಪಿಸಲು ಇಷ್ಟಪಡ್ತೇನೆ.

ಸರಿ ಶ್ರೋತೃಗಳೇ, ಈಗ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಆವರಣದಿಂದ ನಾವು ಹೊರಗೆ ಬಂದಿದ್ದೇವೆ. ಈ ಒಂದು ಆವರಣಕ್ಕೆ ತಾಗಿದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಲಭಾಗದಲ್ಲಿ ಒಂದು ಸಣ್ಣ ದ್ವಾರ ಸಿಗ್ತದೆ. ಅಲ್ಲಿ ಬರೆದಿದ್ದಾರೆ ನೋಡಿ, ಸೈಂಟ್ ಆಗ್ನೆಸ್ ಕಾಲೇಜು ಅಂತ ಹೇಳಿ. ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾದಂಥ ಪ್ರಪ್ರಥಮ ಮಹಿಳಾ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಸಂಸ್ಥೆ ಇದು, ಸೈಂಟ್ ಆಗ್ನೆಸ್ ಕಾಲೇಜು. 1920 ಆರಂಭವಾಗಿರುವಂಥದ್ದು. ಇದಕ್ಕಿಂತ ಮೊದಲು ಇಲ್ಲಿ ಸೈಂಟ್ ಆಗ್ನೆಸ್ ಪ್ರೌಢಶಾಲೆ ಮತ್ತು ಇತರ ವಿದ್ಯಾಸಂಸ್ಥೆಗಳು ಕೂಡ ಇದ್ದುವು. ಈಗಲೂ ಅದು ಕಾರ್ಯಾರಂಭ ಮಾಡ್ತಾ ಇದೆ. 1920 ಕಾಲದಲ್ಲಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ಹಿಂದಿನ ದಶಕಗಳಿಂದ ಏನು ಭಿನ್ನ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತಳಾದಂತಹ ಮಹಿಳೆ ಸಮುದಾಯದಲ್ಲಿ ಒಬ್ಬ ಸದುಪಯುಕ್ತ ಪ್ರಜೆ ಆಗಬೇಕು ಎನ್ನುವ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಸ್ಥಿತಿಯಿಂದ ಅವಳನ್ನು ಪಾರು ಮಾಡುವುದಕ್ಕೆ, ಶಿಕ್ಷಣದಲ್ಲಿ ಆಕೆಯ ಮುಂಚೂಣಿಯಲ್ಲಿ ಬರುವುದಕ್ಕೆ, ಆ ಮಹಿಳೆಯರ ಉನ್ನತಿಗಾಗಿ ಕೆಲಸ ಮಾಡಿದಂತಹ ಸಿಸ್ಟರ್ ಅಲೋಶಿಯಾ ಎನ್ನುವರು ಜನರ ನಂಬುಗಿಡನ್ನು ಸುಳ್ಳು ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದು. ಮಂಗಳೂರಿನ ಮಹಿಳೆಯರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತಹ ಕನಸನ್ನು ಅವರು ಸಾಕಾರ ಮಾಡಿದರು. ಮಂಗಳೂರಿನ ಅಪೋಸ್ಟೋಲಿಕ್ ಸಂಸ್ಥೆ ತನ್ನ 50 ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಹೊತ್ತಿಗೆ ಆ ಸಂಭ್ರಮದ ಒಂದು ಸಂಕೇತವಾಗಿ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಸಿಸ್ಟರ್ ಅಲೋಶಿಯಾ ಅವರು ಮನಸ್ಸು ಮಾಡಿದರು. ಹಾಗೆ ಹುಟ್ಟಿಕೊಂಡಂಥ ಸಂಸ್ಥೆ ಇದು ನೋಡಿ. ಅಧ್ಯಾಪಕ ಶಿಕ್ಷಣಕ್ಕೆ ಪೂರಕವಾದಂಥ ಶೈಕ್ಷಣಿಕ ಅರ್ಹತೆ SSLC ಮಾತ್ರ ಇದ್ದಿತ್ತು ಅಷ್ಟರವರೆಗೆ. ಇನ್ನು ಮುಂದಕ್ಕೆ ಅದು ಸಾಕಾಗುವುದಿಲ್ಲ, ಇದಕ್ಕೆ ಸ್ನಾತಕ ಶಿಕ್ಷಣದ ಅಗತ್ಯವೂ ಇದೆ ಅಂತ ಮದರಾಸು ಪ್ರೆಸಿಡೆನ್ಸಿಯ ಶಿಕ್ಷಣ ವಿಭಾಗ ಘೋಷಿಸಿದಂಥ ಸಂದರ್ಭ. ಆ ಕಾಲದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ, ಆದರೆ ಉನ್ನತ ಶಿಕ್ಷಣಕ್ಕಾಗಿ ಪಶ್ಚಿಮ ಘಟ್ಟದಿಂದ ಬಹುದೂರದ ಮದ್ರಾಸಿನವರೆಗೆ ಹೋಗಲಾಗದ ಹುಡುಗಿಯರು ಏನು ಮಾಡುವುದು? ಅಂಥ ಹುಡುಗಿಯರಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಒದಗಿಸುವ ಸಲುವಾಗಿ ಸಿಸ್ಟರ್ ಅಲೋಶಿಯಾ ಅವರು ಸೈಂಟ್ ಆಗ್ನೆಸ್ ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿದರಂತೆ. ಅದಕ್ಕೆ ಅಗತ್ಯವಾದ ಅರ್ಹ ಅಧ್ಯಾಪಕ ವರ್ಗ, ಸೂಕ್ತ ಕಟ್ಟಡ, ಯಾವುದೇ ರೀತಿಯ ಭೌತಿಕ ಸೌಲಭ್ಯಗಳು ಆ ಕಾಲಕ್ಕೆ ಇರಲಿಲ್ಲ. ಆದರೂ ಇದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಅವರು ಪಣತೊಟ್ಟು ಆ ಪ್ರಯತ್ನವನ್ನು ಮುಂದುವರಿಸಿದರು. ಇದಕ್ಕೆ ಅವರು ಕಂಡ ಏಕೈಕ ಆಶಾಕಿರಣ ಅಂತ ಹೇಳಿದರೆ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಜೆಸ್ವಿಟ್ ಪಾದ್ರಿಗಳ ಒಂದು ಸಹಕಾರ. ಮದ್ರಾಸಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅನುಮೋದನೆಯ ಮೇರೆಗೆ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯ ಚಿನ್ನದ ಹಬ್ಬದ ನೆನಪಿಗಾಗಿ ಕಲಾ ವಿಭಾಗದ ತರಗತಿಗಳು 1920 ಜೂನ್ನಲ್ಲಿ ಪ್ರಾರಂಭ ಆಯಿತು. ಸೇಂಟ್ ಆನ್ಸ್ ಕಿಂಡರ್ ಗಾರ್ಟನ್ ಶಾಲೆಯ ವಠಾರದಲ್ಲಿ ಸೇಂಟ್ ಆನ್ಸ್ ಹೈಸ್ಕೂಲ್ ಮತ್ತು ತೆಲಿಚೇರಿ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ 9 ವಿದ್ಯಾರ್ಥಿನಿಯರು ಪಾಠ ಕೇಳಲು ಇಲ್ಲಿ ಸೇರಿದರು. 1921 ಏಪ್ರಿಲ್ 14 ಇದಕ್ಕೆ ಸಂಯೋಜನೆ ಸಿಕ್ಕಿತ್ತು. ಇದಾದ 3 ಈ ಪ್ರೈವೇಟ್ ತರಗತಿಯ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈವರೆಗೆ ಸೈಂಟ್ ಆನ್ಸ್ ಕಾಲೇಜು ಅಂತ ಕರೆಯಲಾಗುತ್ತಿದ್ದಂತಹ ಸಂಸ್ಥೆ 2 ಜುಲೈ 1921 ಸೈಂಟ್ ಆಗ್ನೆಸ್ ಎಂಬ ನಾಮಕರಣ ಪಡೆದು ಬೆಂದೂರಿನ ಅಂಗಣದಲ್ಲಿ 2 ಇಂಟರ್ಮೀಡಿಯೇಟ್ ತರಗತಿಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ಈ ಹೊತ್ತಿನಲ್ಲಿ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯಲ್ಲಿ ಅಗತ್ಯವಾದ ಅರ್ಹತೆಯುಳ್ಳ ವ್ಯಕ್ತಿಗಳು ಕೂಡ ಇರಲಿಲ್ಲ. ಹಾಗಾಗಿ ಆ ಸಂಸ್ಥೆಯವರಾರು ಪ್ರಾಂಶುಪಾಲರಾಗಿ ನೇಮಕವಾಗುವಂತಹ ಸಾಧ್ಯತೆಗಳಿರಲಿಲ್ಲ. ಹಾಗಾಗಿ ಮಿಸ್ ವೈರೆಟ್ ಲೀಕ್ಸ್ BA ಆನರ್ಸ್ ಬೊಂಬಾಯಿ ಇವರು ಪ್ರಾಂಶುಪಾಲರಾಗಿ ಮೊದಲಿಗೆ ನೇಮಕರಾದರು. ಇವರು ತರ್ಕಶಾಸ್ತ್ರ ಅಂದರೆ ಲಾಜಿಕ್ ಮತ್ತು ಇಂಗ್ಲಿಷ್ ಕಾಂಪೋಸಿಷನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದರು. ಪದನಿಮಿತ್ತ ಪ್ರಾಂಶುಪಾಲರಾದಂತಹ ಸಿಸ್ಟರ್ ಕ್ಯಾಂಡಿಡಾ, ಮೇರಿ ಆಗ್ನೆಸ್, ಮಿಸ್ ಎಡಿತ್ ಬೀಲೆ ಅವರುಗಳು ಅಧ್ಯಾಪಕ ವರ್ಗದಲ್ಲಿ ಇದ್ದರು. 1922 ವಿದ್ಯಾರ್ಥಿನಿಯರು ಇಂಟರ್ಮೀಡಿಯೇಟ್ ಪರೀಕ್ಷೆ ತೆಗೆದುಕೊಂಡರು. ಎಲ್ಲರೂ ಕೂಡ ತೇರ್ಗಡೆ ಕೂಡ ಆದರು. ಒಬ್ಬರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿತು. ಮದರ್ ಅಲೋಶಿಯಾ BA ಪದವಿ ತರಗತಿಗಳನ್ನು ಪ್ರಾರಂಭಿಸಲು ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದರು. 1922 ಸಿಸ್ಟರ್ ಅನನ್ಸಿಯೇಟಾ ಆಗ ತಾನೇ BA ಪದವಿ ತೇರ್ಗಡೆಯಾಗಿದ್ದರು. ಅವರು ಅದೇ ಕಾಲದಲ್ಲಿ ಹೊಸ ಕಾಲೇಜಿನ ಪ್ರಾಂಶುಪಾಲೆಯಾಗಿ ಕಾರ್ಯವಹಿಸಿಕೊಂಡರು. ಅವರ ಸೇವೆ ಮುಂದುವರಿಯುತ್ತಿದ್ದಂತೆ BA ವಿಭಾಗದ ಸಂಯೋಜನೆಗಾಗಿ ಅರ್ಜಿ ಹಾಕಿದರು. ಅದು 4 ಜನವರಿ 1924 ಮಂಜೂರಾಯಿತು. ಅದೇ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತೇರ್ಗಡೆಯಾದ 12 ವಿದ್ಯಾರ್ಥಿನಿಯರೊಂದಿಗೆ 1924 BA ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭ ಆದವು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜುಗಳ ಅಡಿಯಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜು ಸ್ಥಾನ ಪಡೆಯಿತು. ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿಯೇ ತೆರೆದಿಟ್ಟಂತಹ ಮೊದಲ ಗ್ರಾಮಾಂತರ ಪ್ರದೇಶದ ಕಾಲೇಜಾಗಿಯೂ ಕೂಡ ದಾಖಲಾಯಿತು. ಸಂಪೂರ್ಣವಾಗಿ ಭಾರತೀಯರಿಂದಲೇ ನಡೆಸಲಾಗ್ತಾ ಇದ್ದಂತಹ ಖಾಸಗಿ ಕಾಲೇಜುಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕಾಲೇಜು

ಆಚರಿಸಿದೆ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಈ ಒಂದು ಸೈಂಟ್ ಆಗ್ನೆಸ್ ಕಾಲೇಜು ಪಾತ್ರ ಆಗಿದೆ. ಹಾಗಾಗಿ ಅಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೂ ಕೂಡ ಮುಕ್ತವಾದಂತಹ ಒಂದು ಶಿಕ್ಷಣದ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ.

0: ನಮಸ್ತೆ. ಕಡಲ ನಗರಿ ಮಂಗಳೂರಿನ ಸುಂದರ ಹಸಿರ ಸಿರಿಯಲ್ಲಿ ಇರುವ ವಿದ್ಯಾಸಂಸ್ಥೆ ಸೆಂಟ್ ಆಗ್ನೆಸ್ ಕಾಲೇಜ್. ಇದು ದಕ್ಷಿಣ ಭಾರತದಲ್ಲಿನ ಮೊದಲ ಕ್ಯಾಥಲಿಕ್ ಮಹಿಳಾ ಕಾಲೇಜ್. ಇದೀಗ ಈ ಕಾಲೇಜು ತನ್ನ ಶತಮಾನೋತ್ಸವದ ಸಂಭ್ರಮಾಚರಣೆಯ ಸಿದ್ಧತೆಯಲ್ಲಿದೆ. ಮೂಲತಃ ಈ ಕಾಲೇಜನ್ನು ಅಪೋಸ್ಟಲಿಕ್ ಕಾರ್ಮೆಲ್ ಸಂಸ್ಥೆಯ ಮದರ್ ಮೇರಿ ಅನುಷಿಯಾ ಅವರು 1920-21 ಪ್ರಾರಂಭಿಸಿದರು. ಸ್ತ್ರೀ ಶಿಕ್ಷಣ ದೇಶದ ಬಹುದೊಡ್ಡ ಆಸ್ತಿ ಎಂಬುದನ್ನು ಮನಗಂಡ ಸಂತ ಆಗ್ನೆಸ್ ವಿದ್ಯಾಸಂಸ್ಥೆ ತನ್ನ ಸಿನಿಯರ ಸರ್ವಾಂಗೀಣ ಬೆಳವಣಿಗೆಗೆ ಕಳೆದ 99 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿದರ ಫಲವಾಗಿ ಇಂದು ಇಲ್ಲಿನ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ವಿವಿಧ ರೀತಿಯ ಉನ್ನತ ಹುದ್ದೆಗಳಲ್ಲಿ ಕಂಗೊಳಿಸುತ್ತಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ವಿದ್ಯಾರ್ಥಿನಿಯರೊಂದಿಗೆ ಆರಂಭಗೊಂಡ ವಿದ್ಯಾಸಂಸ್ಥೆ ಆಧುನಿಕ ಯುಗಕ್ಕೆ ಅನುಗುಣವಾದ ಶಿಕ್ಷಣವನ್ನು ನೀಡುತ್ತಿದೆ. ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉದ್ಯೋಗಾಧಾರಿತ, ಸಮಾಜಾಧಾರಿತ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿನಿಯರ ಸಕಲ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಸಹಸ್ರಾರು ವಿದ್ಯಾರ್ಥಿನಿಯರ ಪಾಲಿಗೆ ದಾರಿದೀಪವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಕಲಿಕೆಗೂ ಸಹಕರಿಸಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸಕ್ಕೆ ನೆರವಾಗುವುದರ ಕಾಲೇಜಿನ ಪ್ರಮುಖ ಧ್ಯೇಯಗಳಲ್ಲಿ ಒಂದಾಗಿದೆ. ಪಾಠದಷ್ಟೇ ಆಟವನ್ನು ಪ್ರೋತ್ಸಾಹಿಸುವ ಈ ಕಾಲೇಜು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ದೈಹಿಕ ಶಿಕ್ಷಣವು ಅತ್ಯುತ್ತಮವಾಗಿದೆ. ಬಹು ಅಧ್ಯಯನ ಶಾಖೆಯ ಮ್ಯೂಸಿಯಂ, ಎಡಿಟಿಂಗ್ ಸ್ಟುಡಿಯೋ, ಕಾರ್ಮೆಲ್ ಜಿಮ್, ಯೋಗ ತರಬೇತಿಗಳು ಕೂಡ ಇಲ್ಲಿದ್ದು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಪೂರಕವಾಗಿ ಬೆಳೆದಿವೆ. ಸಂತ ಆಗ್ನೆಸ್ ಕಾಲೇಜು ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮೌಲಾಂಕಗಳನ್ನು ತನ್ನ ಮುಡಿಲೇರಿಸಿಕೊಂಡಿದೆ. 1999 ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ನ್ಯಾಕ್ನಿಂದ ಮೊದಲ ಬಾರಿಗೆ ಪರಿಶೀಲನೆಗೆ ಒಳಪಟ್ಟ ಕಾಲೇಜು ಇದಾಗಿದ್ದು 5-star ಗ್ರೇಡ್ ಅನ್ನು ಪಡೆದು ತದನಂತರ 2005 ಮತ್ತು 2012 ಎ ಗ್ರೇಡ್ ಅನ್ನು ಪಡೆದಿದ್ದು 2017 ಎ ಪ್ಲಸ್ ಗ್ರೇಡ್ ಅನ್ನು ಪಡೆದು ಉತ್ತಮ ಸಂತುಲನವನ್ನು ಮೂಡಿಸಿದೆ. ಸಂತ ಆಗ್ನೆಸ್ ಕಾಲೇಜು ಗುಣಾಧಾರಿತ ಶಿಕ್ಷಣವನ್ನು ನೀಡುತ್ತಿದ್ದು ವಿವಿಧ ವರ್ಗದ ಜಾತಿಯ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಸೇವೆಯ ಮೂಲಕ ಶಿಕ್ಷಣ, ಶಿಕ್ಷಣದ ಮೂಲಕ ಸೇವೆ ಎನ್ನುವಂತೆ ವಿದ್ಯಾರ್ಥಿನಿಯರಲ್ಲಿ ಸೇವಾ ಮನೋಭಾವನೆ, ಶಿಸ್ತು, ಸಂಯಮ, ನಾಯಕತ್ವ, ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಬೆಳೆಸುವ ಧ್ಯೇಯವನ್ನು ಇಟ್ಟುಕೊಂಡಿರುತ್ತದೆ. ಇದೀಗ 2020-21 ಶೈಕ್ಷಣಿಕ ವರ್ಷ ಸಂತ ಆಗ್ನೆಸ್ ಕಾಲೇಜಿನ ಇತಿಹಾಸದ ಅತ್ಯಂತ ಮಹತ್ವದ ಘಟ್ಟವೆನಿಸಿದೆ. ಶೈಕ್ಷಣಿಕ ಸೇವೆಯಲ್ಲಿ 100 ವರ್ಷಗಳನ್ನು ಪೂರೈಸಲಿರುವ ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿನಿಯರ ಸ್ವಶಕ್ತಿಗಳಿಗೆ, ಸಾಧನೆಗಳಿಗೆ ಮೈಲುಗಲ್ಲಾಗಿದೆ. ವಿದ್ಯಾರ್ಥಿನಿಯರ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಂತ ಆಗ್ನೆಸ್ ಸಂಸ್ಥೆ ಅವರ ಬೆಂಗಾವಲಾಗಿ ನಿಂತಿರುವುದು ಸಂಸ್ಥೆಗೆ ಹಿರಿಮೆಯನ್ನು, ಸಂತಸವನ್ನು ತಂದಿದೆ.
1: ಸೇಂಟ್ ಆಗ್ನೆಸ್ ಮಹಿಳಾ ಕಾಲೇಜಿನ ವಿಸ್ತೃತವಾದಂತಹ ವಿವರಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು ಶ್ರೋತೃಗಳೇ. ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಇದು. ಅದರ ಆವರಣದಿಂದ ಹೊರಗೆ ನಾವು ಬಂದಿದ್ದೇವೆ. ಈಗ ಮತ್ತೆ ಇಲ್ಲಿ ನೋಡಿದರೆ 3 ರಸ್ತೆ ನಮಗೆ ಕಾಣಿಸ್ತಾ ಇದೆ. ಒಂದು ರಸ್ತೆ ನೇರವಾಗಿ ಮಲ್ಲಿಕಟ್ಟೆಗೆ ಹೋಗ್ತದೆ, ಎಡಭಾಗಕ್ಕೆ ಹೋಗ್ತದೆ. ಇನ್ನೊಂದು ನಂದೂರು ಕಡೆಗೆ ಹೋಗುವಂತಹ ರಸ್ತೆ. ಈ 2 ರಸ್ತೆಗಳ ಮಧ್ಯದಲ್ಲಿ ನಾವು ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಎಡಭಾಗಕ್ಕೆ ಸೇಂಟ್ ಆಗ್ನೆಸ್ ಕಾಲೇಜಿನ ಸರಿ ಎದುರು ಭಾಗಕ್ಕೆ ಒಂದು ದೊಡ್ಡ ಆವರಣ ಇದೆ. ಇದು ವಿಶೇಷ ಶಾಲೆ ಅಂತ ಹೆಸರು ಪಡೆದಿರುವಂತಹ ಒಂದು ಸಂಸ್ಥೆ. ವಿಕಲಚೇತನರು, ವಿಶೇಷಚೇತನರಿಗೆ, ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಬಹಳ ಹಳೆಯ ಒಂದು ಕೀರ್ತಿ ಇರತಕ್ಕಂಥ ಶಾಲೆಯಲ್ಲಿ ಇಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರ ಒಳಗೆ ಹೋಗಿ ಒಂದಷ್ಟು ಇಲ್ಲಿಯ ಮಾಹಿತಿಯನ್ನು ನಾವು ಕಲೆ ಹಾಕುವುದಕ್ಕೆ ಪ್ರಯತ್ನ ಪಡೋಣ.
2: ಕೇಳುಗರೆ, ನಾವೀಗ ಇರುವಂತದ್ದು ಬೆಂದ್ರವೆಲ್ನ ಪರಿಸರದಲ್ಲಿರುವಂತಹ ಸೇಂಟ್ ಆಗ್ನೆಸ್ ವಿಶೇಷ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಒಂದು ಪ್ರಾಂಶುಪಾಲರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಈ ಒಂದು ಶಾಲೆ ಹೇಗೆ ವಿಶೇಷವಾಗಿದೆ ಅನ್ನೋದನ್ನ ಅವರ ಮಾತಿಂದಲೇ ಕೇಳ್ತಾ ಬರೋಣ. ಸಿಸ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ, ನನ್ನ ಹೆಸರು ಸಿಸ್ಟರ್ ಶ್ರುತಿ ಅಂತ. ನಾನು ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿನ

0: ಪ್ರಾಂಶುಪಾಲರು. ಈ ಶಾಲೆ 1970 ಆಗಸ್ಟ್ 4ಗೆ ಸ್ಟಾರ್ಟ್ ಆದದ್ದು. ಸೊ ಅದರ ಪ್ರಕಾರ ಈ ವರ್ಷ ನಮ್ಮ ಶಾಲೆಯದ್ದು ಸ್ವರ್ಣ ಮಹೋತ್ಸವ. ಅದನ್ನು ತಿಳಿಸಲು ನನಗೆ ಸಂತೋಷ. ಏಕೆಂದರೆ 1970 ಕೇವಲ 5 ಮಕ್ಕಳ ಜೊತೆ ಪ್ರಾರಂಭವಾದ ಈ ಸಂಸ್ಥೆ ಈಗ 300 ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದೆ. ಇಲ್ಲಿ ನಾವು 3 ವರ್ಷದಿಂದ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ದೇವೆ. ಯಾರ IQ ಲೆವೆಲ್ 70 ಕಡಿಮೆ ಇದೆ ಅವರಿಗೆಲ್ಲ ನಾವು ಅವರಿಗೆ ಬೇಕಾದ ದೈನಂದಿನ ಚಟುವಟಿಕೆಗಳು ಹಾಗೂ ವಿದ್ಯಾಭ್ಯಾಸ ಹಾಗೂ ಅವರ ಜೀವನಕ್ಕೆ ಏನು ಅಗತ್ಯ ಅದನ್ನೆಲ್ಲ ನಾವು ತರಬೇತಿ ನೀಡ್ತಾ ಇದ್ದೇವೆ. ಅವರು 18 ವರ್ಷದ ನಂತರ ಅವರಿಗೆ ಇಲ್ಲಿ ನಾವು ಶೈಕ್ಷಣಿಕ ತರಬೇತಿ ಸಂಸ್ಥೆ ಕೂಡ ಇಲ್ಲಿ ಇದೆ. ಅದರಲ್ಲಿ ನಮ್ಮದು ಬುಕ್ ಬೈಂಡಿಂಗ್, ಕಾರ್ಪೆಂಟ್ರಿ ಮತ್ತು ಹೋಮ್ ಸೈನ್ಸ್ ಅಂತ 3 ಯೂನಿಟ್ ಇದೆ. ಸೊ 18 ವರ್ಷದ ಮೇಲೆ ಇದ್ದ ಮಕ್ಕಳಿಗೆ ಹೊರಗೆ ಸಮಾಜದಲ್ಲಿ ಅವರಿಗೆ ಕೆಲಸ ಸಿಗಲು ಕಷ್ಟ. ಅದಕ್ಕೋಸ್ಕರ ನಾವು ಇಲ್ಲಿಯೇ ಒಂದು ಕೆಲಸದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ಮಕ್ಕಳು ಹುಡುಗರು ಕಾರ್ಪೆಂಟ್ರಿ ಮತ್ತು ಬುಕ್ ಬೈಂಡಿಂಗ್ ಮಾಡ್ತಾರಾದರೆ ಹುಡುಗಿಯರು ಹೋಮ್ ಸೈನ್ಸ್ನಲ್ಲಿ ಕರಕುಶಲ ಆಕ್ಟಿವಿಟೀಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯ ಶಾಲೆದ ಹಾಗೆ ಸ್ಪೋರ್ಟ್ಸ್, ಗೇಮ್ಸ್, ಕ್ರಾಫ್ಟ್, ಡ್ರಾಯಿಂಗ್ ಹಾಗೂ ಬುಲ್ಬುಲ್ಸ್, ಕಪ್ಸ್, ಸ್ಕೌಟ್ಸ್, ಗೈಡ್ಸ್ ಎಲ್ಲ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಆದರೂ ಕೂಡ ಅವರ ಪ್ರಕಾರ ಅವರಿಗೆ ಎಷ್ಟು ಸಾಧನೆ ಮಾಡಲಿಕ್ಕಾಗ್ತದೆ ಅಷ್ಟು ಸಾಧನೆ ಅವರು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸ್ಪೋರ್ಟ್ಸಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಹೋಗಿದ್ದಾರೆ ಹಾಗೂ ಈ ಶಾಲೆಗೆ ತುಂಬ ಕೀರ್ತಿಯನ್ನು ತಂದಿದ್ದಾರೆ. ಹಾಗೂ ನಮ್ಮ ಪೇರೆಂಟ್ಸ್ಗೆ ಕೂಡ ಈ ಶಾಲೆಯಲ್ಲಿ ಅವರು ಮಕ್ಕಳು ಸೇರಿಸಿದ ನಂತರ ಅವರಿಗೂ ಕೂಡ ತಮ್ಮ ಮಗು ಕೂಡ ಏನಾದರೂ ಸಾಧಿಸ್ತದೆ ಅಂತ ಅವರಿಗೆ ತೃಪ್ತಿ, ಅವರ ಮನಸ್ಸಲ್ಲಿ ಅವರ ಜೀವನದಲ್ಲಿ ತೃಪ್ತಿ ಇದೆ. ಅದು ಕೂಡ ನಮಗೆ ತುಂಬ ಸಂತೋಷವನ್ನು ಇಡ್ತಾ ಇದೆ. ಈ ಶಾಲೆಯಲ್ಲಿ ನಮಗೆ 28 ಶಿಕ್ಷಕ ಶಿಕ್ಷಕಿಯರು ದುಡಿತಾರೆ. ಅವರ ನಿಸ್ವಾರ್ಥ ಸೇವೆಯಿಂದಾಗಿ ನಮ್ಮ ಎಲ್ಲ ಮಕ್ಕಳು ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗಲು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಾವು 50 ಚಟುವಟಿಕೆಗಳನ್ನು ಹಾಕಿದ್ದೇವೆ. ಈ 50 ಚಟುವಟಿಕೆಗಳು ಮಗುವಿನ ಉನ್ನತಿಗೋಸ್ಕರ ಹಾಗೂ ಸಮಾಜಕ್ಕೆ ನಾವು ಏನು ಅವೇರ್ನೆಸ್ ಪ್ರೋಗ್ರಾಮ್ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಮಗೆ ಎಲ್ಲರಿಂದಲೂ ಸಹಕಾರ ಸಿಗ್ತದಂತ ನಾವು ಬಯಸಿ ನಮ್ಮ ಈ ವಿಶೇಷ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಏನು ಅವರು ಏನು ಸಾಧಿಸ್ತಾರೆ ಅದು ಅವರಿಗೆ ಸಂತೋಷವನ್ನು ನೀಡಬೇಕಂತ ನಮ್ಮ ಆಸೆ. ಮಕ್ಕಳು ಕಲಿಸುವಾಗ ಅಂದರೆ ಅವರಿಗೆ ನಮ್ಮಷ್ಟು ಗ್ರಾಸ್ಪಿಂಗ್ ಎಬಿಲಿಟಿ ಅವರಿಗಿಲ್ಲ. ನಮಗೆ ತುಂಬ ತಾಳ್ಮೆ ಬೇಕಾಗ್ತದೆ. ಸೊ ಅವರಿಗೆ ಒಂದು ವಿಷಯ ಕಲಿಸಬೇಕಾದ್ರೆ ಅದು ಒಂದು ದಿನ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಕೆಲವೊಮ್ಮೆ ಒಂದು ವರ್ಷವೇ ಆಗ್ಬೋದು. ಸೊ ನಮ್ಮಲ್ಲಿ ತಾಳ್ಮೆ ಇದ್ರೆ ಡೆಫಿನೆಟ್ ಆಗಿ ನಾವು ಮುಂದಕ್ಕೆ ತರಬಹುದು. ಸೊ ಅದೊಂದು ದೊಡ್ಡ ಚಾಲೆಂಜ್ ತಾಳ್ಮೆ. ನಾವು ಅದಕ್ಕೆ ಒಂದು ಮಿತಿ ಇದೆ, ಅದಕ್ಕಿಂತ ಜಾಸ್ತಿ ನಮಗೆ ಆಗುವುದಿಲ್ಲ. ಆದರೂ ಕೂಡ ಅದೊಂದು ಚಾಲೆಂಜ್ ಆಗಿ ನಾವು ತಗೊಳ್ತೇವೆ. ಪರಿಸರದಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳಿವೆ. ಅವರೆಲ್ಲರೂ ನಮ್ಮ ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ವಾಹನಗಳಲ್ಲಿ ಸಾಮಾನ್ಯ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಬರ್ತಾರೆ. ಸೊ ತುಂಬ ಅಡ್ಜಸ್ಟ್ಮೆಂಟ್ ಇದೆ.
1: ಸಿಸ್ಟರ್, ಇಷ್ಟುವರೆಗೆ ಈ ಒಂದು ಶಾಲೆಯ ಬಗ್ಗೆ, ಅದೇ ರೀತಿ ಬೆಂದೂರು ವೆಲ್ ಪರಿಸರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
0: ಈಗ ಜಾಸ್ತಿಯಾಗಿ ನಾವು ಪರಿಸರವನ್ನು ಸಂರಕ್ಷಿಸಬೇಕಾಗಿ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾವುದೊಂದು ಗೀತೆಯನ್ನು ಹಾಡಬೇಕಂತ ನಾನು ಇಚ್ಛಿಸುತ್ತೇನೆ.

0: ಸೇಂಟ್ ಆಗ್ನೇಶ್ನ ಎದುರುಭಾಗದ ಈ ವಿಶೇಷ ಶಾಲೆಯಲ್ಲಿ ಒಂದಷ್ಟು ಹೊತ್ತು ಕಳೆದಿದ್ದೇವೆ ನಾವು. ಇಲ್ಲಿಯ ವಿವರಗಳನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ ಹಾಗಾಗಿದೆ. ಇನ್ನು ಆವರಣದಿಂದ ಹೊರಗೆ ನಾವು ಬಂದು ಮುಂದುವರೆದ್ರೆ ಇಲ್ಲಿ ಎಡಭಾಗಕ್ಕೆ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕಾಣಿಸ್ತವೆ. ದೊಡ್ಡ ಕಟ್ಟಡ ಇದೆ, ದಿನಬಳಕೆಯ ವಸ್ತುಗಳ ತುಂಬಾ ಅಂಗಡಿಗಳು ಕೂಡ ಇಲ್ಲಿ ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ವಾಸ್ ಬೇಕರಿ. ವಾಸ್ ಬೇಕರಿ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಬೇಕರಿ ಸಂಸ್ಥೆ. ಇಲ್ಲಿ ಬೇಕಾದಂತಹ ಎಲ್ಲ ಬೇಕರಿ ಐಟಂಗಳು ನಮಗೆ ಸಿಗ್ತವೆ. ಜನ ನಿಬಿಡವಾಗಿರತಕ್ಕಂತಹ ಒಂದು ಅಂಗಡಿ ಅಂತ ಹೇಳಬಹುದು. ತುಂಬಾ ಮಂದಿ ಗ್ರಾಹಕರು ಇಲ್ಲಿ ಬರ್ತಾರೆ. ಶಾಲೆ ಇರುವ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇರ್ತದೆ. ಗ್ರಾಹಕರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬೇರೆ ಬೇರೆ ಆಹಾರ ವಸ್ತುಗಳನ್ನು ಮಾಡಿಕೊಡುವಲ್ಲಿ ಇದು ಪ್ರಸಿದ್ಧವಾದಂತಹ ಒಂದು ಬೇಕರಿ ಅಂತ ಹೇಳಬಹುದು. ಈ ಬೇಕರಿಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಬೆಂದೂರ್ವೆಲ್ನಲ್ಲಿರುವಂತಹ ವಾಸ್ ಬೇಕರಿಗೆ ಬಂದಿದ್ದೇವೆ. ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ವಾಸ್ ಬೇಕರಿಯ ಮಾಲಕರಲ್ಲಿ ಸಿಕ್ಕಿದ್ದಾರೆ ಮಾತಾಡಲಿಕ್ಕೆ. ಅವರ ಹತ್ರ ಮಾತಾಡೋಣ. ಈ ಒಂದು ವಾಸ್ ಬೇಕರಿಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಅದೇ ರೀತಿ ಬೆಂದೂರ್ವೆಲ್ ಪರಿಸರ, ಅವರು ಕಂಡಂತಹ ಬೆಂದೂರ್ವೆಲ್ ಪರಿಸರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ, ನನ್ನ ಹೆಸರು ಲೆಸ್ಟರ್ ವಾಸ್. ನಮ್ಮದು ಈ ಬೇಕರಿ 1905 ಅಲ್ಲಿ ಶುರುವಾಗಿದೆ. ನನ್ನ ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ರು. ಅವರ ಹೆಸರು ಇಮ್ಯಾನ್ಯುಯಲ್ ವಾಸ್. ಮತ್ತು ನನ್ನ ತಂದೆ ಸೆಬಾಸ್ಟಿಯನ್ ವಾಸ್ ಕಂಟಿನ್ಯೂ ಮಾಡಿದರು. ಈಗ ಥರ್ಡ್ ಜನ್ರೇಷನ್ ನಾನು ಲೆಸ್ಟರ್ ವಾಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮದು ಇಲ್ಲಿ ಫೇಮಸ್ ಅಂದರೆ ಮ್ಯಾಕ್ರೂನ್, ಕ್ಯಾಶ್ಯೂನಟ್ ಮ್ಯಾಕ್ರೂನ್, ಪ್ಲಮ್ ಕೇಕ್, ರಿಚ್ ಪ್ಲಮ್ ಕೇಕ್, ಪಫ್ಸ್ ಎಲ್ಲ ಸಿಗ್ತದೆ. ಈಗ ನಮ್ಮದೇ ಮ್ಯಾನುಫ್ಯಾಕ್ಚರ್ ಸಿನ್ಸ್ 1905. ಎಲ್ಲ ಊರಿನವರೆಲ್ಲ ಇಲ್ಲಿ ಹುಡುಕಿಕೊಂಡು ಬರ್ತಾರೆ. ನಮಗೆ ಕ್ರಿಸ್ಮಸ್ ಅಲ್ಲಿ ದೀಪಾವಳಿ ದೊಡ್ಡ ಸೀಸನ್. ಮೊದಲು ಬೆಂದೂರಲ್ಲಿ ಭಾರಿ ಕಡಿಮೆ ಜನ ಇದ್ರು, ಅಂಗಡಿಯೆಲ್ಲ ತುಂಬ ಕಡಿಮೆ ಇತ್ತು. ಆದರೆ ಈಗ ಒಳ್ಳೆ ಇಂಪ್ರೂವ್ ಆಗಿದೆ, ತುಂಬ ಜನ ಸೇರಿದ್ದಾರೆ, ತುಂಬ ಫ್ಲ್ಯಾಟ್ಸ್ ಇದೆ, ಎಲ್ಲ ಆಗಿದೆ. ಹಾಗೆ ಬಿಸ್ನೆಸ್ ಸಹ ಒಳ್ಳೆ ಉಂಟು.
1: ಸರ್, ಇಷ್ಟರವರೆಗೆ ಈ ಒಂದು ವಾಸ್ ಬೇಕರಿಯ ಬಗ್ಗೆ, ಅದೇ ರೀತಿ ಈ ಒಂದು ಬೆಂದೂರ್ವೆಲ್ ಪರಿಸರದ ಬಗ್ಗೆ ಮಾತಾಡಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ವಾಸ್ ಬೇಕರಿಯಿಂದ ಹೊರಗೆ ಬಂದಾಗ ಇನ್ನು ಹೆಚ್ಚು ಮುಂದಕ್ಕೆ ನಾವು ಪ್ರಯಾಣ ನಡೆಸುವಂತ ಅಗತ್ಯ ಕಾಣುವುದಿಲ್ಲ, ಯಾಕಂದ್ರೆ ಈಗಾಗಲೇ ಸಮಯ ಆಗಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದು TVS ಶೋರೂಮ್ ಕಾಣಿಸ್ತಾ ಇದೆ. ಇದು ಇತ್ತೀಚಿನ ಕೆಲವು ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸಂಸ್ಥೆ. ಸಾಯಿರಾದ TVS ವಾಹನಗಳ ಒಂದು ಕಟ್ಟಡ ಇದು. ಸಾಯಿರಾದ ಸಂಸ್ಥೆ ರಾಧಾ ಮೆಡಿಕಲ್ಸ್ ಇದರಿಂದ ಇಲ್ಲಿ ಹೆಸರನ್ನು ಪಡೆದಿರುವಂಥದ್ದು. ಅದು ಕಟ್ಟಡ ನಿರ್ಮಾಣದ ಒಂದು ಸಂಸ್ಥೆ ಕೂಡ ಹೌದು. ಮನೋಹರ್ ಶೆಟ್ರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ. ಈ ಸಾಯಿರಾದ TVS ಕಟ್ಟಡದ ಒಳಗೆ ನಾವು ಹೋದರೆ ಬೇರೆ ಬೇರೆ ವಿನ್ಯಾಸದ TVS ವಾಹನಗಳನ್ನು ನಾವು ಇಲ್ಲಿ ಕಾಣಬಹುದು. ಒಳ್ಳೆಯ ಆಫರ್ಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಅವರು ಕೊಡ್ತಾ ಇದ್ದಾರೆ. ಮತ್ತು ಉತ್ತಮ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆ ಅಂತ ಮಂಗಳೂರಿನಲ್ಲಿ ಹೆಸರಾಗಿರುವಂಥದ್ದು. ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಬೇಕಾದ ಎಲ್ಲ ರೀತಿಯ ಪರಿಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನೋಡಲಿಕ್ಕೂ ಕೂಡ ಬಹಳ ಸುಂದರವಾದ ಒಂದು ಹೊಸ ವಿನ್ಯಾಸದಿಂದ ಕಂಗೊಳಿಸುವಂಥ ಒಂದು ಸಂಸ್ಥೆ ಇದು. ಸರಿ ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ಈ ಸಲ ನಾವು ಬೆಂದೂರ್ವೆಲ್ನಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೋಡುವ ಪ್ರಯತ್ನ ಮಾಡಿದ್ದೇವೆ. ಆದಷ್ಟು ಇಲ್ಲಿಯ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟವರು ಕೂಡ ನಮ್ಮಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕೊಡಿ. ಮುಂದಿನ ವಾರ ಮತ್ತೆ ಇನ್ನೊಂದು ಕಡೆಗೆ ಹೇಗೂ ನಾವು ಪ್ರಯಾಣ ಬೆಳೆಸಲಿಕ್ಕಿದೆ. ಹಾಗಾಗಿ ಇವತ್ತಿನ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಊರು ಕೇರಿ ಕಾರ್ಯಕ್ರಮದಲ್ಲಿ ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ, ನಮಸ್ಕಾರ.
3: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ದಯವಿಟ್ಟು ಗಮನಿಸ್ಬೇಕು, ಹಾಡು ಕೇಳಿದಿರಲ ಗೊತ್ತಿಲ್ಲ, ಏಳು ಮೇಲೆ ಏಳು ಏಳು ಸಾಧುವೆ ಹಾಡೋತಿ ಆಗಿಯ ಹಾಡನ್ನು. ಅದು ಬರೆದದ್ದು ಯಾರಿಗೆ ಸ್ವಾಮಿ? ಅದು ಸನ್ಯಾಸಿಗಳಿಗೆ ಬರೆದದ್ದು, ಸನ್ಯಾಸಿ ಗೀತೆ ಅಂತ ಬರೆದದ್ದು. ಸನ್ಯಾಸಿ ಹೇಗೆ ಬದುಕಬೇಕು ಅನ್ನೋದನ್ನು ಅವರಿಗೆ ಸಂಸಾರಸ್ಥರಿಗೆ ಹಾಕಿದ್ದಲ್ಲ, ಸನ್ಯಾಸಿಗಳು ಹೇಗೆ ಬದುಕಬೇಕು ಅಂತ ಗುರಿ ಹಾಕಿಕೊಟ್ಟಂಥದ್ದು. ಅದ್ಭುತವಾದ ಹಾಡೋದು. ಕುವೆಂಪು ಅವರು ಕನ್ನಡಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪುರುಷೋತ್ಮಾನಂಜಿ ಹಾಡು ಹಾಕಿ ಕೊಟ್ಟಿದ್ದಾರೆ, ಧಾಟಿ ಹಾಕಿ. ಅದ್ಭುತವಾದ ಹಾಡು. ಅದು ಸನ್ಯಾಸಿಗಳು ಹೇಗಿರಬೇಕು ಅಂತ ಬರ್ಕೊಂಡು ತಮ್ಮನ್ನೇ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ನಾನೇ ತಪ್ಪು ಮಾಡಿದ್ದೆ ಒಂದ್ಸಲ ಅಂತ ಹೇಳ್ತಾರೆ. ಆಗ್ರಾದಿಂದ ಬೃಂದಾವನಕ್ಕೆ ಹೋಗ್ತಾಯಿದ್ರು, 30 ಮೈಲ್ ನಡ್ಕೊಂಡು ಹೋಗ್ತಾಯಿದ್ದಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಸ್ತಾಗಿತ್ತು. ಇನ್ನೇನು ಬೃಂದಾವನ ಒಂದು 2-3 ಕಿಲೋಮೀಟರ್ ಇರಬೇಕು ಹೋಗಬೇಕು ಅಂತ ಅನ್ಕೋ ಹೊತ್ತಿಗೆ ರಸ್ತೆ ಪಕ್ಕದಲ್ಲಿ ಸೇರ್ಕೊಂಡು ಗುಡುಗುಡಿ ಸೇರ್ತಾ ಇದ್ದ, ಹುಕ್ಕ ಸೇರ್ತಾ ಇದ್ದ. ಇವ್ರಿಗೂ ಸೇದಬೇಕು ಅನ್ನಿಸ್ತು. ಹೊಕ್ಕೆ ಅದನ್ನು ನನಗೆ ಸ್ವಲ್ಪ ಕೊಡ್ತೀಯಪ್ಪ, ಒಂದು ಸ್ವಲ್ಪ ಸೇದ್ ಹೋಗ್ತೇನೆ ಅಂದ್ರಂತೆ. ಆತ ನೋಡಿದ ಸನ್ಯಾಸಿ ಬಟ್ಟೆ, ಅವನದ ಸ್ವಾಮಿ ನಾನು ಭಂಗಿಯವನು, ಜನ ಕಸ ಹುಡುಗೋ ಜಾತಿಗೆ ಸೇರಿದವನು, ತಾವು ಸನ್ಯಾಸಿಗಳು, ನಾನು ಗುಡುಗುಡಿ ಸೇದಿದ್ದು ತೊಗೊಳೋಕ್ಕಾಗತ್ತಾ ನಿಮಗೆ ಅಂದ್ರಂತೆ. ಹೌದಾ, ಬೇಡ ಬಿಡಪ್ಪ ಅಂತ ಹೊರಟ್ರು. ಮುಂದೆ ಹೋದ್ರು ಒಂದು 10 ನಿಮಿಷ, ಹೋದ್ಮೇಲೆ ವಿಚಾರ ಮಾಡಿದ್ರಂತೆ, ಅಯ್ಯೋ ಕರ್ಮವೇ, ನಾನು ಸನ್ಯಾಸಿ, ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾ ಇದ್ದೀನಿ, ಮಾಡಬಾರ್ದು ಅಂತ ಹೇಳ್ತೇನೆ, ಬಟ್ ನಾನೇ ಅವನು ಭಂಗಿಯವನು ಅಂದ ತಕ್ಷಣ ಮುಟ್ಟದೆ ಬಂದ್ಬಿಟ್ನಲ್ಲ, ನಾನು ತಪ್ಪು ಮಾಡಿದೆ ಅಂತ ವಾಪಸ್ ಹೋದರು. ವಾಪಸ್ ಹೋಗಿ ಅವ್ನು ಕ್ಷಮೆ ಕೇಳಿ, ಮರಯ್ಯ ನೀನು ಭಂಗಿ ಆದರೆ ಏನು ತೊಂದರೆ ಇಲ್ಲ, ಕೊಡು ನನಗೆ. ಆ ಗುಡುಗುಡು ಸೇದು ಬೇಕಾಗದೆ ಹೋದರೂ ಕೂಡ ಅವನು ಮುಡಿಸ್ಕೊಳ್ಳೋಕ್ಕೋಸ್ಕರ ಹೋಗಿ ಆ ಗುಡುಗುಡು ಸೇದು ಬಂದರು. 2 ಸಲ ಹೇಳಿದರು. ಎಷ್ಟು ನಮ್ಮ ಪರಂಪರೆ ಹೇಗೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ, 1000 ವರ್ಷಗಳ ಇತಿಹಾಸ ಇದೆಯಲ್ಲ, ಹೀಗೆ ಮುಟ್ಟಬಾರ್ದು ಮುಟ್ಟಬಾರ್ದು ಅಂದ್ಕೊಂಡು ಬಂದಿದ್ದೀವಿ ನಾವು, ಅದು ತಲೆಯನ್ನು ಕೂತು ನನಗೂ ಕೂಡ ಹಾಗೆ ಆಯ್ತಲ್ಲ, ಇದು ಇನ್ನು ಸಾಮಾನ್ಯರಿಗೆ ಆಗದೆ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಂಡು ಬರೀತಾ ಇರೋದ ಬಗ್ಗೆ ಹೇಳ್ತಾರೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳಿ. ಈ ಆತ್ಮಪರೀಕ್ಷಣ ಗುಣ ಸನ್ಯಾಸಿಗಳಿಗಿರೋದು ಬಹಳ ಅಪರೂಪರು ಹೇಳ್ತಾರೆ. ಸನ್ಯಾಸಿಯಾದವನು ಪ್ರತಿನಿತ್ಯ ಪ್ರತಿ ಕ್ಷಣ ತನ್ನ ನಡತೆಯನ್ನು ಹೊರಗಲ್ಲಿಗೆ ಉಜ್ಜಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ.

0: Radio Sarang 107.8 FM.
1: ಇದೊಂದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಎಲ್ಲ ಕಡೆ ಹೋದಾಗ. ಯಾವಾಗಲೂ ನಮ್ಮನ್ನೊಂದು ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಒಂದಿದೆ, ಜೀವನ ಮೌಲ್ಯಗಳಲ್ಲಿ ಅಪೇಕ್ಷಿತ ಮೌಲ್ಯ ಅಂತ ಒಂದಿದೆ. ಅಪೇಕ್ಷಿತ ಮೌಲ್ಯ ಅಂದರೆ ನಾವು ಹೇಗಿರಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ, ಸಮಾಜ ತೀರ್ಮಾನ ಮಾಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳೋ ಒಬ್ಬರು ಸನ್ಯಾಸಿಗಳಿದ್ದಾರೆ, ಕಾವಿ ಬಟ್ಟೆ ಹಾಕ್ಕೊಂಡು ತೋರಿಸ ಸನ್ಯಾಸಿಗಳಾಗಿದ್ದಾರೆ. ಒಂದು ದಿವಸ ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅವ್ರು ವಾಕಿಂಗ್ ಹೋಗ್ತಾಯಿದ್ರು, ಜೀನ್ಸ್ ಪ್ಯಾಂಟು ಕೆಂಪು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾಯಿದ್ರು. ಏನು ಅನಿಸುತ್ತೆ ಹೇಳಿ ನಮ್ಮವ್ರಿಗೆ, ಅಯ್ಯೋ ಏನು ರೀ ಸನ್ಯಾಸಿಗಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾಯಿದ್ದಾರೆ? ಶಾಕ್ ಆಗಿಬಿಡುತ್ತೆ ನಮಗೆ. ಯಾಕಂದರೆ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನು ನಮ್ಮ ಸಮಾಜ ಒಂದು ಕಲ್ಪನೆ ಮಾಡಿಕೊಂಡಿದೆ. ಹಾಗಿಲ್ಲದೆ ಹೋದಾಗ ಅವ್ರು ಸನ್ಯಾಸಿಗಳು ಅಲ್ಲ ಅನಿಸ್ಬಿಡುತ್ತೆ ನಮಗೆ ಅಲ್ವಾ. ಹಾಗೆ ಅಪೇಕ್ಷಿತ ಮೌಲ್ಯ, ಅದು ವಿವೇಕಾನಂದರು ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಸನ್ಯಾಸಿಗಳು ದೊಡ್ಡ ಸ್ಥಾನ ಇದೆ, ಅವ್ರ ನಡತೆಯನ್ನು ಜನ ಹತ್ತು ದಿಕ್ಕಿನಿಂದ ನೋಡ್ತಾ ಇರ್ತಾರೆ. ಆದ್ದರಿಂದ ನನ್ನ ಜೀವನದ ನಡತೆಯನ್ನು ಪ್ರತಿ ಕ್ಷಣ ಹೊರಗಲ್ಲಿಗೆ ಹಚ್ಚಿ ಉಜ್ಜಿ ನೋಡ್ತಾ ಇರಬೇಕು. ನಾನು ಅಸ್ಪೃಶ್ಯತೆ ಇರಬಾರದು ಅಂತ ನಾನು ಹೇಳಬೇಕಾದ್ರೆ ಮೊದಲದು ಮಾಡಿ ತೋರಿಸ್ಬೇಕಾಗ್ತದೆ. ನಾನು ಅಂತ ಒಂದು ಖೇತ್ರಿ ಅಂತ ಊರು, ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿದರು. ದಿನಕ್ಕೆ 100 ಜನ, ಒಂದು ನಿಮಿಷ ಪುರುಸತ್ತು ಇಲ್ದಂಗೆ ಜನ ಬರೋರು. ಇವರ ಮಾತಿಗೆ ಆ ಪ್ರಖರತೆ ಇದೆಯಲ್ಲ, ಜನ ನುಗ್ಗಿ ನುಗ್ಗಿ ಬರಬೇಕು. ಒಂದು ಕ್ಷಣ ಪುರುಸತ್ತಿಲ್ಲ, ಹಗಲು ರಾತ್ರಿ 3 ಹಗಲು 3 ರಾತ್ರಿ ಜನ ಒಂದೇ ಸಮ ಬರೋದು. ಇವ್ರು ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಊಟ ಕೂಡ ಇಲ್ಲ. ಒಬ್ಬರಾದರೂ ಬಂದವರು ಊಟ ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿಲ್ಲ, ಮಾತಾಡಿದರು ಹೋದರು. ಅಲ್ಲೊಬ್ಬ ಅಂತ್ಯಜಯ ಇದ್ದ, ಅನ್ಟಚಬಲ್ ಅನ್ನುವಂಥ ಮನುಷ್ಯ ಆಗಿನ ಕಾಲದಲ್ಲಿ. ಆತ ನೋಡ್ದ, ಬಂದ, ದುಃಖ ಆಯಿತು ಅವನಿಗೆ. ಸ್ವಾಮಿ ನೋಡ್ತಾ ಇದ್ದೀನಿ 3 ದಿವಸದಿಂದ ಜನ ಜನ ಜನ ಜನ ಬರ್ತಾರೆ, ನೀವು ಒಂದು ಸಮ ಮಾತಾಡ್ತಾ ಇದ್ದೀರಿ, ಸುಸ್ತಾಗಿಲ್ವೇ, ಊಟ ಮಾಡಿಲ್ಲ, ಒಂದು ಕೆಲಸ ಮಾಡಲ, ಧಾನ್ಯ ತಂದು ಕೊಡಲ ಅಡುಗೆ ಮಾಡ್ಕೊಳ್ಳೋಕ್ಕೆ. ನೋಡಿ ಅವನಿಗೆ ಗೊತ್ತು ಸನ್ಯಾಸಿಗಳು ನಾನು ಮಾಡಿದ್ದು ಊಟ ಮಾಡಲ್ಲ, ಅದಕ್ಕೆ ಕಾಳು ತಂದು ಕೊಡ್ತೀನಿ ನೀವು ಮಾಡ್ಕೋತೀರಾ ಅಂತ ಹೇಳಿದ್ರಂತೆ. ಇವರೇನು ಹೇಳಬೇಕು ಅವನಿಗೆ, ಧಾನ್ಯ ಕೊಡಬೇಡಪ್ಪ ಅಡುಗೆ ಮಾಡಿಕೊಂಡೆ ಬಾ ನೀನು ಅಂದರು. ಅವನು ಹೇಳ್ದೆ ನಾನು ಮುಟ್ಸ್ಕೊಳ್ಳೋಕೆ ಸಾಗಲ್ಲ ಸ್ವಾಮಿ, ನಾನು ಮುಟ್ಸೋಕ್ಕಾಗಲ್ಲ, ಅನ್ಟಚಬಲ್ ನಾನು, ಅಸ್ಪೃಶ್ಯ ನಾನು ಅಂತ. ನನಗೇನು ತೊಂದರೆ ಇಲ್ಲ ಮಾಡ್ಕೊಂಬ ಅಂದರು. ಆತ ಅಡುಗೆ ಮಾಡ್ಕೊಂಬಂದ, ಅಡುಗೆ ಮಾಡ್ಕೊಂಬಂದಿದ್ದನ್ನು ಊಟ ಮಾಡಿ ಅವ್ರು ಹೇಳುವಂಥ ಮಾತು ಹೇಳ್ತಾರೆ, ಇಂದ್ರ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ರುಚಿಯಾಗಿರ್ತಿರ್ಲಿಕ್ಕಿಲ್ಲ, ಇಂದ್ರಾನೇ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ಹೆಚ್ಚು ರುಚಿ ಆಗ್ತಿರ್ಲಿಕ್ಕಿಲ್ಲ. ಅವ್ನು ಹೇಳ್ದೆ ನೋಡು, ನೀವು ಒಬ್ಬನೇ ವಿಚಾರ ಮಾಡಿದ್ದು ನನ್ನ ಬಗ್ಗೆ, ದೊಡ್ಡ ದೊಡ್ಡವ್ರು ಬಂದರು, ಹಿರಿಯರು ಬಂದರು, ಎಲ್ಲ ಜಾತಿಯವ್ರು ಬಂದರು, ಮಾತಾಡ್ಕೊಂಡು ಹೋದರು, ಈ ಮನುಷ್ಯನಿಗೊಂದು ದೇಹ ಇದೆ, ಅದಕ್ಕೆ ಊಟ ಬೇಕು ಅಂತ ಅನಿಸ್ತಿಲ್ಲ ಯಾರಿಗೂ. ನೀನೊಬ್ಬರು ಚಿಂತೆ ಮಾಡಿದೆಯಲ್ಲ, ಆದ್ದರಿಂದ ನೀವು ನನಗೆ ಇಂದ್ರನ ಸಮನಾಗಿದ್ದೀಯಾ, ಅಮೃತ ಬಡಿಸಿದ್ಯಾ ನೀವು ಅಂತ ಊಟ ಮಾಡಿದ್ರು ಅಂತ. ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಸುಲಭ, ಬಟ್ ನಡ್ಕೊಳ್ಳೋದು ಬಹಳ ಕಷ್ಟ.

0: रेडियो सारंग 107.8 FM।
1: ಇನ್ನೊಂದು ನಾವು ಸಾಮಾನ್ಯವಾಗಿ ನಾವು ಧರ್ಮಕ್ಕೆ ಸೇರ್ಕೊಂಡವರು ಸನ್ಯಾಸಿಗಳು ಅಂತಿದ್ದಾಗ ದೇಶ ಪ್ರೇಮದ ಬಗ್ಗೆ ಮಾಡುವಂಥದ್ದು. ಬಹುಶಃ ಮೊಟ್ಟ ಮೊದಲನೇ ಸನ್ಯಾಸಿ ಅಷ್ಟು ಥರ ದೇಶ ಪ್ರೇಮಕ್ಕೋಸ್ಕರ ಮಾತಾಡಿದಂಥವ್ರು ವಿವೇಕಾನಂದರು. ಸನ್ಯಾಸಿಯಾಗಿ ದೇಶ ಪ್ರೇಮಕ್ಕೋಸ್ಕರ ಮುಲಾಜಿಲ್ಲ ಅಷ್ಟು ಚೆನ್ನಾಗಿ ಮಾತಾಡಿ ನಮ್ಮ ದೇಶದ ಪ್ರೇಮದ ಬಗ್ಗೆ ಮಾತಾಡುವಂಥದ್ದು. ಒಂದು ಸಣ್ಣ ಘಟನೆ ಆಗುತ್ತೆ ಅವ್ರ ಜೀವನದಲ್ಲಿ. ಒಬ್ಬರು ಪಂಡಿತ್ ಗಣೇಶ್ ದೇವಸ್ಕರ್ ಅಂತ ಒಬ್ಬರು ಪಂಡಿತರು, ಮಹಾವಿದ್ವಾಂಸರು, ಜ್ಞಾನಿಗಳು. ಅವರೊಂದು 5-6 ಜನ ಸೇರಿಕೊಂಡು ವಿವೇಕಾನಂದರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಬಂದು ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಧರ್ಮ ಅಂದ್ರೇನು, ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತ ಇವರು ಸಂದೇಶ ಎಲ್ಲ ಮಾತಾಡ್ತಾಯಿದ್ರು, ಡಿಸ್ಕಷನ್ ಮಾಡ್ತಾಯಿದ್ರು. ಒಂದು 3/4 ಗಂಟೆ ಆದಮೇಲೆ ಆಗ ಮಾತು ಬಂತು, ಪಂಜಾಬ್ದೊಳಗೆ ದಲಿತರ ಬಗ್ಗೆ ಅನ್ಯಾಯ ಆಗಿದೆ ಅಂತ ಪೇಪರಲ್ಲಿ ಬಂದು ಸುದ್ದಿ. ದಲಿತರ ಮೇಲೆ ಅನ್ಯಾಯ ಮಾಡಿದ್ದಾರೆ ಹಿರಿಯರು ಅಂತ ಇವರು ಕಟುವಾಗಿ ಟೀಕೆ ಮಾಡಿದರು. ತಪ್ಪದು, ಹಾಗೆ ಮಾಡಬಾರ್ದು, ಅವ್ರು ಮನುಷ್ಯರಲ್ವೇ, ಹಾಗೆ ಹೇಗೆ ಅಂತ. ಇದು ಸಂಪ್ರದಾಯವಾದಿಯಾಗಿದ್ದಂಥ ದೇವಸ್ಕರ್ ಅವ್ರಿಗೆ ಸೇರಿಸಲಿಲ್ಲ. ಅವರವ್ರ ಕರ್ಮ ಏನು ಮಾಡಲಿಕ್ಕಾಗ್ತದೆ, ಅವ್ರು ಹಾಗೆ ಅನುಭವಿಸ್ಬೇಕು ಅಂತ ಹೇಳಿದರು. ಅದು ಕರ್ಮ ಅಲ್ಲ, ಮೇಲ್ವರ್ಗದವ್ರು ತಪ್ಪು ಮಾಡಿದ ಕೆಲಸ ಅದು, ಅವ್ರು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ವಿವೇಕಾನಂದ ಹೇಳಿದರು. ಅವ್ರು ಸಿಟ್ಟು ಬಂದುಬಿಡ್ತೀವಿ ದೇವಸ್ಕರ್ ಅವ್ರಿಗೆ. ಸಿಟ್ಟು ಬಂದು ಏನಂದ್ರೆ ಗೊತ್ತಾ ಅವರು, ಆಯ್ತು ಬಿಡಿ ಇನ್ನೊಮ್ಮೆ ಬರ್ತೀನಿ, ಏನೋ ಇವ ಸಮಯ ವ್ಯರ್ಥ ಆಯಿತು ಅಂದ್ಬಿಟ್ಟು, ಈ ಬಂದ ಸಮಯ ವ್ಯರ್ಥ ಆಯಿತು ಅಂತ. ಆಗ ಸಿಟ್ಟು ಬಂದಂಥ ವಿವೇಕಾನಂದರು ಹೇಳಿದಂಥ ಮಾತಿದೆಯಲ್ಲ, ಇವ್ ಒನ್ ಆಫ್ ದಿ ಫೈನೆಸ್ಟ್ ಕೊಟೇಶನ್ ದಟ್ ವಿ ಕ್ಯಾನ್ ಯೂಸ್. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಎಲ್ಲಿಯವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನವಿಲ್ಲದೆ ಒದ್ದಾಡುತ್ತೋ ಅಲ್ಲಿವರೆಗೆ ಅದಕ್ಕೆ ಆಹಾರ ಕೊಡೋದೇ ಧರ್ಮ, ಉಳಿದಿದ್ದೆಲ್ಲ ಅಧರ್ಮ. ಡೆಫಿನೇಷನ್ ಆಫ್ ಧರ್ಮ ಹೇಗಿದೆ ನೋಡಿ. ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನ ಇಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಧರ್ಮ ಅದಕ್ಕೆ ಆಹಾರ ಒದಗಿಸೋದು, ಉಳುಕಿದೆಲ್ಲ ಅಧರ್ಮ. ಇದನ್ನು ಹೇಳಿ ಕಳಿಸಿದರು, ನನ್ನ ದೇಶದಲ್ಲಿ ಬಡತನ ಇರಬಾರ್ದು, ನನ್ನ ದೇಶದಲ್ಲಿ ಯಾರೂ ಉಪವಾಸ ಇರಬಾರ್ದು, ಅದು ನನ್ನ ದೇಶದ ಕಲ್ಪನೆ. ಒಬ್ಬ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಹೇಳಿದ ಮಾತಲ್ಲ ಅದು. ಒಬ್ಬ ಸನ್ಯಾಸಿಯಾಗಿ ನನ್ನ ಕೆಲಸ ಒಂದು ನಾಯಿಗೆ ಕೂಡ ಉಪವಾಸ ಇರದೇ ಇರೋ ಹಾಗಿರ್ಬೇಕಾದ, ನನ್ನ ದೇಶ ಸುಭಿಕ್ಷವಾಗಿರ್ಬೇಕಾದಂಥದ್ದು. ಅದಕ್ಕೆ ಹೇಳ್ತಾರೆ, ನನ್ನ ಸೇವೆ ದರಿದ್ರ ನಾರಾಯಣನ ಸೇರಿ. ದರಿದ್ರ ನಾರಾಯಣೋಭವ ಅವನಿದ್ದಾನಲ್ಲ, ಅವನು ನನ್ನ ಗುರು, ಅವನು ನನ್ನ ಆರಾಧ್ಯ ದೈವ, ಅವನಿಗೋಸ್ಕರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಮಾತಾಡೋದು ಒಂದು ದೇವರನ್ನ ಇಟ್ಕೋತೀವಿ, ಮೂಲ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದು ಮಾಡಿ ಮೋಕ್ಷ ಸಾಧನೆ ಮಾಡುವಂಥದ್ದು. ಇವರು ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂತಲ್ಲ, ಪರಂಪರೆಯಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಎಲ್ಲವೂ ಇದ್ದರೂ ಕೂಡ ನನ್ನ ಸೇವೆ ದರಿದ್ರ ನಾರಾಯಣನ ಸೇವೆ ಮಾಡಬೇಕಾದಂಥದ್ದು ಅಂತ ಹೇಳಿ ಒಪ್ಪಿಕೊಂಡಂಥದ್ದು.

0: Radio Sarang 107.8 FM.
1: ಇನ್ನೊಬ್ಬರು ಮನುಷ್ಯನ ನೆನಪಾಗುವಂಥದ್ದು, ಬಹಳ ಜನ ಗೊತ್ತಿಲ್ಲದೆ ಇರುವಂಥದ್ದು, ಆನಂದ್ ಶಂಕರ್ ಮಾಧವನ್ ಅಂತ ಮನುಷ್ಯ, ಕೇರಳದವರು. ಆತ ತುಂಬ ಬಡ ಕುಟುಂಬದಿಂದ ಬಂದವರು. ಎಷ್ಟು ಬಡತನ ಅಂತಂದರೆ ಅವನಿಗೆ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನೂ ಕೇಳೋಕ್ಕಾಗಲ್ಲ ಯಾರಿಗೂ, ಬರೀ ಅಳುದು ಅಳುಬುರ್ಕ ಕೇಳೋಕ್ಕಾಗಲ್ಲ, ಅಳ್ತಾ ಇರೋದು ಬರೀ, ನನ್ನ ಜೀವನ ಪ್ರಯೋಜನ ಇಲ್ಲ, ನನಗೇನು ಆಗಲ್ಲ ಅಂತ ಅದ್ಕೊಂಡು ಕೊಡೋದು. ಇಡೀ ಶಾಲೆ ಇದ್ದಕ್ಕೂ ಹಾಗೆ ಹತ್ತದ್ದು, ಮೇಷ್ಟ್ರ ಕಡೆ ಬೈಬೇಕು, ಎಲ್ಲ ಬೈಬೇಕು, ಏನು ಬೇಕು ನಿಮ್ಗೇನು ಬೇಡ ಸ್ವಾಮಿ, ನನಗಾಗೋಲ್ಲ ನನ್ನ ಕಡೆಯಿಂದ ಅಂತ ಹೇಳೋದು. ಇವನು ಏನಾದರೂ ಸಾಧಿಸ್ತಾನ ಇವನು ಅಂತ ಅವನು ಆತ್ಮಹತ್ಯೆ ಎರಡು ಮೂರು ಸಲ ಪ್ರಯತ್ನ ಮಾಡ್ಕೊಂಡು ಮನುಷ್ಯ. ಆತ ಒಂದು ದಿವಸ ಹೋದಾಗ ರಾಮಕೃಷ್ಣ ಮಠದ ಸ್ವಾಮಿಗಳು ಯಾರೋ ಒಬ್ಬರು ಬಂದು ಕಾಲ್ ಟು ದ ನೇಷನ್ ಅಂತ ಪುಸ್ತಕ ಇದೆ ವಿವೇಕಾನಂದರು, ಸಣ್ಣ ಪುಸ್ತಕ ಬಹುಮಾನ ಕೊಟ್ಟರು. ಓದಿದನ್ನ ನೀನು, ಅಳ್ತಾ ಇರ್ತೀಯ, ಏನು ಸಾಧಿಸೋಕೆ, ಓದಿದನ್ನ ದೇಶಕ್ಕೋಸ್ಕರ ಕರೆ ಅಂತ ಹೊಂದಿದೆ, ಕಾಲ್ ಟು ದ ನೇಷನ್ ಪುಸ್ತಕ. ಅದನ್ನು ಓದಿದ, ಅನ್ನಿಸ್ತು, ಅಯ್ಯೋ ಕರ್ಮ, ನನಗಿಂತ ದಡ್ರು, ನನಗಿಂತ ಶಕ್ತರು ಏನೇನು ಸಾಧನೆ ಮಾಡಿದ್ದಾರೆ, ನನಗಾಗಲ್ವಾ ಅಂತ ಶುರು ಮಾಡಿ ಏನು ಮಾಡಿದ ನೋಡಿ, ತನ್ನ ಊರು ಬಿಟ್ಟ, ತನ್ನ ಪ್ರಪಂಚ ಬಿಟ್ಟ, ಹೋದ ಉತ್ತರ ಭಾರತಕ್ಕೆ ಭಾಗಲ್ಪುರ ಅಂತ. ಆ ಭಾಗಲ್ಪುರಕ್ಕೆ ಹೋಗಿ ಒಂದು ಸಣ್ಣ ಊರು ಮಂದಾರ ಅಂತ ಊರು, ಆ ಮಂದಾರ ಊರಲ್ಲಿ ಒಂದು ಶಾಲೆ ಶುರು ಮಾಡಿದ. ನೋಡಿ, ತಾನು ಶಾಲೆ ಕಲಿಯೋಕ್ಕಾಗದೇ ಇದ್ದಂಥವನು ಅಲ್ಲಿ ಹೋಗಿ ಶಾಲೆ ಶುರು ಮಾಡಿ, ಇವತ್ತಿ ಕೂಡ ಮಂದಾರ ವಿದ್ಯಾಮಂದಿರ ಅಂತ ಒಂದು ಬಹಳ ಪ್ರಖ್ಯಾತವಾದಂಥದ್ದು, ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದ್ದಾರೆ. ನೋಡಿ, ಅದು ಹೆಸರೇ ಗೊತ್ತಿಲ್ಲ, ಆನಂದ್ ಶಂಕರ್ ಮಾಧವನ್ ಅನ್ನುವಂಥ ಮನುಷ್ಯ ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಕೂತಿದ್ದಾರೆ. ಒಂದೇ ಒಂದು ಕಾರಣ, ಕಾಲ್ ಟು ದ ನೇಷನ್ ಅಂತ ಪುಸ್ತಕ. ಅದಕ್ಕೆ ನಾನು ಸಾಮಾನ್ಯವಾಗಿ ತರುಣರಿಗೆ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಬೇಜಾರಾದಾಗ, ದುಃಖ ಆದಾಗ ವಿವೇಕಾನಂದರು ಒಂದು 4 ಆರ್ಟಿಕಲ್ ಓದಿ, ಅವ್ರ ಜೀವನ ಚರಿತ್ರೆ ಓದಿ, ಅವ್ರ ಕಾಲ್ ಟು ದ ನೇಷನ್ ಪುಸ್ತಕ ಓದಿ, ನಿರಾಶೆಗೆ ಅವಕಾಶವೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ನೋಬಡಿ ಕ್ಯಾನ್ ಇನ್ಸ್ಪೈರ್ ಯು. ಗೊತ್ತು, ಕೊಡೋ ಸಾಧ್ಯನೇ ಇಲ್ಲ, ಯಾವ ಮಟ್ಟಕ್ಕಾದರೂ ಕೊಡುವಂಥದ್ದು.

रेडियो सारंग 107.8 FM. ಇನ್ನೊಬ್ಬ ಮನುಷ್ಯ ನಾನು ಮೆನ್ಷನ್ ಮಾಡಲೇಬೇಕು. ಆ ಮನುಷ್ಯನ ವಿಚಿತ್ರ ಮನುಷ್ಯ. ಇವರು ಅಮೆರಿಕದಲ್ಲಿದ್ದಾಗ ಊರೂರು ಹೋಗಬೇಕು, ಭಾಷಣ ಮಾಡಬೇಕು. ಬರೆಯೋಕ್ಕಾಗ್ತಿರಲಿಲ್ಲ. ಯಾರು ಅಂದ್ರಂತೆ ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ಅದು ದಾಖಲೆ ಆಗಬೇಕಲ್ಲ, ಕಳೆದು ಹೋಗ್ಬಿಡುತ್ತೆ ಬರೀ ಮಾತಾಡಿದರೆ ಅಂತ ಹೇಳಿ ಒಬ್ಬ ಸ್ಟೆನೋಗ್ರಾಫರ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದರು ಪೇಪರಲ್ಲಿ. ಸ್ಟೆನೋಗ್ರಾಫರ್ ಬೇಕು, ಹಿಂದೂ ಸನ್ಯಾಸಿಗೆ ಬೇಕಾಗಿದೆ ಅಂತ. ಒಂದು 5-6 ಜನ ಬಂದರು, ಒಬ್ಬನ ವಿವೇಕಾನಂದರು ಆರಿಸಿದರು. ಅವನ ಹೆಸರು ಚೆನ್ನಾಗಿದೆ, ಜೋಶುವಾ ಗುಡ್ವಿನ್ ಅಂತ ಹೆಸರು. ಹೆಸರಷ್ಟೇ ಗುಡ್ವಿನ್ ಅವನದು. ಅವನಿಗೆ ಇರಬೇಕಾದ ಎಲ್ಲ ಚಟಗಳು ಇದ್ವು. ಅವನು ಕುಡ್ತ, ಜ್ಯೂಸು, ಏನೇನು ಎಲ್ಲ ಬೇಕೆಲ್ಲನು. ವಿಪರೀತ ಕೆಟ್ಟ ಹೋಗಿದ್ದ ಅವನು. ಆದರೆ ಒಳ್ಳೆ ಸ್ಟೆನೋಗ್ರಾಫರ್, ಯಾವ ಸ್ಪೀಡಲ್ಲಿ ಮಾತಾಡಿದ್ರೆ ಸರಸರ ಬರ್ಕೊಂಡು ಟೈಪ್ ಮಾಡಿಕೊಟ್ಬಿಡ್ತಿದ್ದ. ಮರುದಿವಸ ವಿವೇಕಾನಂದರು ತಮಾಷೆ ಮಾಡ್ತಿದ್ರಂತೆ, ನಿನಗೆ ಯಾರೋ ಗೊಡ್ವಿನ್ ಅಂತ ಹೆಸರಿಟ್ಟಿದ್ದು, ಬ್ಯಾಡ್ವಿನ್ ಅಂತ ಇಡಬೇಕಾಗಿತ್ತು ನಿನಗೆ ಅಂತ ಅಂತವನು. ಆದ್ರೆ ಜೊತೆಗೆ ಇರ್ತಿದ್ದ, ಬರೀತಿದ್ದ. ಅವನು ಹೇಳೋ, ನಿಮ್ಮ ನೋಡಿ, ನಿಮ್ಮ ಭಾಷಣ ಬಗ್ಗೆ ನನಗೆ ಚಿಂತೆ ಇಲ್ಲ, ನಿಮ್ಮ ತತ್ವಜ್ಞಾನ ನನಗೇನೂ ಸಂಬಂಧ ಇಲ್ಲ, ನಾನು ಬಂದಿರೋದು ಸಂಬಳಕ್ಕೋಸ್ಕರ. ಯಾವತ್ತು ನೀವು ಸಂಬಳ ನಿಲ್ಲಿಸ್ತಿರೋ ಮರುದಿವಸ ನಾ ಎದ್ದು ಹೋಗ್ಬಿಡ್ತೆ, ನಿಮ್ಮ ಜೊತೆಗೆ ಇರೋಕ್ಕೆ ಮನಸ್ಸಿಲ್ಲ ನನಗೆ ಅಂತ ಹಿಂಗೆ ಹೇಳೋನು. ಆದರೆ ಸಂಬಳ ಸರಿಯಾಗಿ ಕೊಡೋರು, ಯಾಕೆ ಕೆಲಸ ಮಾಡ್ತಿದ್ದ. ಇದು ಹೇಗಿದೆ ನೋಡಿ, ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ ಇದನ್ನು. ನಮ್ಮ ಮನೇಲಿ ಗಂಧದ ಚೂರಿದ್ದರೆ ಬಟ್ಟೆಯಲ್ಲಿ ಇಡ್ತೀವಿ ಅದನ್ನು, ಗಂಧದ ಚೂರನ್ನು 15 ದಿವಸ ಇಟ್ಟರೆ ಬಟ್ಟೆಗೆ ಗಂಧದ ವಾಸನೆ ಬರ್ತದೆ. ಗಂಧದ ಚೂರು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡೋದಾದರೆ ಒಂದು ಜೀವನ ಮತ್ತೊಂದು ಜೀವನಕ್ಕೆ ಸುಗಂಧ ಕೊಡೋಕೆ ಸಾಧ್ಯ ಇಲ್ವಾ? ಅದು ವಿವೇಕಾನಂದರಂಥ ಜೀವನ. ಅವ್ರ ಜೊತೆಗೆ ಸದಾ ಅವ್ರ ಜೊತೆಗಿರಬೇಕು, ಪ್ರವಾಸ ಮಾಡಬೇಕು, ಅವ್ರು ಮಾತಾಡಿದ್ದೀನಿ ಬರ್ಕೋಬೇಕು, ಅನ್ ಟೈಪ್ ಮಾಡಬೇಕು. ಅದನ್ನು ಕೇಳಿಸ್ಕೋಬೇಕಲ್ಲ ಮೊದಲು. ಕೇಳಿಸ್ಕೊಂಡಾಗ ಒಂದು 10% ಆದರೂ ಒಳಗೆ ಹೋಗಿರುತ್ತೆ. ಅದು ಕೇಳಿ ಕೇಳಿ ಏನಾಯ್ತು ಗೊತ್ತಾ? ಅವ್ರು ಹಿಂಬಾಲಿಸಿ ಭಾರತಕ್ಕೆ ಬಂದವನು. ಇವತ್ತು ನಮಗೆ ಕೊಲಂಬೋದಿಂದ ಎಲ್ಮೋರ್ ಅವರಿಗೆ ಪುಸ್ತಕ ಬಂದಿದ್ದರೆ ಜೋಶುವಾ ಗುಡ್ವಿನ್ನೇ ಕಾರಣ. ಅವನ ಪ್ರತಿ ಅಕ್ಷರ ಅವನೇ ಬರ್ಕೊಂಡಿದ್ದು. ಅವನು ಕೊನೆಗೆ ಬಂದು ಇವ್ರ ಜೊತೆಗೆ ಇಂಡಿಯಾಗೆ ಬಂದ, ಭಾರತಕ್ಕೆ ಬಂದ. ಒಂದು ದಿವಸ ಸೀದಾ ವಿವೇಕಾನಂದರ ಕಡೆ ಬಂದ. ನಾನೇನು ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ, ಒಂದನ್ನು ಮುರಿಬೇಕೀಗ ನಾನು. ಏನು? ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನಗೇನು ದುಡ್ಡು ಬೇಡ, ದುಡ್ಡು ಬೇಕಾಗಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ನಾನು, ಅದಕ್ಕೆ ಅವಕಾಶ ಕೊಡಿ. ಅಲ್ಲಿವರೆಗೆ ಎಲ್ಲ ಚಟಗಳನ್ನು ಬಿಟ್ಟಿದ್ದ. ಕುರುತ ಇಲ್ಲ, ಸಿಗಾರ ಇಲ್ಲ, ಯಾವುದೇ ಇಲ್ಲ, ಅವ್ರ ಜೊತೆಗಿರೋನು. ಇದ್ರ ಮತ್ತೆ ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ ಅವ್ರ ಜೊತೆಗಿದ್ದಾಗ? ಕೊನೆಗೆ ನೋಡಿ, ಅವ್ರ ಜೊತೆಗೆ ಬಂದು ಊಟಿಯಲ್ಲಿ ದೇಹ ಬಿಟ್ಟ ಅವನು. ನೀವು ಊಟಿಗೆ ಯಾವಾಗಾದರೂ ಹೋದಾಗ ಜೋಶುವಾ ಗುಡ್ವಿನ್ ಸಮಾಧಿ ಇದೆ ಅಲ್ಲಿ ಚರ್ಚ್ ಹತ್ರ, ಹುಡ್ಕೊಂಬನ್ನಿ. ಒಂದು ಕಂಬ ನಿಲ್ಲಿಸಿದ್ದಾರೆ, ಜೋಶುವಾ ಗುಡ್ವಿನ್ ಲೈಸ್ ಹಿಯರ್ ಅಂತ ಹಾಕಿದ್ದಾರೆ. ಎಲ್ಲಿ ಹುಟ್ಟಿದಂಥ ಮನುಷ್ಯ? ಯಾವುದೋ ಒಂದು ನಂಬಿಕೆಗೆ ಸಂಬಳಕ್ಕೋಸ್ಕರ ಅಂತ ಬಂದವನು, ಕೆಲಸ ಮಾಡೋಕ್ಕೆ ಬಂದವನು, ಕೆಲಸವನ್ನು ದಾಟಿ ತನ್ನ ಜೀವನದ ಉದ್ಧಾರವನ್ನು ಮಾಡಿಕೊಂಡು ಹೋದ. ಇದು ಅದ್ಭುತವಾದಂಥ ಒಂದು ಪರುಷಮಣಿ ಕೆಲಸ ಅಂತ ಹೇಳಿದ್ರು.

ಇಲ್ಲಿ ಒಂದು ಎಕ್ಸಾಂಪಲ್ ಮಾತ್ರ ಹೇಳಬೇಕು ಅನ್ನೋದು ನಾನು. ಜೆಮ್ಶೆಡ್ ಶಿ ಟಾಟಾ ಇಂಗ್ಲೆಂಡಿಗೆ ಹೋಗ್ತಿರ್ಬೇಕಾದ್ರೆ ಹಡಗಿನಲ್ಲಿ ಹೋಗಬೇಕು, ತಿಂಗಳುಗಟ್ಟಲೆ ಹಡಗಿನಲ್ಲಿ ಹೋಗಬೇಕು. ಹೋಗ್ತಿರುವಾಗ ವಿವೇಕಾನಂದರು ಸಿಕ್ಕರು ಡೆಕ್ ಮೇಲೆ ಮಾತಾಡ್ತಿರ್ಬೇಕಾದ್ರೆ. ಏನೇನೋ ಚರ್ಚೆಗಳಾಯಿತು, ಧರ್ಮದ ಬಗ್ಗೆ ಚಿಂತೆ ಆಯಿತು. ಇವರು ಬಿಸ್ನೆಸ್ ಬಗ್ಗೆ ಕೇಳಿದರು. ದೊಡ್ಡ ಕಬ್ಬಿಣದ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರವರು, ಕಬ್ಬಿಣದ ಫ್ಯಾಕ್ಟ್ರಿ ಮಾಡಿದಂಥವ್ರು. ಅವ್ರು ಹೇಳಿದ್ರಂತೆ ಹೀಗೆ ಮಾಡಬೇಕಂತಿದ್ದೀನಿ ನಾನು ಅಂತ. ಆ ವಿವೇಕಾನಂದರು ಹೇಳಿದರು, ನೀವು ಇಂಡಸ್ಟ್ರಿ ಮಾಡ್ತೀರಿ, ಕಬ್ಬಿಣದ ಕಾರ್ಖಾನೆಗಳನ್ನು ಮಾಡ್ತೀರಿ, ಆದರೆ ಕಬ್ಬಿಣದ ನರಗಳುಳ್ಳಂಥ ಜನ ಬೇಕಲ್ಲ ನಿಮಗೆ. ಬರೀ ಕಬ್ಬಿಣ ಮಾಡಿದರೆ ದೇಶ ನಡೆಸುವಂಥ ಜನ ಬೇಡವ, ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಬೇಕು. ಶಿಕ್ಷಣ ಸಂಸ್ಥೆ ಬರೀ ಸಣ್ಣದಲ್ಲ, ವಿಜ್ಞಾನಕ್ಕೋಸ್ಕರ ಮಾಡಬೇಕು. ನೋಡಿ, ಇದು ಭಾಳ ದೊಡ್ಡದು. ನನಗೆ ಸನ್ಯಾಸಿ ಆದಂಥ ಮನುಷ್ಯ ಒಂದು ಮಠ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ, ಒಂದು ದೇವಸ್ಥಾನ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ. ನಮ್ಮ ಭಾರತಕ್ಕೆ ಅವಶ್ಯವಾಗಿ ಬೇಕಾದಂಥದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಮಾಡುವಂಥ ಒಂದು ಶಿಕ್ಷಣ ಸಂಸ್ಥೆ ಬೇಕು, ಅದನ್ನು ಮಾಡಬೇಕು ನೀವು ಅಂತ ಒತ್ತಾಯ ಮಾಡಿ ಬರೆದಿದ್ದಾನೆ, ಬರೆದುಕೊಟ್ಟಿದ್ದಾರೆ ವಿವೇಕಾನಂದರು ಹೀಗೆ ಮಾಡಬೇಕು ಅಂತ. ನಾನು ಇತ್ತೀಚೆಗೆ ಜೆಮ್ಶೆಡ್ಪುರಕ್ಕೆ ಹೋದಾಗ ಅಲ್ಲೊಂದು ಆರ್ಕೈವ್ಸ್ ಮಾಡಿದ್ದಾರೆ ಅವರು. ಆರ್ಕೈವ್ಸಲ್ಲಿ ವಿವೇಕಾನಂದ ಪತ್ರ ಕೂಡ ಇಟ್ಟಿದ್ದಾರೆ ಅಲ್ಲಿ, ಅದರೊಳಗೆ ಜೆಮ್ಶೆಡ್ಜಿ ಟಾಟಾ ಜೊತೆಗೆ ಮಾತಾಡಿದಾಗ ಏನೇನು ಮಾತಾಡಿದರು ಬರೆದಾರೆ. ಇವತ್ತೇನು ನಮ್ಮದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದೆಯೋ ಬೆಂಗಳೂರಲ್ಲಿ, ಅದಕ್ಕೆ ಎಷ್ಟು ದಿವಸ ಈಗೆಲ್ಲ ಐ ಐ ಸಿ ಅಂತ ಕರಿತೇವೆ, 20 ವರ್ಷದಿಂದ ಯಾರು ಐ ಐ ಸಿ ಅಂತಿರಲಿಲ್ಲ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು. ನಾವೆಲ್ಲ ಓದ್ಬೇಕಾದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅದನ್ನು. ಜೆಮ್ಶೆಡ್ಜಿ ಟಾಟಾ ಕೊಟ್ಟಂಥ ಜಾಗ ಅದು. ಆಗ ವಿವೇಕಾನಂದರು ಬಿತ್ತಿದಂಥ ಬೀಜ ಇವತ್ತದ್ದು ಬಹುದೊಡ್ಡದಾದಂಥ ವಿಜ್ಞಾನ ಮಂದಿರ ಆಗಿ ನಿಂತ್ಕೊಂಡಿದೆ. ಬಹಳ ಜನಕ್ಕೆ ಐ ಐ ಸಿಯಲ್ಲಿ ಪಿ ಎಚ್ ಡಿ ಮಾಡೋರಿಗೂ ಗೊತ್ತಿಲ್ಲ ವಿವೇಕಾನಂದರ ಕಾರಣ ಅದು ಬರಬೇಕಾದ್ರೆ ಅಂತ. ಜೆಮ್ಶೆಡ್ಜಿ ಟಾಟಾ ಅಂಥವ್ರು ಒಪ್ಪಿಕೊಂಡು ಅಷ್ಟು ದೊಡ್ಡ ಜಾಗ, 100 ಎಕರೆ ಜಮೀನು ಇರುವಂಥ ಜಾಗವನ್ನು ವಿಜ್ಞಾನ ಸಂಸ್ಥೆ ಕೊಟ್ಬಿಟ್ರು, ಇಟ್ಕೊಂಡ್ಬಿಡಿ ಅಂತೇಳಿ. ಇವತ್ತು ವಿಜ್ಞಾನ ಸಂಸ್ಥೆ ನಿಂತಿರೋದು ಅವ್ರಿಗೋಸ್ಕರ. ಹೀಗೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಬಿಸ್ನೆಸ್ ಮನ್ ಆಗ್ಬೋದು, ಒಬ್ಬ ಸನ್ಯಾಸಿ ಆಗ್ಬೋದು, ಒಬ್ಬ ಕೆಲಸಕ್ಕೆ ಬಂದವನಾಗ್ಬೋದು, ಒಬ್ಬ ಇಲ್ಲಿಟ್ರೇಟ್ ಆಗ್ಬೋದು, ಯಾರೇ ಆದರೂ ಅವ್ರ ಸಂಪರ್ಕಕ್ಕೆ ಬಂದ ತಕ್ಷಣ ಪರಿವರ್ತನೆ ಅನಿವಾರ್ಯವಾಗಿತ್ತು. ಇದಕ್ಕೆ ನಾನು ಪುರುಷಮಣಿ ಅಂತ ಕರೆಯುವಂಥದ್ದು.

ஹாய், ஹலோ, குட் ஈவினிங். நீ கேட்டா எதிரா ரேடியோ சாரங் 107.8 FM வாய்ஸ் ஆஃப் மஞ்சுளா. ಈ ಒಂದು ಕಾರ್ಯಕ್ರಮದಲ್ಲಿ ನಾನಿದ್ದೀರಿ, ನಿಮ್ಮ ಗೆಳತಿ ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ನೇಸರ ಬಾನಂಚಲ್ಲಿ ಮುಳುಗುವ ಸಮಯ, ಪಕ್ಷಿಗಳು ಗೂಡು ಸೇರುವ ಹೊತ್ತು. ಈ ಹೊತ್ತಲ್ಲಿ ನಮ್ಮೂರಲ್ಲಿ ಎಲ್ಲಿ ಸ್ವಲ್ಪ ಕಿವಿಗೊಟ್ಟು ಕೇಳಿ ಚೆಂಡೆಯ ಅಬ್ಬರ, ತಾಸಿಯ ಪೆಟ್ಟು, ಅದೇ ರೀತಿ ಅಲ್ಲಲ್ಲಿ ನಾಟಕಗಳು ನಡೀತಾನೆ ಇರುತ್ತೆ. ಈಗಂತೂ ಜಾತ್ರೆಯ ಸಮಯ, ಯಕ್ಷಗಾನ ನಾಟಕಗಳು ನಮ್ಮ ಸುತ್ತಮುತ್ತಲೂ ಆಗ್ತಾನೆ ಇರುತ್ತೆ. ಹಾಗಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಇವತ್ತು ಯಾವ ಟಾಪಿಕ್ ಅಂತೇಳಿ. ಸೊ ನಾಟಕಗಳ ಬಗ್ಗೆನೇ ನಾವಿತ್ತು ಮಾತಾಡೋಣ. ರಂಗಭೂಮಿಯ ವಿಸ್ತಾರ ಬಹಳ ದೊಡ್ಡದು. ಕಂಪನಿ ನಾಟಕಗಳಿಗೆ ತಮ್ಮದೇ ಆದ ಒಂದು ವೈಶಿಷ್ಟ್ಯವಿದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ತುಳು ನಾಟಕಗಳದೇ ಹವಾ ಸಿಕ್ಕಾಪಟ್ಟೆ. ಈ ದಿನ ತುಳು ನಾಟಕಗಳು, ಕನ್ನಡದ ನವ್ಯ ನಾಟಕಗಳು, ಪೌರಾಣಿಕ ನಾಟಕಗಳು, ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ಮಾತಾಡೋಣ. ಈಗ ನಾಟಕ ಪ್ರಕಾರ ನಮ್ಮಲ್ಲಿ ಬಹಳಷ್ಟು ಶ್ರೀಮಂತವಾಗಿದೆ. ಈಗ ನಾಟಕಗಳು ಅಂದಾಗ ನಮ್ಮಲ್ಲಿ ಮೂಡುವ ಪ್ರಶ್ನೆ, ಮೊದಲ ನಾಟಕ ಯಾವುದು? ಇದರ ಹುಟ್ಟನ್ನು ನಾವು ಹುಡುಕ್ತಾ ಹೋದ್ರೆ 1680 ಸುಮಾರಿಗೆ ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಕವಿ ಸಿಂಗಾರಾರ್ಯನಿಂದ ರಚಿತವಾದಂತಹ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕವೆಂದು ಕಂಡುಬರುತ್ತದೆ. ಇದು ಶ್ರೀಹರ್ಷನಿಂದ ಸಂಸ್ಕೃತದಲ್ಲಿ ರಚಿತವಾಗಿದ್ದಂತಹ ರತ್ನಾವಳಿ ನಾಟಕದ ಕನ್ನಡ ಅನುವಾದ. ಭಾಗವತದಲ್ಲಿರುವ ಕೃಷ್ಣನ ಕತೆ ಮಿತ್ರವಿಂದ ಗೋವಿಂದ ನಾಟಕಕ್ಕೆ ಮೂಲ ಅಂತ ಹೇಳ್ತಾರೆ. ಇದು ಹಳೆಗನ್ನಡದಲ್ಲಿದೆ. ಇನ್ನು 1882 ಇಸವಿನಲ್ಲಿ ಮೈಸೂರಲ್ಲಿ ಚಾಮರಾಜ ಒಡೆಯರ ಆಳ್ವಿಕೆ. ಆ ಕಾಲದಲ್ಲಿ ಮೈಸೂರು ಸಂಸ್ಥಾನ ಕಲೆಗೆ ಆಶ್ರಯ ಸ್ಥಾನವಾಗಿತ್ತು. ಶ್ರೀ ಜಯಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಎಂಬ ನಾಟಕ ಸಂಸ್ಥೆಯನ್ನ ಈ ಅರಮನೆಯಲ್ಲಿ ಸ್ಥಾಪಿಸಲ್ಪಟ್ಟಿತು. ಒಡೆಯರ ಆಸ್ಥಾನ ಕವಿಯಾಗಿದ್ದ ಬಸಪ್ಪ ಶಾಸ್ತ್ರಿಗಳು ಈ ಸಭೆಗಾಗಿ ನಾಟಕಗಳನ್ನ ಬರೆದ್ರು. ಇದರಿಂದಾಗಿ ಶಾಕುಂತಲ, ವಿಕ್ರಮೋರ್ವಶೀಯ, ರತ್ನಾವಳಿ, ಉತ್ತರ ರಾಮಚರಿತೆ, ಮಾಲತಿ ಮಾಧವ, ಚಂಡಕೌಶಿಕೆ ಮೊದಲಾದ ನಾಟಕಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗೊಂಡಿತು. ಇವರು ಇಂಗ್ಲಿಷ್ ನಾಟಕಗಳ ಕಡೆಯೂ ಗಮನ ಹರಿಸಿದ್ರು. ನೋಡಿ, ಆ ಕಾಲದಲ್ಲಿ ಇಂಗ್ಲಿಷ್ ನಾಟಕಗಳನ್ನು ಸಹ ಇವರು ತರ್ಜುಮೆ ಮಾಡಿದ್ರು. ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನ ಶೂರಸೇನ ಚರಿತ್ರೆಯಾಗಿ ಕನ್ನಡಕ್ಕೆ ಅನುವಾದಿಸಿ ಈ ನಾಟಕವನ್ನು ಆಡಿದ್ರು. ನಾಟಕಗಳ ಬಗ್ಗೆ ತುಂಬಾ ತುಂಬಾ ಮಾತಾಡ್ಲಿಕ್ಕಿದೆ, ಮಾತನಾಡುವ. ಇದಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ನಾಟಕಕಾರರು, ನಿರ್ದೇಶಕರು ನಮ್ಮ ಜೊತೆ ಇರ್ತಾರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳಾ. ಸೊ ಇದು ಬಣ್ಣ ಬಣ್ಣದ ಬದುಕು. ಸೂಪರ್ ಆಗಿರೋ ಒಂದು ಟ್ರ್ಯಾಕ್ ನಿಮಗೋಸ್ಕರ ಕಾಯ್ತಾ ಇರಿ, ಮತ್ತೆ ಬರ್ತೀನಿ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ನಾಟಕಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ನಾವೀಗ ಮಾತಾಡಬೇಕಾದದ್ದು ಪೌರಾಣಿಕ ನಾಟಕಗಳು, ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಕನ್ನಡದಲ್ಲಿ ಪೌರಾಣಿಕ ನಾಟಕಗಳಲ್ಲಿ ರಾಮಾಯಣ ಆಧಾರಿತ ನಾಟಕಗಳು, ಆಮೇಲೆ ಮಹಾಭಾರತ ಆಧಾರಿತ ನಾಟಕಗಳು, ಭಾಗವತದಿಂದ ಆರಿಸಲಾಗದ ಕಥಾವಸ್ತುವನ್ನು ಹೆಡೆದು ಮಾಡಿದ ಕೆಲವು ನಾಟಕಗಳು, ಆಮೇಲೆ ಪುರಾಣ ಆಧಾರಿತ ನಾಟಕಗಳನ್ನು ಈ ಪೌರಾಣಿಕ ನಾಟಕಗಳು ಒಳಗೊಂಡಿದೆ. ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಹಬ್ಬದ ಸಮಯದಲ್ಲಿ ಪೌರಾಣಿಕ ನಾಟಕಗಳನ್ನು ಆಡಿಸ್ತಿದ್ರು. ಇನ್ನು ಗ್ರಾಮೀಣ ಜನರಿಗೆ ಮನರಂಜನೆಯಂತ ಇರ್ತಿದ್ದದು ಈ ನಾಟಕಗಳು ಮಾತ್ರ. ಪೌರಾಣಿಕ ನಾಟಕಗಳು ಇಂದಿಗೂ ಭಕ್ತಿ ಮತ್ತು ಭಾವನೆಯ ಸಂಕೇತವಾಗಿದೆ. ಒಂದು ಸ್ವಲ್ಪ ಸಮಯದಿಂದ ಒಂದು ಮಾತಿತ್ತು, ಟಿವಿ ಮಾಧ್ಯಮಗಳಿಂದಾಗಿ ಪೌರಾಣಿಕ ನಾಟಕಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಅಂತೇಳಿ ಒಂದು ವಾದ ಇತ್ತು. ಆದ್ರೆ ಈಗ ನೋಡಿ, ನಗರ ಪ್ರದೇಶಗಳಲ್ಲೂ ಇಂತಹ ನಾಟಕಗಳು ಹೆಚ್ಚು ಪ್ರದರ್ಶನಗೊಳ್ತಾ ಇದೆ. ಜನರು ಇಂತಹ ನಾಟಕಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಹಿಂದೆ ಜಾತ್ರಾ ಸಮಯದಲ್ಲಿ ಮಾತ್ರ ಪೌರಾಣಿಕ ನಾಟಕಗಳನ್ನು ಆಡ್ತಿದ್ರು. ಈಗ ಪೌರಾಣಿಕ ನಾಟಕಗಳ ಒಂದು ಟ್ರೆಂಡೇ ಶುರುವಾಗಿದೆ. ಮೊದಲು ಹೇಗಿತ್ತು, ಈ ಪೌರಾಣಿಕ ನಾಟಕಗಳ ಬೆಳವಣಿಗೆ ಈಗ ಹೇಗಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ಲ. ಈ ವಿಷಯವಾಗಿ ನಮ್ಮ ಜೊತೆ ಇದೀಗ ಮಾತನಾಡಲಿಕ್ಕೆ ಇರುವವರು ರಂಗಭೂಮಿಯಲ್ಲಿ ಕಳೆದ 30 ವರ್ಷಗಳಿಂದ ಕಲಾವಿದರಾಗಿ, ಲೇಖಕ ನಿರ್ದೇಶಕರಾಗಿ, ಕಿಶೋರ್ ಡಿ ಶೆಟ್ಟಿಯವರ ಲಕುಮಿ ತಂಡದ ಸದಸ್ಯರಾಗಿರುವವರು, ಜೊತೆಗೆ ಅಂಚಿಲತ್ ಇಂಚಿಲತ್, ನಂಬುಲನೇ ನಮೋಡು, ಬೆನ್ಪಿನೋರಿ ತಿನ್ಪಿನೋರಿ, ವೈಕಲ ಯೋಗ ಬೋಡು, ದಾದ ಮಲ್ಪರಾಪುಂಡು, ನಂಕ ಮಾತೆರ್ಲ ಬೋಡು, ಇಂತಹ ನಾಟಕಗಳನ್ನ ಬರೆದ ನವೀನ್ ಶೆಟ್ಟಿ ಅಳಕೆ ಇವತ್ತು ನಮ್ ಜೊತೆ ಇದ್ದಾರೆ. ಕೇಳೋಣ ಅವರ ಮಾತುಗಳನ್ನ. ನಮಸ್ತೆ ನವೀನ್. ಈಗ ನನಗೆ ನೀವು ಪೌರಾಣಿಕ ನಾಟಕಗಳ ಬಗ್ಗೆ ಹೇಳಬೇಕು ಅಂದ್ರೆ, ನಮಗೆ ಸಿಕ್ಕಿರುವ ಒಂದು ಪುರಾವೆಯ ಪ್ರಕಾರ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಪೌರಾಣಿಕ ನಾಟಕ. ಈಗ ಅಲ್ಲಿಂದ ಇಲ್ಲಿಯ ತನಕ ಈಗ ಶಿವದೂತಗಳಿಗೆ ಒಂದು ಟ್ರೆಂಡ್ ಆಗಿ ಹೋಗಿದೆ. ಇಲ್ಲಿಯ ತನಕದ ಈ ಪೌರಾಣಿಕ ನಾಟಕದ ಬೆಳವಣಿಗೆ ಹೇಗಿದೆ?
1: ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಮ ಆಧಾರವಾದಂತ ವಿಚಾರ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ಒಂದು 30 ವರ್ಷದ ರಂಗಭೂಮಿಯಲ್ಲಿ ಇದ್ದೇನೆ, ಪೌರಾಣಿಕ ನಾಟಕಗಳಲ್ಲಿ ಕೂಡ ಅಭಿನಯ ಮಾಡಿದವನು. ಆದ್ರೆ ಬದಲಾವಣೆ ಪ್ರತಿ ಒಂದು ನಾಟಕಗಳಲ್ಲಿ ಕೂಡ ತುಂಬಾ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ರಂಗಭೂಮಿಯ ಬದಲಾವಣೆಯಿಂದಲೇ ಜನರು ಆಕರ್ಷಿತರಾಗುತ್ತಾರೆ. ಈಗ ಮುಂಚಿನ ನಮ್ಮ ಪೌರಾಣಿಕ ನಾಟಕಗಳಿಗೆ ಗಮನಿಸಿದಾಗ ಆಗ ಹೆಚ್ಚಾಗಿ ದೃಶ್ಯ ಸಂಯೋಜನೆಯನ್ನ ಮುಖ್ಯವಾಗಿ ಪರದೆಯ ಮುಖಾಂತರ ಮಾಡ್ತಿದ್ರು. ಇತ್ತೀಚಿನ ದಿನಗಳ ಏನಾಗಿದೆ, ಎಲ್ಇಡಿ ಸ್ಕ್ರೀನ್ ಗಳು ಬಂದಿದೆ ಮತ್ತು ಅನಿಮೇಷನ್ ಅಂತ ಹೊಸ ಹೊಸ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಅದರಿಂದಾಗಿ ಅಭಿವೃದ್ಧಿ ಆಗಿದೆ ರಂಗಭೂಮಿಯಲ್ಲಿ. ಈ ಅಭಿವೃದ್ಧಿ ಆಗಿರೋದ್ರಿಂದಾಗಿ ಇವತ್ತು ಜನರು ಬಹಳಷ್ಟು ಆಕರ್ಷಿತರಾಗುತ್ತಾರೆ. ಯಾವಕ್ಕೆ ಈ ಪೌರಾಣಿಕ ನಾಟಕಗಳನ್ನು ಕೂಡ ಜನ ನೋಡ್ಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಮುಖ್ಯವಾಗಿ ಶಿವದೂತ ಗುಳಿಗೆ ನೋಡಿದ್ರು ಕೂಡ ಅದರ ಒಂದು ಇತಿಹಾಸ ಇವತ್ತು ದಂತಕಥೆಯಾಗಿ ಉಳಿದಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ 760 ಶೋ ತನಕ ಬರ್ತಾ ಇದೆ. ಅದು ಇನ್ನು ಕೂಡ ಶೋ ಬುಕ್ ಆಗಿದೆ ಅನ್ನೋದು ವಿಚಾರ ಗೊತ್ತಿದೆ. ಅದೇ ರೀತಿ ನಮ್ಮ ಶ್ರೀಲಲಿತ ತಂಡದ ನಾಟಕಗಳಾಗ್ಲಿ ಮತ್ತೆ ಬೇರೆ ಬೇರೆ ತಂಡದ ನಾಟಕಗಳು ಪೌರಾಣಿಕ ನಾಟಕಗಳಲ್ಲಿ ಹೊಸತನವನ್ನ ತೋರಿಸಿ ಜನರನ್ನ ಆಕರ್ಷಿತ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈಗ ಬದಲಾವಣೆ ಇಲ್ಲದಿದ್ದರೆ ಈಗ ಮುಖ್ಯವಾಗಿ ನೋಡಿ, ಮೊದಲು ಯಕ್ಷಗಾನವನ್ನ ಈಗ ಕಾಲಮಿತಿ ಯಕ್ಷಗಾನ 3 ಗಂಟೆಗೆ ಬಂದು ನಿಂತಿರುವುದಾಗಿ ಹೆಚ್ಚಿನ ಯುವ ಜನಾಂಗವನ್ನ ಅದು ಆಕರ್ಷಿತಗೊಳಿಸ್ತಾ ಇದೆ.
0: ಖಂಡಿತ ಖಂಡಿತ.
1: ಮುಖ್ಯವಾಗಿ ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಯಕ್ಷಗಾನಕ್ಕೂ ಮತ್ತು ನಾಟಕಗಳಿಗೆ ಹೋಲಿಸಿದ್ರೆ ಮುಂಚೆ ನಮ್ಮ ವಸ್ತ್ರ ವಿನ್ಯಾಸಗಳು ಪೌರಾಣಿಕ ನಾಟಕಗಳಲ್ಲಿ ಬೇರೆ ರೀತಿಯಲ್ಲಿತ್ತು. ತದನಂತರ ಅದೇನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಯಕ್ಷಗಾನದ ವೇಷಭೂಷಣವನ್ನ ಹೋಲಿಸತಕ್ಕಂತ ಒಂದು ವಸ್ತ್ರ ವಿನ್ಯಾಸವನ್ನು ಮಾಡಿದ್ರು. ಆಮೇಲೆ ಏನಾಯ್ತು, ಈಗ ಹೊಸ ರೀತಿಯ ವಿಗ್ಗಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮುಖ್ಯವಾಗಿ ಈಗ ಹೆಚ್ಚಿನ ಪೌರಾಣಿಕ ನಾಟಕಗಳಲ್ಲಿ ಮೇ ಬಿಟ್ಟು ಅಂತ ಹೇಳಿದ್ರೆ ಬರೀ ಪೋಷಾಕು ಧರಿಸಿಕೊಂಡು ಅಥವಾ ಆಭರಣವನ್ನ ಧರಿಸಿಕೊಂಡು ಒಂದು ಕಚ್ಚದಲ್ಲಿ ಈಗ ಜೆಂಟ್ಸ್ ಪಾತ್ರವನ್ನು ಹೇಳುವುದಾದ್ರೆ ಮುಖ್ಯವಾಗಿ ಅಂತ ರೀತಿಯ ಜನರನ್ನು ಆಕರ್ಷಿತಗೊಳಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇವತ್ತು ಮೊದಲಿನ ಮುಂಚಿನ ರಾಮಾಯಣ ಮಹಾಭಾರತ ಸೀರಿಯಲ್ ಹೇಗೆ ಜನರನ್ನು ಮಂತ್ರಮುಗ್ಧರಾಗಿ ಇಷ್ಟ, ಈಗಿನ ಈ ಅನಿಮೇಷನ್ ರೀತಿಯಲ್ಲಿ ಕೆಲವೊಂದು ಸೀರಿಯಲ್ಗಳು ಪೌರಾಣಿಕದಲ್ಲಿ ಏನು ಬದಲಾವಣೆ ತರ್ತಾ ಇದಾವೆ ಅದನ್ನು ಕೂಡ ರಂಗಭೂಮಿಯಲ್ಲಿ ತರ್ತಾ ಇದ್ದಾರೆ. ಅದು ಬಹಳ ಸಂತೋಷ ವಿಚಾರ. ಮುಖ್ಯವಾಗಿ ಜನರಿಗೆ ಬಹಳ ಹತ್ತಿರವಾಗಿ ಜನರಿಗೆ ಆ ದೃಶ್ಯವನ್ನು ನೋಡುವಾಗ್ಲೇ ಏನೋ ಒಂದು ವಿಶೇಷತೆ ಭಾವಿಸ್ತದೆ. ಮುಖ್ಯವಾಗಿ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬಹಳ ಹಿಂದಿನ ಬ್ಯಾಕ್ ಗ್ರೌಂಡ್ ಏನ್ ಹೇಳ್ತಾರೆ ಸ್ಟೇಜ್, ಅದರಲ್ಲಿ ಬದಲಾವಣೆ ತಂದಷ್ಟು ಜನ ಆಕರ್ಷಿತರಾಗ್ತಾರೆ.
0: ಖಂಡಿತ. ಹಿಂದೆ ನಾವು ಹೇಳ್ತಿದ್ವಿ ಜಾತ್ರಾ ಸಮಯದಲ್ಲಿ ಮಾತ್ರ ಆಡ್ತಿದ್ದದು ಪೌರಾಣಿಕ ನಾಟಕ, ಅದು ಊರವರೆಲ್ಲ ಸೇರ್ಕೊಂಡು ಮಾತ್ರ, ಅದಕ್ಕೊಂದು ತಂಡ ಅಂತ ಬರ್ತಿರ್ಲಿಲ್ಲ, ಊರವರೇ ಸೇರ್ಕೊಂಡು ಅವರವರೇ ಪಾತ್ರ ಹಂಚ್ಕೊಂಡು ಮಾಡ್ತಿದ್ರು. ಈಗ ಹಲವು ತಂಡಗಳಿದೆ ಪೌರಾಣಿಕ ನಾಟಕಗಳು, ಈ ಬೆಳವಣಿಗೆ ಮಂಗಳೂರಲ್ಲಿ ಅಂತೂ ಈ ದಕ್ಷಿಣ ಕನ್ನಡದಲ್ಲಿ ಬಹಳ ಅಭೂತಪೂರ್ವ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ನೋಡಿ, ಆಕ್ಚುಲಿ ಎಂತ ಹೇಳಿದ್ರೆ, ಮೊದಲು ಸಂಘ ಸಂಸ್ಥೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಅವಿಭಾಜಿತ ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆ, ಇಲ್ಲಿ ಜಿಲ್ಲೆಗಳ ಇರತಕ್ಕಂತಹ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ಫ್ರೆಂಡ್ಸ್ ಕ್ಲಬ್ಗಳು, ಇತ್ಯಂತ ನಮ್ಮ ಊರು ಕೇರಿಗೆ ಒಂದೊಂದು ಸಂಘ ಸಂಸ್ಥೆಗಳು ಜನಪರ ಸೇವೆಯನ್ನು ಮಾಡುವುದರ ಜೊತೆಗೆ ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವದ ನಿಟ್ಟಿನಲ್ಲಿ ಆ ಊರಿನ ಜನರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮ ಜೊತೆಗೆ ಆ ಊರಿನ ಜನರನ್ನು ಒಗ್ಗೂಡಿಸುವಂತ ಪ್ರಯತ್ನ ಈಗಲೂ ನಡೀತಿದ್ದು, ಬಹಳ ಮುಂಚಿನಿಂದಲೂ ನಡೆದು ಬಂದಂತ ವಿಚಾರ. ಅಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದ ಅದೆಷ್ಟು ಲೇಖಕರ ಪೌರಾಣಿಕ ನಾಟಕಗಳಾಗ್ಲಿ, ಐತಿಹಾಸಿಕ ನಾಟಕಗಳಾಗ್ಲಿ, ಚಾರಿತ್ರಿಕ ನಾಟಕಗಳಾಗ್ಲಿ, ಅಥವಾ ನಮ್ಮ ಸಾಮಾಜಿಕ ನಾಟಕಗಳಾಗ್ಲಿ, ಆ ನಾಟಕವನ್ನು ಅಲ್ಲಿನ ಸಂಘ ಸಂಸ್ಥೆಗಳು, ಆ ಕ್ಲಬ್ಗಳು, ಫ್ರೆಂಡ್ಸ್ ಕ್ಲಬ್ಗಳು, ಇಂತ ಸಮಾಜಮುಖಿ ಆದ ಕೆಲಸ ಮಾಡತಕ್ಕಂತಹ ಸಂಸ್ಥೆಗಳು ನಡೆಸಿಕೊಂಡು ಬರೋದ್ರಿಂದಾಗ್ಲಿ ಪ್ರತಿ ವರ್ಷ ಹೊಸ ಹೊಸ ನಾಟಕಗಳು, ಹೊಸ ಹೊಸ ಕಲಾವಿದರು ಹುಟ್ಟಿದ್ರು. ಇವತ್ತು ಕೂಡ ಏನು ಹೆಸರು ಪಡೆದಿದ್ದಾರೆ ಇವತ್ತು ರಂಗಭೂಮಿಯಲ್ಲಿ, ಸಾಮಾಜಿಕವಾಗ್ಲಿ, ಪೌರಾಣಿಕವಾಗ್ಲಿ, ಅದು ಬೇರೆ ಯಾವ ನವೀನ ನಾಟಕಗಳಾಗ್ಲಿ, ಅದ್ರಲ್ಲಿ ಮುಖ್ಯವಾಗಿ ನನಗೆ ಗೊತ್ತಿದ್ದಾಗ ಹೆಚ್ಚಿನ ಅವರು ಅಂತಹ ತೀರವಾದಂತಹ ನಮ್ಮ ಹಳ್ಳಿ ಪ್ರದೇಶದಿಂದ ಬಂದಂತ ಕಲಾವಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಖ್ಯವಾಗಿ ಮಂಗಳೂರಿನಲ್ಲಿ ಹೇಳುವುದಾದ್ರೆ ನಮ್ದು ಉಳ್ಳಾಲ ಮತ್ತು ನಮ್ಮ ಕದ್ರಿಯನ್ನು ಹೋಲಿಸಿದ್ರೆ ಇಲ್ಲಿಂದ ಬಂದಂತ ಪೌರಾಣಿಕ ಕಲಾವಿದರು ಅನೇಕರಿದ್ದಾರೆ. ಅದು ಹೊಸ ಕಲಾವಿದರಿಗೆ ಸ್ಫೂರ್ತಿ. ಈಗ ನಾವು ಕೂಡ ಮೊದಲು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಿಸಿ ಹೋಗುವಾಗ ಅಲ್ಲಿ ಪೌರಾಣಿಕ ನಾಟಕ ತಂಡಗಳಲ್ಲಿ ಮುಖ್ಯವಾದ ಕೇಂದ್ರ ಬಿಂದುಗಳು ಇದ್ದದ್ದೇ ಅವರು ಕೆಲವೊಂದು ಸೀಮಿತವಾದ ಪ್ರದೇಶದಿಂದ ಬಂದಂತ ಕಲಾವಿದರು. ಅವರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ರಂಗಭೂಮಿಯಲ್ಲಿ ಪೌರಾಣಿಕ ನಾಟಕವನ್ನು ಇವತ್ತಿಗೂ ಕೂಡ ಉಳಿಸುವಲ್ಲಿ ಬಹಳ ಯಶಸ್ವಿಯಾದ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದಾಗಿ ಇವತ್ತು ಹೊಸ ಜನರೇಷನ್ ಗೆ ನಾವು ಅವರ ಮಾಡಿದಂತಹ ಅಭಿನಯ ಅಥವಾ ಅವ್ರು ಏನಲ್ಲಿ ಟೆಕ್ನಿಕ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಇವತ್ತು ಹೊಸಬರಿಗೆ ಬಹಳ ಅನುಕೂಲವಾಗ್ತದೆ. ಮುಖ್ಯವಾಗಿ ನೋಡಿ, ಈಗೇನು ಟೆಕ್ನಿಕಲ್ ಅಂತ ಹೇಳಿ ನಾವೇನು ಯೂಸ್ ಮಾಡ್ತಿದ್ವಿ, ಈಗ ಕೋರ್ದಬ್ಬು ತನಿ ಮಾನಿಗೆ ಅಂತ ನಾಟಕದಲ್ಲೂ ಕೂಡ, ಬಹಳ ಹಿಂದಿನ ಕಾಲದಲ್ಲಿ ಕೂಡ ರಾಮ ಕಿರೋಡಿನ ಬರೆದಂತ ನಾಟಕದಲ್ಲಿ ಕೂಡ ಅಲ್ಲಿ ಬಬ್ಬುಸ್ವಾಮಿಯ ಕೆಲವೊಂದು ಯಕ್ಷಿಣಿ ಅಂತ ಒಂದು ಕೆಲಸಗಳನ್ನು ನಾವು ಆ ಟೆಕ್ನಿಕ್ ಅನ್ನು ಆಗ್ಲೇ ಯೂಸ್ ಮಾಡಿದ್ದಾರೆ. ಅದನ್ನು ಇವತ್ತು ಕೂಡ ಒಂದು ಲೆಕ್ಕದಲ್ಲಿ ಮುಂಚಿಗಿಂತ ಈಗ ಸುಲಭ ಯಾವುದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ಲಿಕ್ಕೆ, ಬೇಕಾದಷ್ಟು ಪರಿಕರಗಳು ಸಿಗ್ತದೆ ಮತ್ತು ಐಡಿಯಾಗಳು ಸಿಗ್ತದೆ. ಮತ್ತು ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬೇರೆ ಬೇಕಾದಂತಹ ನಮ್ಮ ಯಾವುದು ಬೆಳಕಿನ ಸಂಯೋಜನೆಯಲ್ಲಿ ಆಗ್ಲಿ ಅಥವಾ ಟೆಕ್ನಿಕಲ್ ಇಶ್ಯೂ ನಲ್ಲಿ ಬೇಕಾದಷ್ಟು ಹೊಸ ಪರಿಕರಗಳು ಬಂದಿದೆ. ಆದ್ರೆ ಮುಂಚಿನದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈಗ ಮತ್ತು ಸುಲಭ ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಚಾರ ನಾವು ಹೇಳ್ಬೇಕಾದ್ರೆ, ಮೊದಲು ದೃಶ್ಯ ಮಾಧ್ಯಮದಲ್ಲಿ ಪರದೆಯನ್ನು ಯೂಸ್ ಮಾಡ್ತೀವಿ ನೋಡಿ. ಆ ಪರದೆಯ ಹಿಂದೆ, ಪರದೆಯ ಮುಂದೆ ಇರ್ತಕ್ಕಂತ ಒಬ್ಬ ಕಲಾವಿದ, ಫಾರ್ ಎಕ್ಸಾಂಪಲ್ ಒಬ್ಬ ರಾಕ್ಷಸಿಯ ಅಥವಾ ರಾಕ್ಷಸನ ಒಂದು ಪಾತ್ರಕ್ಕೆ ಪೂರಕವಾದಂತಹ ಬ್ಯಾಕ್ ಗ್ರೌಂಡ್ ಒಂದು ಸ್ಕ್ರೀನ್ ಇತ್ತು. ಆ ಸ್ಕ್ರೀನ್ ಒಂದು ಕಾಡಿದ್ದು ಅಥವಾ ಒಂದು ನಮ್ಮ ಒಂದು ಗುಹೆ ಅಂತ ಏನಾದ್ರೂ ಒಂದು ವಿಶೇಷತೆ ಇದ್ರಿಂದಾಗಿ ಆ ಪಾತ್ರ ಎದ್ದು ಕಾಣ್ತಿತ್ತು ನೋಡಿ. ಅಲ್ಲಿ ನಾವು ಏನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಪರದೆಯನ್ನು ರಚಿಸಿದ ಅಥವಾ ಮಾಡಿದಂತಹ ಕಲಾವಿದನಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ಇಂತ ಒಂದು ಅದ್ಭುತ ಕಲೆಯಿಂದಾಗಿ ಅವತ್ತು ಜೀವಂತವಾಗಿದ್ದಂತಹ ಪೌರಾಣಿಕ ನಾಟಕಗಳು ಇವತ್ತು ಏನು ದೃಶ್ಯ ಮಾಧ್ಯಮ LED ಮುಖಾಂತರವಾಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಬಂದಿದ್ರು ಕೂಡ ಅದಕ್ಕೆ ಮೂಲ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಖಂಡಿತ ಖಂಡಿತ, ತುಂಬಾ ವಿಷಯಗಳನ್ನ ಇವತ್ತು ನಮ್ಗೆ ನೀವು ಹೇಳಿದ್ದೀರಾ. ನನಗೆ ಸಹ ಈ ಪೌರಾಣಿಕ ನಾಟಕಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇವತ್ತು ಎಲ್ಲ ವಿಷಯಗಳು ಗೊತ್ತಾಯಿತು. ನವೀನ್, ನಿಮ್ಮ ರಂಗ ಪಯಣ ಹೀಗೆ ಸಾಗ್ತಾ ಇರಲಿ, ಇನ್ನಷ್ಟು ಒಳ್ಳೆಯ ನಾಟಕಗಳು ನಿಮ್ಮ ಲೇಖನೆಯಿಂದ ಮೂಡಿ ಬರಲಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು. ಸೊ ಈಗ ಪೌರಾಣಿಕ ನಾಟಕಗಳ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ, ಅಂತೆಯೇ ನಾವು ನವ್ಯ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕಿಂತ ಮೊದಲು ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈ ಹಾಡು ನಿಮಗೋಸ್ಕರ.

0: ಧೀರ ಕಂಠೀರವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರಿಯಿಂದ ಚಂಡಾಡಲು ಮಹಾನರಸಿಂಹ ಎಂಬ ಕತ್ತಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ

0: ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ್ 107.8 FM, ವಾಯ್ಸ್ ಆಫ್ ಮಂಜುಳಾ. ಇದರಲ್ಲಿ ನಾನು ಮಂಜುಳಾ. ಸೊ ಇದು ಬಣ್ಣ ಬಣ್ಣದ ಬದುಕು. ಇಷ್ಟವರೆಗೆ ನಾವು ಪೌರಾಣಿಕ ನಾಟಕಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಕನ್ನಡದಲ್ಲಿ ನವ್ಯ ನಾಟಕ, ಇದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಮೊದಲಾಗಿ ನಮ್ಗೆ ಒಂದು ಗೊತ್ತಿರುವ ಪ್ರಕಾರ ಗಿರೀಶ್ ಕಾರ್ನಾಡ್ ಅವರ ತುಗಲಕ್ ನಾಟಕದಿಂದ ಆರಂಭವಾಯಿತು ಅಂತ ಹೇಳ್ಬಹುದು. ಅಲ್ಲಿಂದ ಪರಿಗಣಿಸಲಾಗ್ತಾ ಉಂಟು ಇಲ್ಲಿಂದ ನವ್ಯ ನಾಟಕ ಪ್ರಾರಂಭವಾಯಿತು ಅಂತೇಳಿ. ಅವರ ಯಯಾತಿ, ಹಯವದನ, ಅಂಜುಮಲ್ಲಿಗೆ, ಈ ಬಹುತೇಕ ಎಲ್ಲ ನಾಟಕಗಳು ಕೂಡ ಕನ್ನಡ ನವ್ಯ ನಾಟಕಗಳಾಗಿವೆ. ನವ್ಯ ನಾಟಕಗಳಿಗೆ ಅದರದೇ ಆದ ಒಂದು ಆಯಕಟ್ಟಿದೆ. ಕೆಲವರು ಹೇಳ್ತಾರೆ ಅದು ನಮ್ಗೆ ಅರ್ಥ ಆಗುದಿಲ್ಲ, ಅದು ಎಂತ ನಮ್ಗೆ ಗೊತ್ತಾಗುವುದಿಲ್ಲ ಅಂತೇಳಿ. ಖಂಡಿತ ಇಲ್ಲ, ನಾಟಕದ ಇನ್ನೊಂದಿಷ್ಟು ಸೊಗಡನ್ನ ನವ್ಯ ನಾಟಕಗಳಲ್ಲಿ ನಾವು ನೋಡಬಹುದು. ಹೆಗ್ಗೋಡಿನ ನೀನಾಸಮ್ಮ ಆಗಿರ್ಲಿ, ಅಥವಾ ಮೈಸೂರಿನ ರಂಗಾಯಣ ಆಗಿರ್ಲಿ, ಸಾಣೆಹಳ್ಳಿಯ ಶಿವಸಂಚಾರಿ ತಂಡ ಆಗಿರ್ಲಿ, ಇಂತಹ ಕೆಲವು ತಂಡಗಳು ಈಗಲೂ ತಮ್ಮ ತಂಡವನ್ನ ಕಟ್ಟಿಕೊಂಡು ಊರೂರಲ್ಲಿ ನಾಟಕಗಳನ್ನ ಪ್ರದರ್ಶಿಸ್ತಾ ಇದೆ. ಅದನ್ನ ಅಷ್ಟೇ ಪ್ರೀತಿಯಿಂದ ಆಸ್ವಾದಿಸುವವರು ಇದ್ದಾರೆ. ಹಾಗಿದ್ರೆ ನವ್ಯ ನಾಟಕಗಳ ಸೊಬಗಿನ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇರುವವರು ಭೂಮಿಕಾ ತಂಡ ಹಾರಾಡಿ ಇದರ ನಿರ್ದೇಶಕರಾದಂತಹ ಶ್ರೀ ರಾಮ್ ಶೆಟ್ಟಿ ಹಾರಾಡಿ. ವೃತ್ತಿಯಲ್ಲಿ ಇವರು ಮಾಸ್ಟರ್. ಅವರ ನಾಟಕಗಳೆಂದ್ರೆ ಅವರಿಗೆ ನಾಟಕಗಳು ಹೇಳಿದ್ರೆ ಹುಚ್ಚು ಅಭಿಮಾನ, ನಾಟಕದ ಕಲಾವಿದರು ಹೇಳಿದ್ರೆ ತುಂಬಾ ಪ್ರೀತಿ ಜಾಸ್ತಿ. ನಾಟಕನೇ ಇವರ ಉಸಿರು. ಹೊಸ ಹೊಸ ಪ್ರಯೋಗಗಳನ್ನ ರಂಗಕ್ಕೆ ತಂದವರು, ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡವರು. ಆಮೇಲೆ ಇವರು ಅಗ್ನಿಲೋಕ, ಅರಗಿನ ಬೆಟ್ಟ, ಕಾತ್ಯಾಯಿನಿ, ಬರ್ಬರೀಕ, ಮರಗಿಡಬಳ್ಳಿ, ನಮ್ಮ ನಿಮ್ಮೊಳಗೊಬ್ಬ, ವೃತ್ತದ ವೃತ್ತಾಂತ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಕವಡೆ ಪುರಾಣ, ಆರದೆರಲಿ ಬೆಳಕು, ಹೀಗೆ ಬಹಳಷ್ಟು ನಾಟಕಗಳನ್ನ ನಿರ್ದೇಶಿಸ್ತಾ ಬಂದಿದ್ದಾರೆ. ಸೊ ಅವರು ಈ ನವ್ಯ ನಾಟಕಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ಸರ್. ನಿಮ್ಮ ನಾಟಕಗಳನ್ನ ನಾನು ನೋಡಿದ್ದೇನೆ, ಅದ್ರ ಜೊತೆಗೆ ನಿಮ್ಮ ನಾಟಕಗಳಲ್ಲಿ ನಾನು ಪಾಠ ಕೂಡ ಮಾಡಿದ್ದೇನೆ. ನವ್ಯ ನಾಟಕಗಳು ಅಂತೇಳಿ ನಾವು ಹೆಸರನ್ನ ತಗೊಂಡಾಗ ನಮ್ಗೆ ನೆನಪಾಗುವ ಒಂದು ಹೆಸರು ರಾಮ್ ಶೆಟ್ಟಿ ಹಾರಾಡಿ. ನಾಟಕಗಳನ್ನ ಅತಿಯಾಗಿ ಪ್ರೀತಿಸುವವರು ನೀವು. ಆಮೇಲೆ ನಾಟಕವ ನನ್ನ ಲೆಕ್ಕದಲ್ಲಿ ನಾಟಕ ಅಂದ್ರೆ ನಿಮ್ಮ ಉಸಿರು. ನೀವು ವೃತ್ತಿಯಲ್ಲಿ ಮಾಸ್ಟರ್ ಆಗಿದ್ರು ಸಹ ನಿಮ್ಮ ಉಸಿರಲ್ಲಿ ಇರುವುದು ನಾಟಕ. ಸರಿ, ನಂಗೆ ನವ್ಯ ನಾಟಕಗಳ ಬಗ್ಗೆ ಬಹಳ ಒಂದು ದೊಡ್ಡ ಸಂಶಯ ಇದೆ. ನವ್ಯ ನಾಟಕಗಳನ್ನ ಹೆಗ್ಗೋಡಿನವರು ಎಲ್ಲಿಯಾದ್ರೂ ಅಥವಾ ಯಾರೋ ಒಂದು ತಂಡ ಆಡಿದ್ರೆ ಅಲ್ಲಿ ಒಂದು ಲೆಕ್ಕದಷ್ಟು ಜನ ಬರ್ತಾರೆ, ಒಂದ್ ಸ್ವಲ್ಪ ಜನ ಬರ್ತಾರೆ. ಅದೇ ತುಳು ನಾಟಕಗಳಿಗೆ ನೋಡಿ ಫುಲ್ ಹೌಸ್ಫುಲ್ ಆಗಿರುತ್ತೆ. ಯಾಕೆ ಈ ರೀತಿ ನವ್ಯ ನಾಟಕಗಳಲ್ಲಿ ಅದರದ್ದೇ ಆದ ಒಂದು ಸೊಗಡಿದೆ, ಒಂದು ಒಂದು ಅದರದ್ದೇ ಒಂದು ಆಯಕಟ್ಟಿದೆ, ಯಾಕೆ ಜನಗಳು ಅದರ ಹತ್ರ ಆಕರ್ಷಿತರಾಗ್ತಾ ಇಲ್ಲ?
1: ಈಗ ನಮ್ದು ಏನಂದ್ರೆ ನವ್ಯ ನಾಟಕಗಳು ನಮ್ಗೆ ಪಾಶ್ಚಾತ್ಯದಿಂದ ನಮ್ದು ಬಂದದ್ದು.
0: ಹಾ,
1: ನಮ್ಮ ದೇಶದಲ್ಲಿ ಏನಿತ್ತು ಅಂದ್ರೆ ಮೊದ್ಲಿಂದ ನಾಟಕ ಆಡ್ತಾ ಇದ್ರು, ಬಹಳ ಹಿಂದಿಂದ ನಾಟಕ ಆಡಿದ್ದಾರೆ. ಆದ್ರೆ ನಮ್ದು ಒಂದು ಸ್ಟೈಲ್ ಇತ್ತು, ಪರದೆ ನಾಟಕಗಳು ಆಡ್ತಾ ಇದ್ರು. ಆಗ ಎಲ್ಲ ಒಂದಷ್ಟು ಜನ, ಈಗಲೂ ಕೂಡ ಉತ್ತರ ಕರ್ನಾಟಕಕ್ಕೆಲ್ಲ ಹೋದ್ರೆ ನಮ್ಗೆ ಪರದೆ ನಾಟಕಗಳು ಸಿಗ್ತವೆ. ತುಮಕೂರಿನಲ್ಲಿ ರಂಗಮಂದಿರದಲ್ಲಿ ಪ್ರತಿ ವಾರ ವಾರ ಪರದೆ ನಾಟಕಗಳು ಆಗುತ್ತೆ, ಅಲ್ಲಿ ಒಂದಷ್ಟು ಜನ ಸೇರ್ತಾರೆ. ನವ್ಯ ನಾಟಕಗಳು ಏನಾಯ್ತು ಅಂದ್ರೆ ಒಬ್ಬೊಬ್ಬ ನಿರ್ದೇಶಕ ಅದ್ರಲ್ಲಿ ಒಂದಷ್ಟು ಸಾಧ್ಯತೆಗಳನ್ನ ತೆರೆದಿಡುತ್ತೆ. ನವ್ಯ ನಾಟಕ ತಾನೇನೋ ಹೇಳುವ ಪ್ರಯತ್ನವನ್ನ ಮಾಡ್ತಾನೆ ಒಬ್ಬ ನಿರ್ದೇಶಕ. ಈಗ ಅವ್ನ್ ಹೇಳುವ ಪ್ರಯತ್ನಗಳನ್ನ ಪ್ರೇಕ್ಷಕನಿಗೆ ಅದು ಇಷ್ಟ ಆಗದೆ ಇರ್ಬೋದು, ಅಥವಾ ಅವನ ಪ್ರಯತ್ನಗಳಲ್ಲಿ ಅವನ್ ಸೋಲ್ಬಹುದು. ಆಗ ಒಟ್ಟು ನಾಟಕ ಸೋಲುತ್ತೆ ಅವಾಗ. ಅವಾಗ ಏನಾಗುತ್ತೆ ಅಂದ್ರೆ ಪ್ರೇಕ್ಷಕನಿಗೆ ನಾಟಕ ಇಷ್ಟ ಆಗೋದಿಲ್ಲ. ಅದೇ ಇವಾಗ ನೀವು ನೋಡಿ ತುಳು ನಾಟಕಗಳು ಹೇಗಿದೆ ಅಂದ್ರೆ ಒಂದೆರಡು ಗಂಟೆ ಎರಡೂವರೆ ಗಂಟೆ ಅವ್ರು ನಾಟಕ ಮಾಡಿದ್ರು, ಅಷ್ಟು ಹೊತ್ತು ಒಂದಷ್ಟು ಹಾಸ್ಯಗಳನ್ನ ಇಟ್ಕೊಂಡು ನಾಟಕ ಮಾಡ್ತಾರೆ. ಅವರು ಡೈಲಾಗ್ ಓರಿಯೆಂಟೆಡ್ ಡ್ರಾಮಾ ಅವರು.
0: ಹೌದು,
1: ಜನ ನಗ್ತಾರೆ. ತುಂಬಾ ಜನ ಇವತ್ತು ನಾಟಕದ ಮೂಲಕ ಏನನ್ನ ಕೇಳ್ತಾರೆ ಅಂದ್ರೆ ಪ್ರೇಕ್ಷಕ ಅವನು ಮನೋರಂಜನೆಯನ್ನ ಕೇಳ್ತಾನೆ. ನಾವು ನವ್ಯ ನಾಟಕಗಳ ಮೂಲಕ ಏನನ್ನ ಹೇಳುವ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋದಾಗ್ಲೇನೆ ನವ್ಯ ನಾಟಕಕ್ಕೆ ಪ್ರೇಕ್ಷಕರು ಕಡಿಮೆ ಆಗೋದು. ಯಾಕೆಂದ್ರೆ ಯಾವ್ದೋ ಒಂದು ನಾಟಕ ನೋಡ್ತಾರೆ, ಅವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಆದ್ರೆ ಇನ್ನೊಂದು ನಾಟಕ ಬಹಳ ಚೆನ್ನಾಗಿರುತ್ತೆ, ಅದ್ರವ್ರಿಗೆ ಗೊತ್ತಾಗಲ್ಲ ಈ ನಾಟಕ ಚೆನ್ನಾಗಿದೆ ನಾವು ನೋಡ್ಬೇಕು ಅಂತ. ಹಾಗಾಗಿ ಮತ್ತು ಒಂದು ಪಬ್ಲಿಸಿಟಿ, ಇವತ್ತು ಹಾಸ್ಯ ನಾಟಕಗಳು ಹೇಗಾಗಿದ್ದಾವೆ ಅಂದ್ರೆ ಬಹಳ ಬೇಗ ಬಾಯಿಂದ ಬಾಯಿಗೆ ನೋಡಿದವರು ತುಂಬಾ ಜನ ನೋಡ್ತಾರೆ, ಅವ್ರು ಇನ್ನೊಬ್ರು ಹೇಳ್ಬಿಡ್ತಾರೆ ಅದು ಚೆನ್ನಾಗಿದೆ ಅನ್ಕೊಂಡು, ಹಾಗೆ ಸುದ್ದಿ ಆಗುತ್ತೆ. ನವ್ಯ ನಾಟಕಗಳನ್ನ ಊರಲ್ಲಿ ನೋಡುವವರ ಸಂಖ್ಯೆಯೇ ಕಡಿಮೆ ಇದೆ ಇವತ್ತು, ಹಾಗಾಗಿ ನವ್ಯ ನಾಟಕಗಳಿಗೆ ಜನ ಕಡಿಮೆ.
0: ಹೇಗೆ ಸರ್ ಅವರನ್ನ ಆಕರ್ಷಿಸಬಹುದು ಇದಕ್ಕೆ?
1: ಹೇಗೆ ಅನ್ಕೊಂಡಲ್ಲ, ನವ್ಯ ನಾಟಕಗಳನ್ನ ಈಗ ಪ್ರೇಕ್ಷಕರು ಎಲ್ರೂ ಒಂದೇ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಒಂದಷ್ಟು ಜನ ಎಜುಕೇಟೆಡ್ ಪ್ರೇಕ್ಷಕರು ಇರ್ತಾರೆ. ಆಮೇಲೆ ಈಗೇನು ನವ್ಯ ನಾಟಕಗಳನ್ನ ನೋಡೋರು ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ನೋಡ್ತಾರೆ, ಹೊಸ ಪೀಳಿಗೆಯ ಹುಡುಗರು ನೋಡ್ತಾ ಇಲ್ಲ ಇವತ್ತು ನವ್ಯ ನಾಟಕಗಳನ್ನ. ನಾವು ನಾಟಕ ಆಡುವವರು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು, ನಾವು ಅದ್ರ ಬಗ್ಗೆ ಜಾಗ್ರತೆ ಮಾಡ್ಬೇಕು, ಅವರನ್ನ ಹೇಗೆ ರಂಗಭೂಮಿ ಕರೆಸಬೇಕು, ಅವರನ್ನು ಹೇಗೆ ನಾಟಕ ನೋಡ್ಲಿಕ್ಕೆ ಕರೆಸಬೇಕು ಅನ್ನೋದು ಬಹಳ ಮುಖ್ಯವಾದ ಟಾಸ್ಕ್ ನಮ್ಗೆ ಇವತ್ತು. ಬಟ್ ಯಾವ ರಂಗ ತಂಡ ಅಥವಾ ಯಾವ ನಿರ್ದೇಶಕ ಅಥವಾ ಯಾವ ರಂಗ ಕಲಾವಿದ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಪ್ರೇಕ್ಷಕರನ್ನ ನಾವು ತರಬೇಕಾದ್ರೆ ನಾವು ಎಂತ ನಾಟಕಗಳನ್ನ ಕೊಡ್ಬೇಕು, ಅದು ಹೇಗಿರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಆತರ ಆಗಿರೋದು.
0: ಸರ್, ನೀವು ನಿಮ್ಮ ಊರಲ್ಲಿ ನಿಮ್ಮ ಬ್ರಹ್ಮಾವರದಲ್ಲಿ ನೀವು ನಾಟಕದ ಒಂದು ಹಬ್ಬವನ್ನೇ ಆಚರಿಸ್ತೀರಿ, ಅಲ್ಲಿ ಹೇಗಿದೆ ಜನರ ಒಂದು ಸ್ಪಂದನೆ?
1: ನಾವು ಒಂದು ಬಣ್ಣ ಅಂತ ಒಂದು ನಾಟಕೋತ್ಸವ ಮಾಡಿದ್ವಿ ಸೋಮವಾರಕ್ಕೆ. ತುಂಬಾ ವರ್ಷಗಳ ಹಿಂದೆ KG ನಾರಾಯಣ ಎಲ್ಲ ಇದ್ರು, ಆಗೆಲ್ಲ ನಾಟಕ ಮಾಡ್ತಾ ಇದ್ರು, ನೀನಾಸಂ ನಾಟಕಗಳು ಆಗ್ತಾ ಇತ್ತು. ಆಮೇಲೆ ಒಂದಷ್ಟು ವರ್ಷ ಬ್ರಹ್ಮವಾರ ಖಾಲಿ ಆಯ್ತು, ನಮ್ಮೇ ನಾಟಕಗಳನ್ನ ಕಾಣ್ಲಿಲ್ಲ ಬ್ರಹ್ಮವಾರದಲ್ಲಿ. ಆಗ ನಾವು ಬ್ರಹ್ಮವಾರಕ್ಕೆ ಹೋಗಿ ಒಂದು 10 ವರ್ಷದ ಹಿಂದೆ ಹೋಗಿ ನಾವು ನಾಟಕನ ಸ್ಟಾರ್ಟ್ ಮಾಡಿದ್ವಿ. ಆಗ ಪ್ರೇಕ್ಷಕರ ಸಂಖ್ಯೆ ಬಹಳ ಬಹಳ ಕಡಿಮೆ ಇತ್ತು ಪ್ರಾರಂಭದಲ್ಲಿ. ನಾವು ತುಂಬಾ ಜನರನ್ನ ರೀಚ್ ಆಗಿದ್ವಿ, ತುಂಬಾ ಮನೆ ಮನೆಗಳಿಗೆ ಹೋಗಿ ಇನ್ವಿಟೇಷನ್ಸ್ ಗಳನ್ನ ಕೊಟ್ಟು ಬ್ಯಾನರ್ ಗಳನ್ನೆಲ್ಲ ಹಾಕಿ ಪಬ್ಲಿಸಿಟಿ ಬಹಳ ಮಾಡಿದೀವಿ. ಆದ್ರೆ ಜನ ಬರ್ಲಿಲ್ಲ, ಲಿಮಿಟ್ ಜನ ಇತ್ತು. ಆನಂತರ ಬರ್ತಾ ಬರ್ತಾ ಬರ್ತಾ ಜನ ಸ್ಟಾರ್ಟ್ ಆಯ್ತು ನಮ್ಗೆ, ಇಲ್ಲೇನೋ ಒಳ್ಳೆ ನಾಟಕಗಳನ್ನ ಕೊಡ್ತಾರೆ ಅನ್ಕೊಂಡು. ಈಗ ನಾವ್ ಒಂದ್ ಕನೆಕ್ಟ್ 300-350 ಜನ ಬರ್ತಾರೆ ಒಂದ್ ದಿವಸದ ನಾಟಕ ಅಂದ್ರೆ. ಆದ್ರೆ ಆ ನಾಟಕ ನೋಡ್ಕೊಂಡ್ ಬರ್ತಾರೆ. ಈಗ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 6-7 ಈ ತರ ಮಾಡಿದಾಗ ಎಲ್ಲಾ ದಿವಸ ಎಲ್ರಿಗೂ ಬರೋಕ್ಕಾಗಲ್ಲ. ಹಾಗಾಗಿ ಒಟ್ಟು ಒಂದು 500 ಪ್ರೇಕ್ಷಕರು 6 ದಿನಗಳಿಗೆ ಶೇರ್ ಮಾಡ್ಕೊಂಡು ಬರ್ತಾರೆ. ಹಾಗೆ ಯೋಚನೆ ಮಾಡ್ಬೋದು. ಅದಕ್ಕಿಂತ ಬ್ರಹ್ಮವಾರಕ್ಕೆ ಎಷ್ಟು ಜನ ಇದೆ, ಮೊನ್ನೆಗೆ ಒಂದು ಅಭಿಮತ ಅಂತ ಒಂದು ಕಾರ್ಯಕ್ರಮ ಬ್ರಹ್ಮವಾರದಲ್ಲಿ ಮಾಡಿದ್ರು. ಹತ್ರ 30,000 ಜನ ಬ್ರಹ್ಮವಾರ ಗಾಂಧಿ ಮೈದಾನದಲ್ಲಿ ಒಂದ್ ದಿವಸ ಸೇರಿ ಆ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡಿದ್ರು. ಅಷ್ಟು ಪ್ರೇಕ್ಷಕರು ಸೇರಬಹುದಾದ ಬ್ರಹ್ಮವಾರದಲ್ಲಿ ನಾವು ನಾಟಕ ಮಾಡುವಾಗ ಒಂದು 500 ಜನ ಬ್ರಹ್ಮವಾರ ನಾಟಕ ನೋಡೋ ಪ್ರೇಕ್ಷಕರು ಬ್ರಹ್ಮವಾರದಲ್ಲಿ ಇರ್ಬೋದೇನೋ ಅಷ್ಟೇ. ಆದ್ರೆ ಏನಿದೆ ಅಂದ್ರೆ, ನಾವು ನಾಟಕನ ಮಾಡೋದಿದೆಯಲ್ಲ, ನಾಟಕನ ಮಾಡೋದಕ್ಕಿಂತ ನಾಟಕ ನೋಡೋದಕ್ಕೆ ಪ್ರೇಕ್ಷಕರಿಗೆ ಮೊದಲು ಹೇಳ್ಕೊಡ್ಬೇಕಂತ, ಒಂದ್ 200 ಜನರಿಗೆ ನಾಟಕ ನೋಡೋದಕ್ಕೆ ಹೇಳ್ಕೊಡ್ಬೇಕು ಅಂತ ಒಂದಿದೆ ಮಾತು.
0: ಅಲ್ಲ ಸರ್, ನಮ್ಮ ನಾವು ನಾಟಕದ ಕಲಾವಿದರಿಗೆ ಪ್ರೇಕ್ಷಕರೇ ಮುಖ್ಯ. ಪ್ರೇಕ್ಷಕರೇ ಇಲ್ಲದಾಗ ನಾವೇನ್ ಮಾಡೋದು? ಹಾಗಿದ್ರೆ ಇದೊಂದು ನಿರಾಶವಾದ ಅಂತ ಹೇಳ್ಬೋದಾ?
1: ಇಲ್ಲ ಇಲ್ಲ, ನಿರಾಶವಾದ ಅನ್ಕೊಂಡ್ರೆ ನಾವು ಕೊಟ್ಟು ಅಭ್ಯಾಸ ಮಾಡ್ಬೇಕು. ಮತ್ತೆ ನಾವು ಆಡುವಂತ ಈ ನವ್ಯ ನಾಟಕಗಳಿಗೆ ನಮ್ಗೆ 1,000 ಜನ ಪ್ರೇಕ್ಷಕರು ಬೇಕಾಗಿಲ್ಲ. ನಮ್ಗೊಂದು 200-300 ಜನ ಪ್ರೇಕ್ಷಕರು ಸಿಕ್ಕಿದ್ರೆ ನಮ್ಗೆ ಆ ನಾಟಕನ ಮಾಡಬಹುದು.
0: ಒಳ್ಳೆಯ ಪ್ರೇಕ್ಷಕ ವರ್ಗ
1: ಇಟ್ಟು, ಹೌದು, ಅಷ್ಟು ಜನ ಇಟ್ಟು ನಾಟಕ ಆಡ್ಬೇಕಾದ ಅಗತ್ಯ ಇಲ್ಲ. ಒಂದು 200-300 ಜನ, 200 ಜನ ಪ್ರೇಕ್ಷಕರು ಇದ್ರು ಧಾರಾಳ ಸಾಕು ನಮ್ಗೆ. ಅಂತ ನಾಟಕಗಳನ್ನ ಕೊಡ್ಬೇಕು.
0: ಈ ನವ್ಯ ನಾಟಕಗಳ ಭವಿಷ್ಯ ಹೇಗಿರಬಹುದು? ಯಾಕಂದ್ರೆ ಎಲ್ಲೂ ತಂಡಗಳಿಲ್ಲ ಸರ್, ಎಲ್ಲೂ ತಂಡಗಳಿಲ್ಲ, ಮಾಡ್ಲಿಕ್ಕೆ ಆಸಕ್ತಿಯೂ ತೋರಿಸೋದಿಲ್ಲ. ಅದಕ್ಕೆ ಯಾರು ಹಣ ಹಾಕೋದು? ಅದರ ಸೆಟ್ಟಿಂಗಿಗೆ ಯಾರು ದುಡ್ಡು ಹಾಕೋದು? ನಾಟಕಗಳು ಆಗೋದಿಲ್ಲ, ಮತ್ತೆ ಯಾಕೆ ಅದಕ್ಕೆ ಅಷ್ಟು ಖರ್ಚು ಮಾಡಬೇಕು ಅನ್ನುವ ಭಾವನೆ ನಮ್ಮಲ್ಲಿ ಇದೆ. ಹಾಗಿರುವಾಗ ಮುಂದೆ ಹೇಗೆ ಇದೆ? ಅಲ್ಲ,
1: ನೀವು 10 ವರ್ಷದ ಹಿಂದೆ ನೋಡಿದ್ರೆ ಅಥವಾ ಒಂದು 15 ವರ್ಷದ ಹಿಂದೆ ನೋಡಿದ್ರೆ ಈ ಮಟ್ಟಿನ ನಾಟಕಗಳು ಆಗ ಇರಲಿಲ್ಲ. ಈಗ ನಾಟಕ ತಂಡಗಳು ಜಾಸ್ತಿ ಆಗಿದ್ದಾವೆ, ನಾಟಕಗಳು ಜಾಸ್ತಿ ಆಗ್ತಾ ಇದಾವೆ ಈಗ ಎಲ್ಲ ಕಡೆ ನಂದೆ ನಾಟಕಗಳು. ಮತ್ತು ಹೊಸ ಹುಡುಗರು ಆಕರ್ಷಿತರಾಗ್ತಾ ಇದ್ದಾರೆ. ಬೆಂಗಳೂರು ಆ ಕಡೆ ಹೋದ್ರೆ ಹೊಸ ಹೊಸ ಹುಡುಗರು ರಂಗಭೂಮಿಗೆ ಬರ್ತಾ ಇದಾರೆ. ಅದನ್ನ ಪ್ಯಾಶನ್ ಆಗ್ಬೇಕು ಅವರಿಗೆ, ಹೊಸ ಹುಡುಗರಿಗೆ. ನಾವು ಅದನ್ನ ಕೊಡ್ಬೇಕು ರಂಗಭೂಮಿಗೆ, ಅವ್ರಿಗೆ ಕರ್ಸ್ಬೇಕು ಅವರಿಗೆ. ಮತ್ತೆ ತುಂಬಾ ಜನ ಪ್ರೇಕ್ಷಕರು ದೂರದಲ್ಲೇ ನಿಂತು ಹುಡುಗರು ದೂರದಲ್ಲೇ ನೋಡಿ ಎಲ್ಲ ಹೋಗ್ಬಿಡ್ತಾರೆ ನಮ್ಗಲ್ಲ ಅನ್ಕೊಂಡು. ಅವ್ರನ್ನ ನಾವು ರಂಗಭೂಮಿಗೆ ಕರ್ಕೊಂಡ್ ಬರ್ಬೇಕು. ಒಂದೇ ದಿವಸ ಆಗೋದಿಲ್ಲ ಈ ಕೆಲಸಗಳು. ಕಾಲೇಜ್ಗಳಿಂದ ಸ್ಟಾರ್ಟ್ ಆಗ್ಬೇಕು. ನಾನು SMS ಅಂತ ಒಂದು ಕಾಲೇಜ್ ಇದೆ ಬ್ರಹ್ಮಾವರದಲ್ಲಿ, ಅಲ್ಲೊಂದು ನಾಟಕನ ಮಾಡಿದೆ. ಆ ನಾಟಕ ಮಾಡಿದಾಗ ಆ ಕಾಲೇಜಿಂದ ಒಂದು 6-7 ಜನ ಹುಡುಗರು ನಮ್ ನಾಟಕ ತಂಡಕ್ಕೆ ಬಂದು ಸೇರ್ಕೊಂಡ್ವಿ. ನಾನು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಆ ಮಕ್ಳು ಬರ್ತಾ ಇರ್ಲಿಲ್ಲ. ಇವತ್ತು ರಂಗಭೂಮಿಲಿ ಇದಾರೆ ಅಷ್ಟು ಜನ, ಒಂದಿಬ್ರು ಬಿಟ್ಟು ಇರ್ಬೋದು ಬಿಟ್ರೆ ಮತ್ತೆಲ್ಲ ರಂಗಭೂಮಿಯೊಳಗೆ ಇದಾರೆ ಎಲ್ಲರು. ಅದೇ ಹೇಳಿದ್ದಲ್ಲ, ನಾವು ಕಾಲೇಜ್ಗಳಲ್ಲಿ ಇಂತಹ ರಂಗಭೂಮಿಯನ್ನ ಬೆಳೆಸುವ ಕೆಲಸ ಆಗ್ಬೇಕು. ಹೈಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲೆಲ್ಲ ಈ ರಂಗಭೂಮಿ ಬೆಳೆಸ್ಬೇಕು, ಅಲ್ಲಿಂದ ಬರ್ಬೇಕು.
0: ಸರ್, ನೀವು ವೃತ್ತಿಯಲ್ಲಿ ಮಾಸ್ಟರ್, ಹಾಗಿರುವಾಗ ಮಕ್ಕಳಿಗೆ ಅಲ್ಲಿ ಒಂದು ಪಠ್ಯದ ತರ ನಾಟಕವೂ ಒಂದು ಇದ್ರೆ ಹೇಗೆ?
1: ನೀವು ನೋಡಿ, ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ನಾಟಕ ಶಿಕ್ಷಕರು ಇದ್ದಾರೆ. ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ ಪ್ರತಿ ಜಿಲ್ಲೆಯಲ್ಲಿ, ಜಿಲ್ಲೆಗೊಬ್ಬರು ಶಿಕ್ಷಕರು ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ರಂಗಭೂಮಿ ಬೇರೆ, ನಾಟಕ ಬೇರೆ ಅಲ್ಲ. ರಂಗಭೂಮಿ ಬೇರೆ, ಶಿಕ್ಷಣ ಬೇರೆ ಅಲ್ಲ. ರಂಗಭೂಮಿಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಬಹಳ ಸುಲಭದಲ್ಲಿ ಕೊಡಬಹುದು ಅಂತ ಕಂಡುಕೊಂಡಿದ್ವಿ. ಸಿಸ್ಟಮ್ ಇದೆ, ಬಟ್ ನಾವು ಮಾಡ್ತಾ ಇಲ್ಲ ಅದನ್ನ. ಅಷ್ಟೇ, ಪಾಠ ಮಾಡ್ತಿದ್ವಿ. ರಂಗಭೂಮಿ ಒಬ್ಬ ನಟ ಮತ್ತು ಒಬ್ಬ ಟೀಚರ್ ಇಬ್ರು ಒಂದೇ ಅಲ್ಲ,
0: ಖಂಡಿತ
1: ಇಬ್ರು ಒಪ್ಪಿಸುವ ಕೆಲಸವನ್ನ ಮಾಡ್ಬೇಕು. ನಟ ತಾನೇನ್ ಮಾಡ್ತೀನಿ ಅದನ್ನ ಪ್ರೇಕ್ಷಕರಿಗೆ ಒಪ್ಪಿಸ್ತಾನೆ, ಒಬ್ಬ ಟೀಚರ್ ತಾನೇನ್ ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ಒಪ್ಪಿಸ್ಬೇಕು. ಎರಡು ಒಪ್ಪಿಸುವ ಕೆಲಸವೇ ಆಗ್ಬೇಕು. ಹಾಗಾಗಿ ಒಬ್ಬ ರಂಗಭೂಮಿಯವನು ಒಬ್ಬ ಟೀಚರ್ ಆಗಿದ್ರೆ ಅವನು ಕ್ಲಾಸ್ ರೂಮ್ ಅಲ್ಲಿ ಗ್ಯಾರಂಟಿ ಕೇಳ್ತಾನೆ. ಎಲ್ಲಾ ಟೀಚರ್ಸ್ ಇವತ್ತು ರಂಗಭೂಮಿಯ ಪರಿಚಯ ಆಗ್ಬೇಕು. ಎಲ್ಲ ಟೀಚರ್ಸ್ ಗೆ ರಂಗಭೂಮಿ ಕರ್ಕೊಂಡ್ಬರ್ಬೇಕು, ಅವ್ರಿಗೊಂದು ತರಬೇತಿಗಳಾಗ್ಬೇಕು. ರಂಗಭೂಮಿಯ ಮೂಲಕ ಪಾಠಗಳನ್ನ ಹ್ಯಾಗ್ ಮಾಡಬಹುದು, ಬಹಳ ಸುಲಭ ಇದೆ ಮತ್ತು ಮಕ್ಕಳಿಗೆ ಬಹಳ ಆಕರ್ಷಣೀಯವಾಗಿದೆ. ಅದು ನೀವು ಕನ್ನಡ ಅನ್ಕೊಂಡಲ್ಲ, ಮ್ಯಾಥ್ಸ್ ಸೈನ್ಸ್ ಎಲ್ಲ ರಂಗಭೂಮಿಯ ಮೂಲಕ ಮಾಡೋದಕ್ಕೆ ಬಹಳ ಅವಕಾಶಗಳಿದೆ. ನಾವು ಯೋಚನೆ ಮಾಡೋದಿಲ್ಲ, ರಂಗಭೂಮಿ ಸಾಧ್ಯತೆಗಳನ್ನ ತೆರೆದಿಡುತ್ತೆ. ರಂಗಭೂಮಿ ನಮ್ ಶಿಕ್ಷಣ ಹಾಗೆ ಸಾಧ್ಯತೆಗಳನ್ನ ತೆರೆದು ಇಡ್ಬೇಕಲ್ಲ, ಅದು ರಂಗಭೂಮಿ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾಟಕ ಅಂತಲೇ ಬೇರೆ ಇರ್ಬೇಕಾಗಿಲ್ಲ, ಪಾಠಗಳ ಮೂಲಕ ರಂಗಭೂಮಿಯನ್ನ ಕಲಿಸ್ತಾ ಹೋಗ್ಬೇಕು.
0: ಸರ್, ಒಂದು ಎಲ್ಲ ನಮ್ಮ ಮನೇಲಿ ಎಲ್ಲ ಹೇಳ್ತಾರಲ್ಲ, ಈ ಅವ್ನ ನಾಟಕಕ್ಕೆ ಹೋದ್ರೆ ಹಾಳಾಗೋಗ್ತಾನೆ, ಬೇಡವೇ ಬೇಡ ಅಂತ ಹೇಳಿ.
1: ಇಲ್ಲ ಇಲ್ಲ, ಅವರು ಹಾಗಿದ್ರೆ ನಾಟಕಕ್ಕೆ ಹೋಗದೆ ಇದ್ದವರೆಲ್ಲ ಬಹಳ ಉದ್ದಾರ ಆಗಿದ್ದಾರೆ ಅಂತ ಅನ್ಕೊಳ್ಳೋದು.
0: ಅಲ್ಲ ಸರ್, ಇಷ್ಟು ನಾಟಕ ಕಲಿಯೋದ್ರಿಂದ ಒಂದು ನೋಡಿ, ನಮ್ಗೆ ಮೆಮೊರಿ ಪವರ್ ಇರ್ತದೆ, ನಮ್ಮ ಹತ್ರ ಡೈಲಾಗ್ ಹೇಳ್ತೇವೆ ನಾವು ಸ್ಟೇಜ್ ಅಲ್ಲಿ.
1: ಒಬ್ಬ ಒಂದು ಕಾಲೇಜ್ ಅಂತ ತಗೊಳ್ಳಿ, ಹುಡುಗ ರಂಗಭೂಮಿ ಒಳಗಿದ್ರೆ ಅವನ ಯೋಚನಾ ಲಹರಿಗಳು ಬೇರೆ ಆಗ್ಬಿಡುತ್ತೆ. ರಂಗಭೂಮಿಯಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಆಗಿ ಕಾಣಿಸ್ತಾನ, ಬೇರೆಯವನಾಗಿ ಕಾಣಿಸ್ತಾನ. ಅವನು ಅವನ ಬುದ್ಧಿಮತ್ತೆ ಜಾಸ್ತಿ ಇರುತ್ತೆ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ರಂಗಭೂಮಿ ಅವನನ್ನ ಮೋಲ್ಡ್ ಮಾಡುತ್ತೆ, ಪರಿಪೂರ್ಣನನ್ನಾಗಿ ರೆಡಿ ಮಾಡುತ್ತೆ ರಂಗಭೂಮಿ. ರಂಗಭೂಮಿ ಮಕ್ಕಳಿಗೆ ಬಹಳ ಬಹಳ ಸಹಾಯ ಮಾಡುತ್ತೆ. ಹಾಳಾಗೋ ಪ್ರಶ್ನೆ ಇಲ್ಲ, ಹಾಳಾಗೋನು ಎಲ್ಲೂ ಹಾಳಾಗ್ತಾನೆ
0: ಅಲ್ವಾ. ನಾವು ಕಳಿಸಿ ಅಂತ ಹೇಳಿದಾಗ ಅದು ಉತ್ತರ ಕೊಡ್ತಾರೆ ಅವರು, ಏ ಬೇಡ ಬೇಡ ಬೇಡ, ಅವ್ ಸುರುವಿಗೆ ಓದುದಿಲ್ಲ ಅವ ಅಂತ ಹೇಳಿ.
1: ತುಂಬಾ ತಂದೆ ತಾಯಿ ಅದೇ ರಂಗಭೂಮಿಯಿಂದ ಏನು ಆಗೋದಿಲ್ಲ ಅಂತ. ಒಂದು ಏನಂಗಿದೆ ಅಂದ್ರೆ, ಈ ನಮ್ಮ ರಂಗಭೂಮಿಯಲ್ಲಿ ನಮ್ಗೆ ಬದುಕನ್ನು ಬದುಕೋದಕ್ಕಾಗಲ್ಲ, ನೀವು ಸಂಪಾದಿಸೋದಕ್ಕಾಗಲ್ಲ. ರಂಗಭೂಮಿ ಹವ್ಯಾಸಿ ರಂಗಭೂಮಿ ಅಂತೂ ಖಂಡಿತ ಆಗಲ್ಲ. ನೀವು ವೃತ್ತಿ ರಂಗಭೂಮಿಗೆ ಹೋದ್ರೆ ಎಷ್ಟು ಸಂಬಳ ಕೊಡ್ತಾರೆ, ಒಂದ್ 10,000-15,000 ರೂಪಾಯಿ ಸಂಬಳ ಇಟ್ಕೊಂಡು ಒಂದ್ ತಿಂಗಳನ್ನ ಹೇಗೆ ದುಡಬಹುದು, ಇದೆಲ್ಲ ಇದೆ. ಹಾಗಾಗಿ ರಂಗಭೂಮಿ ಬೇಡ ಅಂತ ತುಂಬಾ ಜನರು ಇದೆ. ರಂಗಭೂಮಿಯಲ್ಲಿ ಹೋಗಿ ಬಹಳ ದುಡ್ಡು ಮಾಡಿ ಬಹಳ ಎತ್ತರಕ್ಕೆ ಹೋದವನು ಯಾರು ಇಲ್ಲ. ಬದುಕಕ್ಕೆ ಬದುಕಬಹುದೇನು, ಬಹಳ ಒಳ್ಳೆ ಸಂಪಾದನೆ ಮಾಡೋದಕ್ಕೆ ರಂಗಭೂಮಿ ಅಲ್ಲ. ರಂಗಭೂಮಿ ಹವ್ಯಾಸಕ್ಕೆ ನಮ್ಗೆ ನಾವೆಲ್ಲ ಮಾಡ್ತೀವಿ ಬಿಟ್ರೆ ನಮ್ ಬದುಕನ್ನ ನಾವು ಬೇರೆ ಕಡೆ ಕಂಡುಕೊಂಡಿದ್ದೀವಿ. ಹಾಗಾಗಿ ರಂಗಭೂಮಿಗೆ ಬೇಡ ಅಂತಾರೆ ತುಂಬಾ ಜನ.
0: ಆದ್ರೆ ರಂಗಭೂಮಿಯಲ್ಲಿ ಬದುಕು ಕಟ್ಟಬಹುದು ಸರ್, ಅವನು ಯಾವುದೋ ಒಂದು ಲೆವೆಲ್ಗೆ ಅವನು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ಸರ್, ನಾವೆಲ್ಲರೂ ಕಂಡಂತಹ ಉತ್ತಮ ನಿರ್ದೇಶಕರು ನೀವು. ನಮ್ಮಂತ ಕಲಾವಿದರನ್ನ ಕರೆದು ಕಾತ್ಯಾಯಿನಿ, ಆರದರಲ್ಲಿ ಬೆಳಕೆ, ನಮ್ಮ ನಿಮ್ಮೊಳಗೊಬ್ಬ, ಇಂಥ ನಾಟಕಗಳಲ್ಲಿ ನಟಿಸುವ ಅವಕಾಶವನ್ನು ಕೊಟ್ಟವರು ನೀವು. ನಿಮ್ಮ ನಾಟಕದ ಪ್ರೀತಿ ಹೀಗೇ ಇರಲಿ, ಕಲಾವಿದರಾಗೂ ತುಡಿತ ಇರುವವರಿಗೆ ನಿಮ್ಮ ಪ್ರೀತಿಯ ಮಾರ್ಗದರ್ಶನ ಸಿಗ್ತಾ ಇರಲಿ, ಯಶಸ್ಸು ನಿಮ್ಮ ಸದಾ ನಿಮ್ಮ ಹಾದಿಯಲ್ಲಿ ಇರಲಿ, ಇದು ನಮ್ಮ ಹಾರೈಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಟಕಗಳು ಅನ್ನೋದೇ ಒಂಥರಾ ಮೋಹ. ಒಮ್ಮೆ ಈ ಮೋಹವನ್ನು ತಲೆಗೇರಿಸಿಕೊಂಡ್ರೆ ಅದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದು. ನಾಟಕ ಕೆಲವರಿಗೆ ಉಸಿರು, ಕೆಲವರಿಗೆ ಬದುಕು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ವಾಯ್ಸ್ ಆಫ್ ಮಂಜುಳಾದಲ್ಲಿ ನಾನು ಮಂಜುಳಾ. ಒಂದು ಚಂದದ ಹಾಡು ನಿಮಗೋಸ್ಕರ, ಎಲ್ಲೂ ಹೋಗಬೇಡಿ, ಕಾಯ್ತಾ ಇರಿ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ ಎಂ ವಾಯ್ಸ್ ಆಫ್ ಮಂಜುಳಾದಲ್ಲಿ. ನಾನು ಮಂಜುಳಾ, ನಾನು ನಿಮ್ಮ ಗೆಳತಿ ಮಂಜುಳಾ. ಓಕೆ, ಇದು ಬಣ್ಣ ಬಣ್ಣದ ಬದುಕು. ಹೌದು, ನಮ್ಮ ಜೀವನ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುತ್ತದೆ. ವೇದಿಕೆಗಳಲ್ಲಿ ಮುಖಕ್ಕೆ ಬಣ್ಣವನ್ನು ಹಚ್ಚಿ ಬದುಕಿಗೆ ಹತ್ತಿರವಾಗುವಂತಹ ನಾಟಕಗಳನ್ನ ಕಲಾವಿದರು ಆಡಿ ತೋರಿಸ್ತಾರೆ. ಅದರಲ್ಲೂ ಈಗ ದಕ್ಷಿಣ ಕನ್ನಡದಲ್ಲಿ ತುಳು ನಾಟಕಗಳದ್ದೇ ದರ್ಬಾರು. ಮೊದಲು ಏನಿತ್ತಂದ್ರೆ ಒಂದೆರಡು ತಂಡಗಳಿತ್ತು, ಈಗ ಹತ್ತು ಹಲವಾರು ಬೇರೆ ಬೇರೆ ರೀತಿಯ ವಿಷಯಗಳು ಇರ್ತವೆ. ಅದ್ಧೂರಿತನ, LCD, ಮ್ಯೂಸಿಕ್ಗಳ ಅಬ್ಬರ, ಸೆಲೆಬ್ರಿಟಿ ಕಲಾವಿದರು. ವಾಹ್, ತುಳುನಾಟಕಗಳು ಈಗ ವಿದೇಶಗಳಲ್ಲಿಯೂ ಹೋಗಿದೆ, ವಿದೇಶಗಳಲ್ಲೂ ಆಡ್ತಾ ಇದ್ದಾರೆ. ಹೇಳಿದರೆ ನಮ್ಮ ಒಂದು ತುಳುನಾಟಕದ ಪವರ್ ಹೇಗಿದೆ ಅಂತ ತಿಳ್ಕೋಬೇಕು ನಾವು. ಹಾಗಿದ್ರೆ ಈ ತುಳುನಾಟಕದ ಬೆಳವಣಿಗೆ ಹೇಗಾಯಿತು ಇದನ್ನು ಹೇಳೋದಕ್ಕೆ ನಮ್ಮ ಮುಂದೆ ಇರುವವರೀಗ ಮಧು ಬಂಗೇರ ಕಲ್ಲಡ್ಕ, ತುಡರ್ ಕಲಾವಿದರು, ಈ ತಂಡದ ನಿರ್ದೇಶಕರು, ಕೊಪ್ಪರಿಗೆ ಶಾಂತಿನಗರ ಸೆಕೆಂಡ್ ಕ್ರಾಸ್ ಏರಾ ಉಲ್ಲೇರಿ ಈ ಲಡ್, ಇನಿ ಅತ್ತಂಡ ಎಲ್ಲೆ, ಅಕ್ಲಿಡಕೆ ಎಲ್ಲೆ, ಗಾಳಿಪಟ, ಒಟ್ಟುಗುಪ್ಪುಗ, ಇಂತಹ ಅದ್ಭುತ ನಾಟಕಗಳನ್ನು ಇವರು ಬರೆದಿದ್ದಾರೆ, ಜೊತೆಗೆ ನಿರ್ದೇಶಿಸಿದ್ದಾರೆ. 12 ವರ್ಷಗಳಿಂದ ಈ ತಂಡದ ಉಸ್ತುವಾರಿಯನ್ನು ಹೊತ್ತಿರುವ ಇವರು ತುಳು ರಂಗಭೂಮಿಯ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಮಧು ಅಣ್ಣ.
1: ನಮಸ್ತೆ.
0: ತುಳು ನಾಟಕಗಳನ್ನ, ಬಹಳಷ್ಟು ತುಳು ನಾಟಕಗಳನ್ನ ಆಡಿದವರು ನೀವು. ಅದು ನಿಮ್ಮ ಕೊಪ್ಪರಿಗೆ ಆಗಲಿ, ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತ ಗಾಳಿಪಟ, ಇದಕ್ಕೆಲ್ಲ ತುಂಬಾ ಹೆಸರಿದೆ ಈ ನಾಟಕಗಳಿಗೆ. ಅದರಲ್ಲೂ ಶಾಂತಿನಗರ ಸೆಕೆಂಡ್ ಕ್ರಾಸ್ ತುಂಬಾ ಸೂಪರ್ ಆಗಿರೋ ಡ್ರಾಮಾ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೇನೆ. ಬಟ್ ನನಗೆ ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ಮೊದಲು ಹೇಗಿತ್ತು ತುಳು ನಾಟಕ ಅಂದ್ರೆ? ನಾವು ಸಣ್ಣದಿರುವಾಗ ನೋಡಿರೋದು ವಿಜಯ್ ಕುಮಾರ್ ಕೊಡೆ ಅಲ್ಬೈಲು, ಅರಿಯಡ್ದೋರಿ ಅಸಲ್, ಆಮೇಲೆ ಕಾಪಿ ಕಾಡ್ರವರ ನಾಟಕಗಳು. ಅದಕ್ಕಿಂತ ಮೊದಲು ಹೇಳುದಿದ್ರೆ ಕೆಎನ್ ಟೈಲರ್ ಇದ್ದು ಡ್ರಾಮಾಗಳು ಎಲ್ಲ ಇತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಜಾತ್ರೆಗಳಲ್ಲೆಲ್ಲ ಆ ಕ್ಲಬ್ಬಿನ ಸದಸ್ಯರು ಅಥವಾ ಆ ಊರಿನ ಹುಡುಗರೆಲ್ಲ ಸೇರ್ಕೊಂಡು ನಾಟಕಗಳನ್ನ ಆಡ್ತಾ ಇದ್ರು. ಅದು ಆ ಒಂದು ದಿವಸದ ನಾಟಕಕ್ಕೆ ಸೀಮಿತ, ಮತ್ತೆ ಅದು ಎಲ್ಲೂ ನಾಟಕಗಳು ಆಗ್ತಾ ಇರಲಿಲ್ಲ. ಅಲ್ಲಿಂದ ಅದು ಹೋಯ್ತು, ಪರದೆ ನಾಟಕಗಳು ಹೋಯ್ತು, ಇದೆಲ್ಲ ಬೆಳವಣಿಗೆಗಳು ಹೇಗೆ? ನನಗೆ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೀವು ಹೇಳಬೇಕು.
1: ಖಂಡಿತ ಮಂಜುಳಕ್ಕ. ಈಗ ನೋಡಿ, 1933 ಮಂಗಳೂರಿನ ಮಾಧವ ತಿಂಗಳಾಯರು ಅವರು ಬರೆದಂತಹ ಜನಮರ್ಲ್ ಅನ್ನುವ ನಾಟಕ ತುಳುವಿನ ಮೊದಲ ನಾಟಕ ಅನ್ನುವ ಹೆಗ್ಗಳಿಕೆ ಇದೆ. 1933 ಇಸವಿಯಲ್ಲಿ ಅಂದ್ರೆ ಒಂದು ತುಳು ರಂಗಭೂಮಿಯಲ್ಲಿ ತುಳು ನಾಟಕ ಬಂದು ಈಗ ಒಂದು 95-100 ವರ್ಷಗಳು ಅಂತ ಹೇಳ್ಬೋದು. ಅಷ್ಟು ಒಂದು ವಿಸ್ತಾರವಾದ ಅವಧಿ ಇದೆ ನಮ್ಮಲ್ಲಿ. ಆಮೇಲೆ 1945 ಇಸವಿಯಲ್ಲಿ ಉಡುಪಿಯ ಕೆಂತೂರು ದೊಡ್ಡಣ್ಣ ಶೆಟ್ರು ಇವರು ಬರೆದಂತಹ ಮುತ್ತುನ ಮದ್ಮೆ ಅನ್ನುವ ನಾಟಕ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಸುಮಾರು 1000 ಮಿಕ್ಕಿದಂತಹ ಪ್ರದರ್ಶನಗಳನ್ನು ಕಂಡಂತಹ ನಾಟಕ ಅವತ್ತಿನ ಕಾಲದಲ್ಲಿ. ಅವತ್ತಿನ ನಾಟಕಗಳು ಹೇಗಿತ್ತಂತ ಹೇಳಿದ್ರೆ ಅದರಲ್ಲಿ ಸಾಮಾಜಿಕ ಜವಾಬ್ದಾರಿಗಳಿತ್ತು ನಾಟಕಗಳಲ್ಲಿ. ಹಾಸ್ಯಕ್ಕೆ ತೀರ ಒತ್ತು ಇಲ್ಲದಿದ್ದರೂ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಆಗಿನ ಕಾಲದ ನಾಟಕಗಳಲ್ಲಿ ಇತ್ತು. ಹೆಚ್ಚಾಗಿ ಕೌಟುಂಬಿಕ ನಾಟಕಗಳು, ಒಂದು ಕುಟುಂಬ ವ್ಯವಸ್ಥೆಯ ಒಳಗೆ ಇರುವಂತಹ ನಡೆಯುವಂತಹ ಕಥೆಗಳನ್ನು ಆಧರಿಸಿ ಕೌಟುಂಬಿಕ ನಾಟಕಗಳು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಚಲಾವಣೆಯಲ್ಲಿ ಇದ್ದು, ಉದಾಹರಣೆಗೆ ಈಗ ನಮ್ಮ ಸಂಜೀವ ದಂಡಕೇರಿಯವರು ಬರೆದಂತಹ ಬಯ್ಯ ಮಲ್ಲಿಗೆ ನಾಟಕ ಆಗಿರ್ಬೋದು, ಅದೆಲ್ಲ ಒಂದು ಕೌಟುಂಬಿಕ ಹಿನ್ನೆಲೆ ಇರುವಂತಹ ನಾಟಕಗಳು. ಅಂತ ನಾಟಕಗಳನ್ನು ಆಗಿನ ಪ್ರೇಕ್ಷಕರು ತುಂಬಾ ಹಚ್ಚಿಕೊಳ್ತಿದ್ರು ಅಂತಹ ನಾಟಕಗಳನ್ನು. ಹಾಗಾಗಿ ಬಯ್ಯ ಮಲ್ಲಿಗೆ ನಾಟಕ ಸುಮಾರು 2,500 ಪ್ರದರ್ಶನಗಳನ್ನು ಕಂಡಂತ ಒಂದು ಹೆಗ್ಗಳಿಕೆ ಬಯ್ಯ ಮಲ್ಲಿಗೆ ನಾಟಕಕ್ಕೆ ಇದೆ. ಆ ನಾಟಕ ಆ ಕಾಲಕ್ಕೂ ಪ್ರಸ್ತುತವೆನಿಸ್ತದೆ ಮತ್ತು ಈ ಕಾಲಕ್ಕೂ ಕೂಡ ಆ ನಾಟಕ ಪ್ರಸ್ತುತವೆನಿಸ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಹಿಂದಿನ ಆ ನಾಟಕ ಇತ್ತೀಚೆಗೆ ನಮ್ಮ ಸುರೇಶ್ ಶೆಟ್ಟಿ ಜೋಡ್ಕಲ್ಲು ಇವರು ಆ ನಾಟಕವನ್ನು ವಾಪಸ್ಸು ತೆರೆಗೆ ತಂದ್ರು, ರಂಗಭೂಮಿಗೆ ತಗೊಂಡ್ಬಂದ್ರು. ಎಲ್ಲ ಕಡೆ ನಾನು ನೋಡಿದಂತೆ ಇಲ್ಲಿ ಬಂಟರ ಸಂಘ ಸುರತ್ಕಲಲ್ಲಿ ಹೌಸ್ಫುಲ್ ಶೋ ಇತ್ತು, ಇತ್ತೀಚೆಗೆ ನಡೆದಂತಹ ಹೌಸ್ಫುಲ್ ಶೋ ಇತ್ತು. ಆಮೇಲೆ ಅದರ ನಾಟಕ ತಂಡ ಅವರು ಬಾಂಬೆಗೆ ಕೂಡ ಹೋದ್ರು, ಅಲ್ಲಿ ಕೂಡ ಹೌಸ್ಫುಲ್ ಶೋ ಕಂಡಂತಹ ನಾಟಕ. ಯಾಕಂತ ಹೇಳಿದ್ರೆ ಆ ಅಂತಹ ನಾಟಕಗಳು ಅವತ್ತಿನ ಕಾಲಕ್ಕೂ ಮತ್ತು ಇವತ್ತಿನ ಕಾಲಕ್ಕೂ ಯಾವಾಗಕ್ಕೂ ಕೂಡ ಆ ನಾಟಕಗಳಿಗೆ ಜನ ಪ್ರೇಕ್ಷಕರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಬಂದಿದ್ದಾರೆ. ಅಂತಹ ನಾಟಕಗಳು, ಅಂತಹ ನಾಟಕಗಳನ್ನು ಕೊಟ್ಟಂತಹ ತುಳು ರಂಗಭೂಮಿ ನಮ್ಮದು. ಆ ನಾಟಕಗಳ ಬಗ್ಗೆ ಹೇಳ್ಬೇಕಂತಿದ್ರೆ ಪರದೆ ನಾಟಕಗಳು, ಹೆಚ್ಚಿನ ಎಲ್ಲಾ ನಾಟಕಗಳು ಆಗ ಪರದೆ, ಈ ಸೆಟ್ಟಿಂಗ್ ನಾಟಕಗಳ ನಾಟಕಗಳು ಅವತ್ತು ಇರ್ಲಿಲ್ಲ,
0: ಎಲ್ಲ
1: ಪರದೆ ನಾಟಕಗಳು. ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಪರದೆ ನಾಟಕಗಳು ಇತ್ತು. ಎಲ್ಲೆಲ್ಲಿ ತೋಟಕ್ಕೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಸಂಜೆ 6:30 ನಂತರ ಬಂದು ಶಾಲೆಯ ಇಲ್ಲ ದೇವಸ್ಥಾನ ಎಲ್ಲ ಅಲ್ಲಿ ಕಲಾವಿದರು ಒಟ್ಟು ಸೇರ್ಕೊಂಡು ರಾತ್ರಿ 11-12 ತನಕ ನಾಟಕಗಳನ್ನು ಮಾಡಿ ಆಡಿದಂತಹ ನಾಟಕಗಳು ಹೆಚ್ಚಾಗಿ ಚಾಲ್ತಿಯಲ್ಲಿದ್ದವು ಅವತ್ತು. ಅದಕ್ಕೆ ಅವತ್ತಿನ ವಿಶೇಷ ಏನಂತ ಹೇಳಿದ್ರೆ ಮ್ಯೂಸಿಕ್ಗಳು ಎಲ್ಲ ಲೈವ್ ಮ್ಯೂಸಿಕ್ಗಳಿದ್ದಂತವು. ಹಾಡುಗಾರರು ಕೂಡ ಅಲ್ಲಿ ಸ್ತ್ರೀ ಕಲಾವಿದರು ಇದ್ರು, ಈ ಕಡೆ ಇವರು ಯಾರು
0: ಮೇಲ್ ಸಿಂಗರ್
1: ಗಂಡಸರು, ಹೌದು ಹೌದು, ಮೇಲ್ ಫೀಮೇಲ್ ಇಬ್ಬರು ಇದ್ದು
0: ಹಾಡುಗಾರರು
1: ಇದ್ರು. ಆಮೇಲೆ ಮತ್ತೊಂದು ಕೆಲವೊಂದು ಕಡೆ ಏನಾಗ್ತಿತ್ತ ಅಂತ ಹೇಳಿದ್ರೆ ಹೆಣ್ಣು ಗಂಡು ಈ ಎರಡು ಸ್ವರವನ್ನು ಒಟ್ಟಿಗೆ ಹಾಡುವಂತ
0: ಕಲಾವಿದರು ಇದ್ರು.
1: ಉದಾಹರಣೆಗೆ ನಾನು ವಿಟ್ಲ ಪರಿಸರದಲ್ಲಿ ಬೆಳೆದವ, ವಿಟ್ಲ ಚಂದಳಿಕೆಯಲ್ಲಿ ಬೆಳೆದವ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಟಿ ಕೆ ಭಟ್ರು ಅಂತ ಹೇಳಿ ವಿಟ್ಲದವರು, ಅವ್ರು ಮೇಲು ಫೀಮೇಲ್ ಎರಡು ವಯಸ್ಸುಗಳಲ್ಲಿ ಬಂದು ಹಾಡು ಹಾಡ್ತಾ ಇದ್ರು. ವಿಶೇಷವಂತ ಹೇಳಿದ್ರೆ ಆಮೇಲೆ ಅಲ್ಲಿ ಈ ಬೆಳಕಿನ ಸಂಯೋಜನೆ ಮಾಡ್ತಿದ್ದಂಥದ್ದು ತುಂಬಾ ಬೇರೆ ಬೇರೆ ರೀತಿಯ ಒಂದು ಏನೋ ಒಂದು ತಟ್ಟೆ ಹಾಗೆ ಅದನ್ನು ಹೀಗೆ ತಿರುಗಿಸಿದ್ರು. ಸ್ಟೇಜ್ ನಲ್ಲಿ ಬೇರೆ ಬೇರೆ ಬಣ್ಣ ಬಣ್ಣದ ಎಲ್ಲ ಡಿಸೈನ್ಗಳು ಬೆಳೆಸಿದ್ರು. ಅದನ್ನು ನೋಡುವಂತಹ ಒಂದು ದೌರ್ಭಾಗ್ಯ ಬೇರೆ ಅದು
0: ಅಲ್ವಾ.
1: ಈಗ ಅಂತಹದ್ದು ನಮಗೆ ನೋಡ್ಲಿಕ್ಕೆ ಇಲ್ಲ,
0: ಖಂಡಿತ ಸಿಗ್ಲಿಕ್ಕೆ ಇಲ್ಲ. ಅಲ್ಲಿಂದ ಹೇಗೆ ಬದಲಾವಣೆ ಆಯ್ತು? ಈಗ ನೀವ್ ಹೇಳಿದ್ರೆ ಸೀನ್ ಸೀನರಿ, ಪರದೆಗಳನ್ನ ಹಾಕೋದು, ಲೈವ್ ಮ್ಯೂಸಿಕ್, ಇಲ್ಲಿಂದೆಲ್ಲ ಈಗ ಯಾವ ರೀತಿಯ ಬದಲಾವಣೆ ಆಗಿದೆ?
1: ಆಮೇಲೆ ಏನಾಯ್ತಂತ ಹೇಳಿದ್ರೆ ಸೆಟ್ಟಿಂಗ್ ನಾಟಕಗಳು ಬಂತು, ಪರದೆ ನಾಟಕಗಳು ಹೋಯ್ತು, ಸೆಟ್ಟಿಂಗ್ ನಾಟಕಗಳು ಬಂತು. ಕಲಾವಿದರಿಗೆ ಮುಂಚೆ ಹೇಗಿರ್ತದೆ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಅನ್ನು ಬಾಯಿಹಾಟ ಮಾಡ್ಕೊಂಡು ಬಂದು ಅಲ್ಲಿ ಓದು ಇದು ಎಂತ ಅಭಿನಯ ಮಾತಾಡಿದವರಿದ್ರು. ಈಗ ಅದನ್ನೆಲ್ಲ ಬಿಟ್ಟು ಈಗ ಏನಾಯ್ತಂತ ಹೇಳಿದ್ರೆ ಈ ಸೆಟ್ಟಿಂಗ್ ಇದು ಬಂತು. ಸೆಟ್ಟಿಂಗ್ ಕಾಲಕ್ಕೆ ಬರುವಾಗ ತಂಡಗಳು ರಚನೆ ಆದ್ರು. ಈಗ ನಮ್ಮ ದೇವದಾಸ್ ಕಾಪಿಕಾಡ್ ಆಗಿರ್ಬಹುದು, ವಿಜಯ್ ಕುಮಾರ್ ಕೊಡಿಯಲ್ ವೇಲ್ಸರ್ ಆಗಿರ್ಬಹುದು, ಇಲ್ಲ ಲಯನ್ ಕಿಶೋರಿ ಶೆಟ್ರಿ, ಇವರು ಎಲ್ಲ ನಮಗೆ ಗೊತ್ತಿರುವಂತೆ ನಮ್ಮ ತುಳು ರಂಗಭೂಮಿಯ ಒಂದು ಪಿಲ್ಲರ್ಸ್ ಅಂತ ಹೇಳ್ಬಹುದು ಈಗಿನ ಕಾಲಕ್ಕೆ. ಹಾಗೆ ಹಿಂದೆ ಕೂಡ ದೊಡ್ಡ ದೊಡ್ಡ ಕಲಾವಿದರು, ನಿಮಗೆ ಗೊತ್ತಿರುವಂತೆ ದೊಡ್ಡ ದೊಡ್ಡ ಕಲಾವಿದರು ರಂಗಭೂಮಿಯನ್ನು ತುಂಬಾ ಬೆಳೆಸಿದ್ದಾರೆ. ಇವರ ಕಾಲದಲ್ಲಿ ಇವರು ಕಾಲಕ್ಕೆ ಬರುವಾಗ ಎಲ್ಲ ಸೆಟ್ಟಿಂಗ್ ನಾಟಕಗಳು ಹೆಚ್ಚಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾಟಕ ನಾನು ಅವಾಗ ಹೇಳಿದಂತೆ ಲೈವ್ ಮ್ಯೂಸಿಕ್ ಇತ್ತು, ಅದು ಈಗ ಇಲ್ಲ. ಲೈವ್ ಮ್ಯೂಸಿಕ್ ಬದಲು ರೆಕಾರ್ಡಿಂಗ್ ಮ್ಯೂಸಿಕ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ ಈಗ ನಮ್ಮ ಕಲಾವಿದರ ಸಂಭಾಷಣೆ ಕೂಡ ರೆಕಾರ್ಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು
0: ಅಲ್ವಾ. ಲಿಪ್ಸಿಂಕ್ ಮಾಡಿದ್ರೆ ಮುಗೀತು,
1: ಲಿಪ್ಸಿಂಕ್ ಮಾಡಿದ್ರೆ ಮುಗೀತು, ಅಲ್ಲಿಗೆ ಸಂಭಾಷಣೆ ಕೂಡ ರೆಕಾರ್ಡಿಂಗ್ ಬಂದ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ರೀತಿಯ ಸ್ವರ ಅಥವಾ ಲೈಟಿಂಗ್ ವ್ಯವಸ್ಥೆಗಳಲ್ಲಿ ಹೊಸತನ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದ್ರ ಒಟ್ಟಿಗೆ ಸೆಟ್ಟಿಂಗ್ ಕೂಡ ಹೋಯ್ತು, ಹೋಗಿ ಈಗ ಎಲ್ಇಡಿ ಸ್ಕ್ರೀನ್ ಈ ನಾಟಕಗಳು ಅಂತ ಬರ್ಲಿಕ್ಕೆ ಶುರುವಾಯ್ತು. ಆ ಕಡೆ ನಾಟಕಗಳು ಅಲ್ಲ, ಈ ಕಡೆ ಸಿನಿಮಾ ಅಲ್ಲ, ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು.
0: ಹೊಸತನ,
1: ಹೊಸತನ, ನವೀನತೆ, ಹೊಸತನ ಹೀಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಹೋದ್ರೆ ಪ್ರೊಜೆಕ್ಟರ್ ಗಳನ್ನು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಶೂಟಿಂಗ್ ಮಾಡುದು, ಆ ಶೂಟಿಂಗ್ ಮಾಡಿ ಅದನ್ನ ಇಲ್ಲಿ ಬಂದು ವೇದಿಕೆಯಲ್ಲಿ ಅದನ್ನು ತೋರಿಸುವಂತದ್ದು, ಅರ್ಧ ನಾಟಕ ಅರ್ಧ ಪ್ರೊಜೆಕ್ಟರ್ ವರ್ಕ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಶ್ಯಾಡೋ ಪ್ಲೇ, ಅದು ಅದಕ್ಕಿಂತ ಮೊದಲು ಸ್ವಲ್ಪ ಶ್ಯಾಡೋ ಪ್ಲೇ ಅಂತದಕ್ಕೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಲೇಟೆಸ್ಟ್ ಆಗಿರುವಂತದ್ದು ಸಿನಿ ನಾಟಕಗಳು, ಅರ್ಧ ಸಿನಿಮಾ ಅರ್ಧ ನಾಟಕ, ಮತ್ತೆ ಹಿಂದ್ಗಡೆ ಸೆಟ್ಟಿಂಗ್ ನ ಬದಲು ಎಲ್ಇಡಿ ಸ್ಕ್ರೀನ್ ನಲ್ಲಿ ಆ ಸೆಟ್ಟಿಂಗ್ ಗಳನ್ನು ಅಳವಡಿಸುವಂತದ್ದು ಅಂತದೆಲ್ಲ ಪ್ರಯತ್ನಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ
0: ಮತ್ತೊಂದಲ್ಲ ಮಧುವಣ್ಣ, ಆರ್ಟಿಸ್ಟ್ ಗಳಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಬಂದದ್ದು
1: ಖಂಡಿತವಾಗಿ, ಖಂಡಿತವಾಗಿ. ಅದು ಒಂದನೇದಾಗಿ ಬರಬಾರ್ದು ಅಂತ ಹೇಳಲಿಕ್ಕಿಲ್ಲ, ಬರಬೇಕು. ಪ್ರತಿಯೊಬ್ಬನ ಕೂಡ ಆಸೆ ಅದೇ, ನನಗೊಂದು ಸ್ಟಾರ್ ವ್ಯಾಲ್ಯೂ ಬರಬೇಕು, ನಾನು ಗುರುತಿಸಿಕೊಳ್ಬೇಕು ಅಂತ ಹೇಳುವ ಅದು ಎಲ್ಲರಿಗೆ ಕೂಡ ಇದ್ದಂತದ್ದು.
0: ಮತ್ತೊಂದು ಕೇಳ್ತಾರಲ್ಲ, ನೀವು ನಾಟಕ ಬುಕ್ ಮಾಡ್ಲಿಕ್ಕೆ ಹೋದಾಗ ಅವರಿದ್ದಾರಾ ಇವರಿದ್ದಾರಾ ಅಂತ, ನಮ್ಮ ನಾಟಕ ಅಂದ್ರೆ ಅದೊಂದು ತರ ಸ್ಟಾರ್ ವ್ಯಾಲ್ಯೂ ಅಲ್ವಾ?
1: ಸ್ಟಾರ್ ವ್ಯಾಲ್ಯೂ ಆದ್ರೆ ಬೇಕು, ಅಂತದ್ದು ಕೂಡ ಬೇಕು. ಆದ್ರೆ ಅದು ಬೇರೆ ಮಟ್ಟಕ್ಕೆ ಹೋದ್ರೆ ಏನಾಗ್ತದೆ, ಈಗ ಏನಾಗಿದೆ ಸಾರದಲ್ಲಿ ಬಂದದ್ದು ಇಲ್ಲಿಂದ ಅಂತ ಹೇಳಿದ್ರೆ ಈ ತುಳು ಸಿನಿಮಾ. ಎಷ್ಟೋ ಜನ ಕಲಾವಿದರು ತುಳು ಚಿತ್ರರಂಗ ಇವತ್ತು ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತುಳು ನಾಟಕ ರಂಗ. ತುಳುನಾಟಕ ತುಳು ಅದೆಷ್ಟೋ ನಾಟಕಗಳು ತುಳು ಚಿತ್ರಗಳಾಗಿದೆ, ಚಲನಚಿತ್ರಗಳಾಗಿದೆ. ಅದು ಇವತ್ತಲ್ಲ, ಅವತ್ತು ನಮ್ಮ ಕೆ ಎನ್ ಟೈಲರ್ ಅವರ ಕಾಲದಿಂದಲೂ, ಅವರ ಕಾಲದಲ್ಲಿ ತುಂಬಾ ಅವರ ನಾಟಕದಲ್ಲಿ ತುಂಬಾ ನಾಟಕಗಳು
0: ಪಿಕ್ಚರ್ ಆಗಿದೆ.
1: ಹೌದು, ಪಿಕ್ಚರ್ ಆಗಿದೆ, ಕನ್ನಡವೂ ಆಗಿದೆ ತುಳು ಆಗಿದೆ, ಅದು ನಮಗೆಲ್ಲ ಗೊತ್ತಿರುವಂತದ್ದು. ಅಲ್ಲಿಂದ ಈಗ ಈಗ ಕೂಡ ಉದಾಹರಣೆಗೆ ಕೊಡಿಯಲ್ ಬೇಲ್ರವರದು ಕೊರಿಯರ್ ದರ್ಯಾಸಲ್
0: ಆಗಿದೆ,
1: ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಆಯ್ತು.
0: ಹೌದು,
1: ಹೀಗೆ ಹೀಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಲಾವಿದರು ನಾಟಕವನ್ನು ಅವರು ನಾಟಕ ಈ ರಂಗಭೂಮಿಗೆ ಬರೋದೇ ನೆಕ್ಸ್ಟ್ ಸ್ಟಾರ್ ವ್ಯಾಲ್ಯೂ ಗಿಟ್ಟಿಸ್ಕೊಂಡು ಪಿಕ್ಚರ್ ಮಾಡಿ.

0: ಹೌದು, ಈ ಸಮಸ್ಯೆಗಳು ಇದೆ.
1: ಇದನ್ನು ನಾಟಕ ತಂಡದ ಸಂಚಾಲಕರುಗಳು ಯಾರಿದ್ದಾರೆ ಅವರು ಅದಕ್ಕೆ ತಲೆ ಕೊಡಬೇಕಾದಂತ
0: ಅನಿವಾರ್ಯತೆ ಇದೆ. ಎಲ್ಲದರಲ್ಲೂ ಹಾಗೆ ಅಲ್ವಾ, ಒಂದರಲ್ಲಿ ಪ್ಲಸ್ ಇದ್ರೆ ಇನ್ನೊಂದರಲ್ಲಿ ಮೈನಸ್ ಇರ್ತದೆ, ಇನ್ನೊಂದು ವಿಷಯದಲ್ಲಿ ಮೈನಸ್ ಆಗಿರ್ತದೆ. ಅದು
1: ಖಂಡಿತ, ಅದನ್ನ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
0: ಆದ್ರೂ ಹೋಗ್ಬೇಕಾಗಿದೆ ಇತ್ತೀಚೆಗೆ. ಹೌದು, ಈಗ ನೋಡಿದ್ರೆ ಅದನ್ನೇ ವೃತ್ತಿಯಾಗಿ ತಗೊಂಡವರು ಇದ್ದಾರೆ ನಾಟಕಗಳನ್ನ, ಅದರಲ್ಲಿ ಬದುಕು ನಡೆಸುವವರು ಇದ್ದಾರೆ,
1: ತುಂಬಾ ಜನ ಇದ್ದಾರೆ, ತುಂಬಾ ನಾಟಕಗಳು ಅದರಲ್ಲೇ ಬದುಕು ಕಟ್ಟಿಕೊಂಡವರು ಇದ್ದಾರೆ, ಅದರ ಹಿಂದೆ ಹೋದವರು. ಅದೆಷ್ಟು ನಾಟಕ ತಂಡಗಳು ನಾನು ನೋಡಿದ ಮಟ್ಟಿಗೆ ಈಗ ಇದೊಂದು ವ್ಯಾಪಾರೀಕರಣದ ಹಾಗೆ ಆಗಿದೆ. ಲೋನ್ ತಗೊಂಡು ಸೆಟ್ಟಿಂಗ್ ಗಳನ್ನು ಮಾಡಿ ನಾಟಕಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಅದರಲ್ಲಿ ರಿಕವರಿ ಮಾಡಿಕೊಂಡು ಲಾಂಗ್ ಕತ್ತ ಬದುಕುವವರು ಕೂಡ
0: ರಂಗಭೂಮಿಯಲ್ಲಿ
1: ತುಂಬಾ ಜನ ಇದ್ದಾರೆ.
0: ಇದೆಲ್ಲವನ್ನು ನಾವು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋಣ ಅಲ್ವಾ?
1: ಖಂಡಿತವಾಗಿ ಒಂದು ಒಳ್ಳೆಯ ಬೆಳವಣಿಗೆ. ಅದರಡೆಯಲ್ಲಿ ಈಗ ಒಂದು ಟ್ರೆಂಡ್ ವಾಪಸ್ ಶುರು ಆಗಿದೆ ಏನಂತ ಹೇಳಿದ್ರೆ, ಕೆಲವೊಂದು ಕಡೆ ಈ ಹಳೆಯ ನಾಟಕಗಳನ್ನು ವಾಪಸ್ ಚಾಲ್ತಿಗೆ ತರುವುದು. ನಾನು ಇತ್ತೀಚೆಗೆ ಇಳಿಯೂರು ದೇವಸ್ಥಾನದಲ್ಲಿ ಒಂದು ನಾಟಕಕ್ಕೆ ಹೋಗಿದ್ದೆ, ಸತ್ಯತಿರಿ ನಗಂತ ಒಂದು ನಾಟಕಕ್ಕೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಈ ಸೆಟ್ಟಿಂಗ್ ನಾಟಕಗಳು ಬೇಡ, ಅಲ್ಲಿ ಸಂಘಟಕರು ಮಾಡಿದ ಸೆಟ್ಟಿಂಗ್ ನಾಟಕಗಳು ಬೇಡ, ಆ ಹಳೆ ಒಂದು ಪರದೆ ನಾಟಕವನ್ನು ತಂದು ಮಾಡಿದ್ರು. ಎಷ್ಟು ಒಂದು ಮನಸ್ಸಿಗೆ ಖುಷಿ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಕೀಬೋರ್ಡ್, ಲೈವ್ ಸಿಂಗಿಂಗ್
0: ಎಲ್ಲ ಇತ್ತು,
1: ಎಲ್ಲ ಇತ್ತು, ಮ್ಯೂಸಿಕ್ ಕೂಡ ಲೈವ್, ಅದ್ರ ಒಟ್ಟಿಗೆ ಒಂದು ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದರೆ ನಾಟಕ ಒಂದು ಸೀನ್ ಆಗಿ ಮತ್ತೊಂದು ಸೀನ್ ಹೋಗಿ ಅದು ಆ ಟೈಮ್ ಪಾಸ್ ಆಗಿದ್ರೆ
0: ಗೊತ್ತಾಗ್ತಿಲ್ಲ,
1: ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಆಡಿಯನ್ಸ್ ಕಡಿಮೆ ಇದಾರ, ನಮ್ಮ ಸೆಟ್ಟಿಂಗ್ ನಾಟಕಗಳಿಗೆ ಎಷ್ಟು ಜನ ಸೇರ್ತಾರ
0: ಎರಡು
1: ಪಟ್ಟು ನಾಟಕ, ಅಲ್ಲಿ ಕೂಡ ಜನ ಸೇರಿತ್ತು, ಫುಲ್ ಹೌಸ್ ಫುಲ್. ಅದು ಕೂಡ ಮೂರುವರೆ ನಾಲ್ಕು ಗಂಟೆ ನಾಟಕ ಆದ್ರೆ ಎರಡೂವರೆ ಗಂಟೆ ನಾಟಕಕ್ಕೆ ಜನ ನಿಲ್ಲೋದು ಕಷ್ಟದ ಈಗ. ಅಂತ ಬರೋದ ನಾಲ್ಕು ಗಂಟೆ ನಾಟಕಕ್ಕೆ ಜನ ಕೂತಿದ್ದಾರೆ,
0: ಹೊಸ ಹೊಸ ರೀತಿಯ ಒಂದು ದಾರಿಯನ್ನು ಹುಡುಕ್ತಾ ಇದ್ದಾರೆ ನಾಟಕಗಳಿಗೋಸ್ಕರ. ಥ್ಯಾಂಕ್ ಯು ಮಧು ಅಣ್ಣ. ನಮ್ಮ ಹಾರೈಕೆ ಏನು ಹೇಳಿದ್ರೆ, ಇನ್ನಷ್ಟು ಒಳ್ಳೆಯ ನಾಟಕಗಳು ನಿಮ್ಮಿಂದ ರಚಿಸಲ್ಪಡಲಿ, ಆಮೇಲೆ ಮುಂದೆ ಭವಿಷ್ಯದಲ್ಲಿ ಒಳ್ಳೊಳ್ಳೆಯ ಅವಕಾಶಗಳು ನಿಮಗೆ ಸಿಗಲಿ, ಇದು ನಮ್ಮ ಹಾರೈಕೆ.
1: ಥ್ಯಾಂಕ್ ಯು
0: ಥ್ಯಾಂಕ್ ಯು ಮಧು ಅಣ್ಣ.
1: ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು, ಎಲ್ಲರ ಆಶೀರ್ವಾದ ಹೀಗೆ ಕಲಾವಿದರ ಮೇಲೆ ಯಾವತ್ತೂ ಇರಲಿ.
0: ಖಂಡಿತ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ತುಳು ನಾಟಕಗಳ ಬಗ್ಗೆ ಮಧು ಬಂಗೇರ ಕಲ್ಲಡಕ ಇವರು ಅವರಿಗೆ ತಿಳಿದಿರುವಂತಹ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇದು ರೇಡಿಯೋ ಸಾರಂಗ್ 107.8 FM ಕೇಳ್ತಾ ಇರಿ. ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಈಗ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಇದೀರ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಂದೇ ವಾಯ್ಸ್. ಈಗ ನಾವು ನಾಟಕಗಳ ಬಗ್ಗೆ ತುಂಬಾ ನಾವು ವಿಷಯಗಳನ್ನ ಮಾತಾಡಿಕೊಂಡಿವಿ. ನಾಟಕಗಳು ಕೇವಲ ಮನರಂಜನೆ ಮಾತ್ರ ಅಲ್ಲ, ಪೌರಾಣಿಕ ನಾಟಕಗಳಲ್ಲಿ ನಮ್ಮ ಪುರಾಣದ ಮಹತ್ವಗಳನ್ನ ನಾವು ತಿಳ್ಕೊಳ್ಬಹುದು. ಆಮೇಲೆ ಒಂದೊಂದು ಪಾತ್ರಗಳಿಂದ ಆ ಪಾತ್ರದ ಘನತೆ ಏನು, ಆ ಪಾತ್ರ ಏನ್ ಹೇಳುತ್ತದೆ ಅದು ಸಹ ನಮ್ಗೆ ಅರ್ಥ ಆಗ್ತದೆ. ಇನ್ನು ಸಾಮಾಜಿಕ ನಾಟಕಗಳು ಈಗ ಜಗತ್ತಿನಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಬೆಳಕು ಬೀರೋದ್ರಿಂದ ಅದನ್ನು ನಾವು ಕಲಿಯಬಹುದು. ಇನ್ನು ನಾಟಕಗಳಿಂದ ಹೇಗೆ ಹೇಳಿದ್ರೆ ಭಾಷಾ ಶುದ್ಧತೆ ಹೆಚ್ಚಾಗ್ತದೆ. ಆಮೇಲೆ ಶಿಸ್ತು ಸಂಯಮ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೈಗೂಡುತ್ತದೆ. ಇದಕ್ಕಾಗಿ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ನಾಟಕವನ್ನ ಕಲಿಸಿದ್ರೆ, ಕೆಲವರು ಹೇಳ್ತಾರೆ, ನಾನು ಆಗ್ಲೇ ಹೇಳಿದೆ ರಾಮಶೆಟ್ಟಿ ಹರಡಿಯವ್ರ ಹತ್ರ ಮಾತಾಡಿದಾಗ, ನಾಟಕಗಳಿಗೆ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ. ಖಂಡಿತ ಇಲ್ಲ, ನಾಟಕಗಳಲ್ಲಿ ಭಾಗವಹಿಸಿದ್ರೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇಷ್ಟು ಉದ್ದದ ಡೈಲಾಗ್ಗಳನ್ನ ಬಾಯಿಪಾಠ ಮಾಡಿ ಅದನ್ನ ಸ್ಟೇಜ್ ಮೇಲೆ ಹೇಳಬೇಕಾಗ್ತದೆ. ಎಲ್ಲಾ ಕಲಾವಿದರು ಒಟ್ಟು ಸೇರಿ ರಿಹರ್ಸಲ್ ಮಾಡೋದ್ರಿಂದ ಒಗ್ಗಟ್ಟಿನ ಶಕ್ತಿ ಅರಿವಾಗ್ತದೆ, ಸೃಜನಶೀಲತೆ ಬೆಳೆಯುತ್ತದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ನಮಗೆ ಪ್ಲಸ್ ಆಗಿರುವಾಗ ನಾಟಕಗಳಲ್ಲಿ ಭಾಗವಹಿಸಿದ್ರೆ ಅದು ಹೇಗೆ ಮಕ್ಕಳು ಹಾಳಾಗ್ತಾರೆ, ಇದು ನನ್ನ ಪ್ರಶ್ನೆ. ಸಾವಿರಾರು ಜನರ ಎದುರು ನಿರ್ಭೀತಿಯಿಂದ ಡೈಲಾಗ್ ಹೇಳುವ ಒಬ್ಬ ಮಗು ನಾಳೆ ಜನರ ನಾಯಕನಾಗಬಹುದು, ಒಬ್ಬ ಒಳ್ಳೆಯ ಶಿಕ್ಷಕನಾಗಬಹುದು, ರಾಜಕೀಯವಾಗಿ ಆತ ಮಿಂಚಬಹುದು. ಹಾಗಾಗಿ ನಾಟಕಗಳು ನಮ್ಮ ವೃದ್ಧಿಗೆ ಪೂರಕವೇ ಹೊರತು ಮಾರಕ ಖಂಡಿತ ಅಲ್ಲ. ಇವತ್ತು ನಾವು ಬೇರೆ ಬೇರೆ ನಾಟಕ ವಿಭಾಗಗಳ ಬಗ್ಗೆ ಸಾಕಷ್ಟು ನಾವು ಮಾತನಾಡಿದೆವು. ನಾಟಕ ರಂಗದಲ್ಲಿ ನುರಿತವರು ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಈಗಾಗಲೇ 5 ಗಂಟೆ ಹತ್ರ ಆಗ್ತಾ ಇದೆ. ನಿಮ್ಮ ಪಕ್ಕದ ಗದ್ದೆಯಲ್ಲೂ, ಕ್ಲಬ್ಬಿನ ವಠಾರದಲ್ಲೂ, ದೇವಸ್ಥಾನದ ಮುಂದುಗಡೆಯ ವೇದಿಕೆಯಲ್ಲೂ ಇವತ್ತು ಯಾವುದಾದ್ರೂ ಒಂದು ನಾಟಕ ತಂಡದ ನಾಟಕ ಇರಬಹುದು. ಅದಕ್ಕೆ ಹೋಗೋದಕ್ಕೆ ನೀವು ಸಿದ್ಧರಾಗ್ತಾ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ರೆಡಿ ಆಗ್ತಾ ಇರಿ. ಹಾಗೆ ಜೊತೆ ಜೊತೆಗೆ ನಾವು ಪ್ಲೇ ಮಾಡೋ ಹಾಡನ್ನು ಕೇಳಿ. ಯಾವತ್ತೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಮತ್ತೊಮ್ಮೆ ಸಿಗ್ತೀನಿ, ಕಾಯ್ತಾ ಇರಿ. ಬಾಯ್ ಬಾಯ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗು ನಿಕ್ಲೆ ಮಾತರೆಗ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ತುಳು ಕಾರ್ಯಕ್ರಮಡು ಇಂಚಿಪ್ಪ ಕುಡ್ಲದ ಕೆನರಾ ಕಾಲೇಜು ಸಭಾಂಗಣಡು, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಅಂಚನೆ ವಿದ್ಯಾ ಪ್ರಕಾಶನ ಮಂಗಳೂರು, ಉಂದತ ಸಹಯೋಗಡು ರಘು ಇಡುಕಿದೂಂಬೆರ್ನ ತುಳು ಕೃತಿತ ಬುಡುಗಡೆ, ಅಂಚನೆ ತುಳು ಕವಿಗೋಷ್ಠಿ. ಈ ಸಮಾರಂಭಡು ಪಾಲ್ಪಡೆಯಿನ ಕವಿಕುಲ್ನ ಕಬಿತೆಲೆನ ವಾಚನ. ಈ ಕಾರ್ಯಕ್ರಮದ ಕಡೆ ತೆಯಗ್ಗೆ
1: ದುಂಬಗ ಚಂದ್ರಿಕಾ ಕೈರಂಗಳ
2: ಮಾತರೆಗ್ಲ ಸೊಲ್ಮೆಲು. ಒಂಜಿ ಹಿಂದಿ ಕನ್ನಡನು ಪೂರ ಒಗ್ಗರಣೆ ಪಾಡ್ದು, ತುಳುಕು ಒಗ್ಗರಣೆ ಪಾಡ್ದು ಪನಂದುಲೆ ನಿಕ್ಲೇದ್ರು. ಒಂದು ಹೆಣ್ಣ ಚುಟುಕು ದರ ಕಡಿತ ಅಂದು ಆಯ್ತಾ ತಲೆಬರ ದರ ಕಡಿತ ಅಂದು ಬೋರ್ಡ್ ತೂದು ಕೊನತೆ ಕುಂಟು ಬೊರ್ಮು ಬರ್ಬುದು. ದರ ಕಡಿತ ಅಂದು ಬೋರ್ಡ್ ತೂದು ಕೊನತೆ ಕುಂಟು ಬರ್ಮು ಬರ್ಬುದು. ಪಾಡಿ ಬೊಕ್ಕ ಬಚ್ಚಿದು ಪೊಂಡು ಕಿರ್ಬು ಕಿರ್ಬುದು. ಪಾಡಿ ಬೊಕ್ಕ ಬಚ್ಚಿದು ಪೊಂಡು ಕಿರ್ಬು ಕಿರ್ಬುದು. ಸ್ಫೂರ್ತಿ ಏರು ಆರು ಕೇಂಡೇರು ಈರ್ನ ಕವನಾಗ ಸ್ಫೂರ್ತಿ ಏರು ಆರು ಕೇಂಡೇರು ಈರ್ನ ಕವನಾಗ ಸ್ಫೂರ್ತಿ ಏರು ಇರ್ನ ಒಡೆದಿಯೇ ಇರ್ನ ಒಡೆದಿಯೇ ಬೇರೆ ಪಂಡೇರು ಅಂದು ಇರ್ನ ಒಡೆದಿಯೇ ಬೇರೆ ಪಂಡೇರು ಅಂದು ಮೇರ್ನ ಬುಡೆದಿಯೇ. ಎನ್ನಾಲು ಎನ್ನಾಲು ಪ್ರೀತಿಡು ಬರ್ಪಾಲು ಎನ್ನಾಲು ಪ್ರೀತಿಡು ಬರ್ಪಾಲು ಕೇಂದೇನು ಕೊರ್ಪಾಲು ಕೇಂದೇನು ಕೊರ್ಪಾಲು ಓರೋರ ಮಾತ್ರ ಓರೋರ ಮಾತ್ರ ನೆರಡು ಜಿಯಪ್ಪ ಕಿರ್ಪಾಲು ಓರೋರ ಮಾತ್ರ ನೆರಡು ಜಿಯಪ್ಪ ಕಿರ್ಪಾಲು. ನಗ ಯಾನು ಪೋನಾಗ ಯಾನು ಬಂದಾಗ ಯಾನು ಪೋನಾಗ ಯಾನು ಬಂದಾಗ ಎನ್ನೋ ಬುಡಿದಿಗೂ ಒಂಜೇ ನೆನಪು ಯಾನು ಪೋನಾಗ ಎನ್ನೋ ಯಾನು ಬಂದಾಗ ಎನ್ನೋ ಬುಡಿದಿಗೂ ಒಂಜೇ ನೆನಪು ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಎನ್ನನಗ ಗೊತ್ತಾಣದೆ. ಕಾರು ಬೇನೆ ಎಂಚ ಉಂಡು ಒಂತೆ ದರ್ತದುಂಡು ಕಾರು ಬೇನೆ ಎಂಚ ಉಂಡು ಒಂತೆ ದರ್ತದುಂಡು ಬೆರಿ ಬೇನೆ ಎಂಚ ಉಂಡು ಕಮ್ಮಿ ಉಂಡು ಬೆರಿ ಬೇನೆ ಎಂಚ ಉಂಡು ಕಮ್ಮಿ ಉಂಡು ತರೆ ಬೇನೆ ಎಂಚುಂಡು ತರೆ ಬೇನೆ ಎಂಚುಂಡು ಅಪ್ಪೆ ಇಲ್ಲಡೆ ಪೋತುಂಡು ತರೆ ಬೇನೆ ಎಂಚುಂಡು ಅಪ್ಪೆ ಇಲ್ಲಡೆ ಪೋತುಂಡು. ಕೋಪ ಬತ್ತದು ಬುಡಿದಿದ ಪಂಡೆ ಕೋಪ ಬತ್ತದು ಬುಡಿದಿದ ಪಂಡೆ ದುಮ್ಮುದೇನು ಪೂರ ಮರತ್ತು ಬಿಡು ದುಮ್ಮುದೇನು ಪೂರ ಮರತ್ತು ಬಿಡು ಆಲು ಪಂಡಲು ಮರಪಡೆಂಚ ಈರೇನು ದುಂಬುದೇನು ಪೂರ ಮರತ್ತು ಬಿಡು ಆಲು ಪಂಡಲು ಮರಪಡೆಂಚ ಈರೇನು. ಒಂಜಿ ಪಂಟ ಲಾಸ್ಟ್ದ ನೀರು ಬೈದುಂಡು ನೀರು ಬೈದುಂಡು ಬರ್ಸ ಬತ್ತದು ಇಲ್ಲದಲ್ಲ ಈ ನೀರು ಬೈದುಂಡು ಬರ್ಸ ಬತ್ತದು ಇಲ್ಲದಲ್ಲ ಈ ನೀರು ಬೈದುಂಡು ಕಿದು ದಿಂಜಿದು ದಂಡೆಗೆ ನೀರು ಬೈದುಂಡು ಕಿದು ದಿಂಜಿದು ದಂಡೆಗೆ ನೀರು ಬೈದುಂಡು. ಅಜ್ಜಿ ಪಂಡೆರು ಅಜ್ಜಿ ಪಂಡೆರು ನಡಪೆ ರಾವಂದೆ ಎನ್ನ ಕಾರಿಗೆ ನೀರು ಬೈದುಂಡು ನಡಪೆ ರಾವಂದೆ ಎನ್ನ ಕಾರಿಗೆ ನೀರು ಬೈದನು ಅವಕಾಶಗು ಸೊಲ್ಮೇಲು.
1: ಬೇನೆಗೆ ಇಂಚಿತ್ತಿ ಹಾಸ್ಯ ಕಬಿತೆಲು ಒಂಜಾತ್ ಟಾನಿಕ್ ಇತ್ತಿಲಕ್ಕ ಬಾರಿ ಪೊರ್ಲುಡೆ ಹಾಸ್ಯ ಕಬಿತೆ ಚುಟುಕುನ ಮುಡಪುನಾರು ಚಂದ್ರಿಕಾ ಕೈರಂಗಳ ಸೊಲ್ಮೇಲು ಮೇಡಮ್. ದುಂಬಾಗ ಹಿತೇಶ್ ಕುಮಾರ್ ಎ
3: ಮಾತಾಡಿಗಳ ನಮಸ್ಕಾರ. ಎನ್ನ ಕವಿತೆದ ತರಬರವು ಉಡಲ ದುನಿಪು ಉಡಲ ದುನಿಪು ಮಾರಿ ಬರ್ಸಗು ಮುಗಲ್ ಮಾಜಿಂಡು ಮಣ್ಣ ಕಮ್ಮೆನ ತಮಿಳುಂಡು ಮಾರಿ ಬರ್ಸಗು ಮುಗಲ್ ಮಾಜಿಂಡು ಮಣ್ಣ ಕಮ್ಮೆನ ತಮಿಳುಂಡು ಪಟ್ಟದಿತ್ತಿನ ಪಕ್ಕಿರಾಪುಂಡು ನರಮಾನಿ ಇಲ್ಲದ ಮೂಲೆಡು ಪಟ್ಟದಿತ್ತಿನ ಪಕ್ಕಿರಾಪುಂಡು ನರಮಾನಿ ಇಲ್ಲದ ಮೂಲೆಡು ಗೇನೋ ಎರ್ಕದು ತೆಲಿತು ನಲಿಪೊಡು ಬೇನೆ ಬೆಸರನ್ನು ಮರತದು ಗೇನೋ ಎರ್ಕದು ತೆಲಿತು ನಲಿಪೊಡು ಬೇನೆ ಬೆಸರನ್ನು ಮರತದು ಚೀಪೆ ಪಾತೆರು ಮನಸ್ಸು ಗೆತ್ತಡು ನಿಚ್ಚ ದುನಿಪುನು ಪಟ್ಟುದು ಚೀಪೆ ಪಾತೆರು ಮನಸ್ಸು ಗೆತ್ತಡು ನಿಚ್ಚ ದುನಿಪುನು ಪಟ್ಟುದು ದುಂಬು ಪಿರವುಡು ನಡತು ಪೋಪಿನ ಸಾದಿ ಒಂಜೆ ತೆರಿಯೋನುಗ ದುಂಬು ಪಿರವುಡು ನಡತು ಪೋಪಿನ ಸಾದಿ ಒಂಜೆ ತೆರಿಯೋನುಗ ಮೋನೆ ದೈಸಿರಿ ದಿನೊಲ ಒರಿತದು ಒಂಜಾದು ಒಟ್ಟುಗು ಸೇರುಗ ಮೋನೆ ದೈಸಿರಿ ದಿನೊಲ ಒರಿತದು ಒಂಜಾದು ಒಟ್ಟುಗು ಸೇರುಗ ಮೋಕೆದೊಟ್ಟುಗು ಎಟ್ಟೆ ಬಯಕದು ಉಂತಂದೆ ದುಂಬು ಪೋವಡು ಮೋಕೆದೊಟ್ಟುಗು ಎಟ್ಟೆ ಬಯಕದು ಉಂತಂದೆ ದುಂಬು ಪೋವಡು ಉಡಲ ದುನಿಪುನು ಪಟ್ಟೊಂದುಲ್ಲೆ ಇತ್ತೆ ಪೊಸ ಪಜ್ಜ ದೀಪುನ ಪೊರ್ತುಡು ಉಡಲ ದುನಿಪುನು ಪಟ್ಟೊಂದುಲ್ಲೆ ಇತ್ತೆ ಪೊಸ ಪಜ್ಜ ದೀಪುನ ಪೊರ್ತುಡು. ಸೊಲ್ಮೇಲು
1: ಚೀಪೆ ಪಾತೆರು ಮನಸ್ಸು ಗೆಂದಡು ನಿತ್ಯದು ನಿಪುಣ ಪಟ್ಟೊಂದು ಬಾರಿ ಪೊರ್ಲುದ ಕವಿತೆನ ವಾಚನ ಮಂತೇರು ಹಿತೇಶ್ ಕುಮಾರಿ ದುಂಬಾಗ ನವೀನ್ ಕುಲಾಲ್ ಚಿಪ್ಪಾರು
4: ಬತ್ತ ಸೇರಿದಿನಂಚಿನ ಮಾತ ಮೋಕೆದು ಸುಲುಗು ಪುಟ್ಟಿಯಾಡೊಂದು ಎನ್ನ ಕವಿತದ ತರೆ ಬರವು ಬದುಕದ ಬೇನೆ ದಾನೆಂದು ಬರೆಯಡು ಯಾನ ಕರ್ಲ ಬೇನೇನು ಪೊರ್ತುಗೊಂತೆ ನುಪ್ಪುದಾಂತಿನ ಬದುಕದ ಎತ್ತೇನು ದಾನೆಂದು ಬರೆಯಡು ಯಾನ ಕರ್ಲ ಬೇನೇನು ಪೊರ್ತುಗೊಂತೆ ನುಪ್ಪುದಾಂತಿನ ಬದುಕದೆತ್ತೇನು ಪುಟ್ಟಾಯೆ ಪುಡಮಿಡು ಪುಡಿದಾಂತಿ ವರ ಕಲೊಟ್ಟು ಪುಟ್ಟಾಯೆ ಪುಡಮಿಡು ಪುಡಿದಾಂತಿ ವರ ಕಲೊಟ್ಟು ಓಡೆ ಪೋವಡು ಓಲು ಕುಲ್ಲಡು ಅಡಿದಾಂತಿ ಸಿರಿ ನೆಲೆಟ್ಟು ಓಡೆ ಪೋವಡು ಓಲು ಕುಲ್ಲಡು ಅಡಿದಾಂತಿ ಸಿರಿ ನೆಲೆಟ್ಟು ಅಜತತ್ತಿ ಬದುಕೆನ್ನ ತಾದಿ ಬೀದಿಡು ಪುಡೆರುಂಡು ಅಜತತ್ತಿ ಬದುಕೆನ್ನ ತಾದಿ ಬೀದಿಡು ಪುಡೆರುಂಡು ಬಂಗ ಬೇನೆದ ನರಟು ಕರ್ಲು ಪುಂಟುದು ಬುಲಿಪೊಂಡು ಬಂಗ ಬೇನೆದ ನರಟು ಕರ್ಲು ಪುಂಟುದು ಬುಲಿಪೊಂಡು ತಗೆ ತಂಗಡಿ ಇನಿಮೂಲು ಪಗೆಮಾನಿ ಕೇಂಡರ ತಗೆ ತಂಗಡಿ ಇನಿಮೂಲು ಪಗೆಮಾನಿ ಕೇಂಡರ ಒಪ್ಪ ಪುಟ್ಟುದು ಸುರಿಯ ಪಾಡಿಯರು ಬಂಜಿ ಬಂಜಾರ ಒಪ್ಪ ಪುಟ್ಟುದು ಸುರಿಯ ಪಾಡಿಯರು ಬಂಜಿ ಬಂಜಾರ ಪುಟ್ಟುದಾತಿನ ಸರ್ತ ಉಂತೊಡು ಪರ್ತೆನಾಲಾಯ್ದ ನಡುಟು ಪುಟ್ಟುದಾತಿನ ಸರ್ತ ಉಂತೊಡು ಪರ್ತೆನಾಲಾಯ್ದ ನಡುಟು ಸೊರ್ಕಿ ಜೀವಲು ಮುರಿಯ ದೀಪೆರು ನಂಜಿ ಮಚ್ಚರ ದೊರಟು ಸೊರ್ಕಿ ಜೀವಲು ಮುರಿಯ ದೀಪೆರು ನಂಜಿ ಮಚ್ಚರ ದೊರಟು ತರೆಕಂತ ಪಾಡಡ ಮಗ ಅಡಿತಾರಾವೇರು ಜಾಗ್ರತೆ ತರೆಕಂತ ಪಾಡಡ ಮಗ ಅಡಿತಾರಾವೇರು ಜಾಗ್ರತೆ ಲೋಕ ಪುಗರುನ ಬೊಲ್ಲಿಯಾಲ ಬುಡುದು ಬೇನೆದ ಕತೆ ಲೋಕ ಪುಗರುನ ಬೊಲ್ಲಿಯಾಲ ಬುಡುದು ಬೇನೆದ ಕತೆ ಸುಲ್ಮೆಲು
1: ಸುರಿಯ ಪಾಡಿಯರು ಬಂಜಿ ಬಂಜಾರ ಬಾರಿ ಮಾರ್ಮಿಕವಾದ ರಚನೆಯನ್ನು ಪ್ರಸ್ತುತ ಮಂತ್ರಿ ನವೀನ್ ಕುಲಾಲ್ ಚಿಪ್ಪಾರು
5: ಮಾತೆರೆಗಳ ಉಡಲ್ ದಿಂಜಿ ಸೊಲ್ಮೆಲು ಎನ್ನ ಕವಿತದ ತರೆಬರವು ನರಮಾನ್ಯನ ಬದುಕು ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುವಯಾ ಓ ನರಮಾನಿ ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುಯಾ ಓ ನರಮಾನಿ ಭಾಗ್ಯ ಏರೆಗೇಪ ಒಲಿಯುನೊಂದು ತೆರೆಯಂದೇರೆಗ್ಲಾಯಿನಿ ನಟ್ಟು ನಾಯಗಳ ಪಟ್ಟೊಡು ಕುಲ್ಲುನ ದಿನ ಬರುಯಾ ಓ ನರಮಾನಿ ಭಾಗ್ಯೋ ಏರೆಗೇಪ ಒಲಿಯುನೊಂದು ತೆರೆಯಂದೇರೆಗ್ಲಾ ಇನಿ ಗತಿದಾಂತಿನಕ್ಲೇನು ಎಲ್ಲಿ ಮಲ್ಪುನ ಚಲ್ಲು ಬುದ್ಧಿ ನಿಕ್ಕುದಾಯ ಪನಯನ ಗತಿದಾಂತಿನಕ್ಲೇನು ಎಲ್ಲಿ ಮಲ್ಪುನ ಚಲ್ಲು ಬುದ್ಧಿ ನಿಕ್ಕುದಾಯ ಪನಯನ ನಿಕ್ಕೆ ಆ ಗತಿ ಬತ್ತುಂಡ ದಾನೆ ಆವು ಸ್ಥಿತಿ ನಿನ್ನ ನಿಕ್ಕೆ ಆ ಗತಿ ಬತ್ತುಂಡ ದಾನೆ ಆವು ಸ್ಥಿತಿ ನಿನ್ನ ಯಾನು ಎನ್ನಂದು ಎಚ್ಚ ಮೆರೆವಡ ಏಪೋಗುಲ ಯಾನು ಎನ್ನಂದು ಎಚ್ಚ ಮೆರೆವಡ ಏಪೋಗುಲ ನಿನ್ನ ಉಂದು ಎಂಚಿನ ಉಂಡು ಮೂಲು ಪನ್ಲ ಯಾನು ಎನ್ನಂದು ಎಚ್ಚ ಮೆರೆವಡ ಏಪಲ ನಿನ್ನ ಒಂದು ಎಂಚಿನ ಉಂಡು ಮೂಲು ಪನ್ಲ ದುಂಬು ನಿನ್ನನು ಈ ಏರಿಂದು ತೆರೆಯೋನ್ಲ ತಪ್ಪು ಮಲ್ಪಡ ಮಲ್ತಡ ತುಂಬೆರ ವಂದಿ ಪುದೆ ಆವುತೂಲ ದುಂಬು ನಿನ್ನನು ಈ ಏರಿಂದು ತೆರೆಯೋನ್ಲ ತಪ್ಪು ಮಲ್ಪಡ ಮಲ್ತಡ ತುಂಬೆರ ವಂದಿ ಪುದೆ ಆವು ತೂಲ ಇಡೆಗೆ ಬನ್ನಗೈ ಬೈದಿನಿ ಕಾಲಿ ಇಡೆಗೆ ಬನ್ನಗೈ ಬೈದಿನಿ ಕಾಲಿ ಇಡೆ ಬತ್ತಿ ಬಕ್ಕ ನಿಕ್ಕು ತಿಕ್ಕಂಡು ಏತೇತು ಉಂಬೊಳಿ ಇಡೆಗೆ ಬನ್ನಗ ಈ ಬೈದಿನಿ ಕಾಲಿ ಇಡೆ ಬತ್ತಿ ಬಕ್ಕ ನಿಕ್ಕು ತಿಕ್ಕಂಡು ಏತೇತು ಉಂಬೊಳಿ ಈ ಭೂಮಿಗೆ ಬೈದಿನ ನಾಲ್ಕು ದಿನತ್ತ ಬಿನ್ನೆ ನಿಕ್ಕು ಪೋನಗ ತಿಕ್ಕುನಿ ಮೂಜಿ ಪುಂಡಿ ಮಣ್ಣಿ ಈ ಭೂಮಿಗೆ ಬೈದಿನ ನಾಲ್ಕು ದಿನತ್ತ ಬಿನ್ನೆ ಈ ನಿಕ್ಕು ಪೋನಗ ತಿಕ್ಕುನಿ ಮೂಜಿ ಪುಂಡಿ ಮಣ್ಣೆ ನೀರದ ಮೆತ್ತದ ಗುಳ್ಳೆದ ಲೆಕ್ಕ ಬದುಕು ನರಮಾನ್ಯನ ತೆರೆಯಂದು ಯಾಪ ಪುಡದು ಪೋವು ಪನ್ಪಿನ ನೀರದ ಮಿತ್ತದ ಗುಳ್ಳೆದ ಲೆಕ್ಕ ಬದುಕು ನರಮಾನ್ಯನ ತೆರೆಯಂದು ಯಾಪ ಪುಡದು ಪೋವು ಪನ್ಪಿನ ಆಂಡಲ ಕಂಡು ದಗೆ ಪಗೆ ಅನ್ಯಾಡು ಮಲ್ಪುವೆರು ಬದುಕು ಆಂಡಲ ಕಂಡು ದಗೆ ಪಗೆ ಅನ್ಯಾಡು ಮಲ್ಪುವೆರು ಬದುಕು ಅಡ್ಡ ಸಾದಿಡು ಮಲ್ತಿ ಬದುಕಿಡು ಬರು ಏಪೋಗುಲ ಒಡಕು ಅಡ್ಡ ಸಾದಿಡು ಮಲ್ತಿ ಬದುಕಿಡು ಬರು ಏಪೋಗುಲ ಒಡಕು ಇತ್ತಿನ ನಾಲ್ ದಿನದ ಬದುಕು ಪೊರ್ಲುಡೆ ಕರಿಲ ಇತ್ತಿನ ದಾನ ನಾಲ್ ದಿನದ ಬದುಕು ಪೊರ್ಲುಡೆ ಕರಿಲ ಸತ್ಯ ನಾಯಕು ಬಿಲೆಗೊರ್ದು ಬದುಕಿಲ ಇತ್ತಿ ನಾಲ್ ದಿನದ ಬದುಕು ಪೊರ್ಲುಡೆ ಕರಿಲ ಸತ್ಯ ನ್ಯಾಯಗು ಬಿಲೆಗೊರ್ದು ಬದುಕಿಲ ಗಂಟು ಕಟ್ಟು ಕಟ್ಟು ದೀವಡ ತೂಲ ತಿಕ್ಕಿನೇನು ಪಟ್ಟದು ತಿನ್ಲ ಗಂಟು ಕಟ್ಟು ಕಟ್ಟದು ದೀವಡ ತೂಲ ತಿಕ್ಕಿನೇನು ಪಟ್ಟದು ತಿನ್ಲ ಬದುಕೇರ ಬೋಡಾದು ಬೆನು ದೊಕ್ಕೆ ಒರಿಯರ ಬೋಡಾದು ತಿನ್ನು ಬದುಕೇರ ಬೋಡಾದು ಬೆನು ದೊಕ್ಕೆ ಒರಿಯರ ಬೋಡಾದು ತಿನ್ನು ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದು ದಾನೆ ಗುಣ ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದು ದಾನೆ ಗುಣ ಸೈತಿ ಬೊಕ್ಕೈ ಬಿಲದಾಂತಿ ಪುಣ ಬಂಜಿ ಬಾಯಿ ಕಟ್ಟದು ಬದುಕು ಮಲ್ತದೆ ದಾನೆ ಗುಣ ಸೈತಿ ಬೊಕ್ಕೈ ಬಿಲದಾಂತಿ ಪುಣ ಸೊಲ್ಮೆರು
1: ನಿಕ್ಕ ಪೋನಗತಿ ಕುನಿ ಮೂಜಿ ಪುಂಡಿ ಮಣ್ಣಿ ಬಾರಿ ಪೊರ್ಲುಡೆ ಕವಿತೆ ವಾಚನ ಮಂತಿರು ಎಸ್ ಕೆ ಕುಂಪಳ ಸೊಲ್ಮೆರು ಸರ್ ದುಂಬಗ ಅಶೋಕ್ ಎನ್ ಕಡೆ ಶಿವಾಲಯ
6: ಕೊಂಜಿ 25 ವರ್ಷ ಪಿರಾಕದ ದೋಸ್ತಿ ಎನ್ನ ರಘು ಇಡ್ಕಿದ್ದು ಬೇರೆ ಬೇರೆ ನಾ ಇಂಚಿಪ್ಪ ಒಂದು 27ನೇ ಪುಸ್ತಕ ಆಡು ಒಂದು ಎಕಡವ್ರು ಎಕಡ ಪಂಡೇರು ಒಂದು 100 ಪುಸ್ತಕ ಆಡ್ಕೊಂಡದು ಇಂಚೇನೆ ಪುಸ್ತಕದ ಅಟ್ಟಿ ಅಟ್ಟಿ ಅಟ್ಟೊಳಗಿದ ಮಿತ್ತು ಸರಸ್ವತಿ ದೇವಿ ಎಪ್ಪಗಳ ಇಪ್ಪಾಡು ಆರೆಗೆ ಎಪ್ಪಗಳ ಅಭಯ ಕೊರೊಂದು ಪಡ್ಕೊಂಡದು ಕೇನೊಂದು ಇನಿತೆ ಈ ಪೊರ್ತುಗು ಎನ್ನ ಕವಿತೆ ಕವಿತೆದ ತರಬರವು ಕವಿತೆ ಬುಡುಗಡೆ ತಲೀಲೆ ಕವಿತೆ ಬುಡುಗಡೆ ತ ಲೀಲೆ ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೂವ ಕಲೆ ಪಡೆವೊಂದು ರಾದು ಪೂಂಡು ಪೂಕರೆತ ಕೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೂವ ಕಲೆ ಪಡೆವೊಂದು ರಾದು ಪೂಂಡು ನಂಬು ಬುಲೆ ಒಂದಿತ್ತಿ ಎನ್ನು ಲೈದ ಕಿನ್ನಿ ನಂಬಿ ಬುಲೆ ಒಂದಿತ್ತಿ ಎನ್ನು ಲೈದ ಕಿನ್ನಿ ಕಬಿತೆ ಉರ್ಕೊಂದು ಬತ್ತದಾಂಡು ಕಬಿತೆ ಉರ್ಕೊಂದು ಬತ್ತದಾಂಡು ಸುಡುದೊಂಬುದಡಿಟ್ಟು ಕರೆಂಚದಿ ಪುಡೆಮಿ ಸುಡುದೊಂಬುದಡಿಟ್ಟು ಕರೆಂಚೊಂದಿ ಪುಡೆಮಿ ನಡುಬಾನ ಮಿತ್ತು ಕರಿಮುಗಲ ಲಡೈ ಅಲೇ ಮಿಂಚಿಡಲ್ಪ ಕೂಡ್ತಾರಂಡು ತೆಡಿಲು ಅಲೇ ಮಿಂಚಿಡಲ್ಪ ಕೂಡ್ತಾರಂಡು ತೆಡಿಲು ಕಬಿತೆ ನಲಿ ತೊಂದುಂಡು ಎನ್ನ ಉಲೈ ನಟ್ಟಿ ಸಾಲಗು ಪಾರ್ದಿ ಸೂಂಟಾನು ಮೆದುಕಡು ನಟ್ಟಿ ಸಾಲಗು ಪಾರ್ದಿ ಸೂಂಟಾನು ಮೆದುಕಡು ಬತ್ ಬಿತ್ತಿ ಬಿತ್ತಲು ಪೂರ ಕೊಡಿಪು ಬತ್ತಿ ನಟ್ಟಿ ನಟ್ಟಿ ಸಾಲದು ಪಾರ್ದಿ ಸೂಂಟಾನು ಮೆದುಕಡು ಬಿತ್ತಿ ಬಿತ್ತಲು ಪೂರ ಕೊಡಿಪು ಬತ್ತಿ ಕತ್ತಲೆದ ಕಲೆಂಬಿಡು ಕಿಟಿಯೊಂಜಿ ಅರಲುಂಡು ಕತ್ತಲೆದ ಕಲೆಂಬಿಡು ಕಿಟಿಯೊಂಜಿ ಅರಲುಂಡು ಕಬಿತೆ ಬುಲ್ಪಾಂಡು ತಿಬಿಲೆ ನೆತ್ತಿ ಆ ಕರೆತ ಕೂಕುಳುಗು ಈ ಕರೆಲ ಓಕೊನುಂಡು ಆ ಕರೆತ ಕೂಕುಳುಗು ಈ ಕರೆಲ ಓಕೊನುಂಡು ಓಡ ಪೋದೆತ್ತಿನಾಗ ಅರ್ಧ ಗಂಟೆ ಅವಲಿತ್ತಲಾಲೆ ಆಲು ಎನ್ನಾಲೆ ಅವಲಿತ್ತಲಾಲೆ ಆಲು ಎನ್ನಾಲೆ ಕಬಿತೆ ಉರಲಾಂಡು ಆಲೆನ ಸುರೊಟ್ಟಿ ಗೂಡುದುಲಯೇ ಬುಲ್ತೊಂತಿ ಗಿಳಿನು ಗೂಡುದ ಉಲಯೇ ಬುಲ್ತೊಂತಿ ಗಿಳಿನು ಪಾರ್ಪು ಪಂಡುದು ಬುಡಿಯೇ ಎನ್ನ ಬಾವಿ ಗೂಡುದ ಉಲಯೇ ಬುಲ್ತೊಂತಿ ಗಿಳಿನು ಪಾರ್ಪು ಪಂಡುದು ಬುಡಿಯೇ ಬಾವಿ ಬುಡುಗಡೆನು ಕಾತೊಂತಿ ವಸುದೇವ ದೇವಕಿ ಬುಡುಗಡೆನು ಕಾತೊಂತಿ ವಸುದೇವ ದೇವಕಿ ಕಬಿತೆ ಉಂಡಾಂಡು ಕೃಷ್ಣಲೀಲೆ ಅವಕಾಶ ಕಾದು ಮಾತ್ರ
1: ಹೂ ಕರೆತ ಪೊಟ್ಟೆಡು ಪಕ್ಕಿ ದೀತಿನ ಕೆತ್ತಿ ಜೂವ ಕಳೆ ಪಡೆಯೊಂದು ರಾದು ಪೋಂಡು ಕಬಿತೆ ನಮ್ಮ ಮನಸ್ಸುದ ಉಡಲಡು ಎಂಚ ಪುಟ್ಟುಂಡು ಪುಟ್ಟಿ ಬೊಕ್ಕ ರೆಂಕೆ ಕಟ್ಟದು ಎಂಚ ಪಾರುಣು ಪನ್ಪುನೇನು ಬಾರಿ ಪೊರ್ಲುಡೆ ವಾಚನ ಮಂತಿರು ಅಶೋಕ್ ಎನ್ ಕಡೆ ಶಿವಾಲಯ ಸೊಲ್ಮೆಲು ಸರ್ ದುಂಬಗ ಗುಣವತಿ ಕಿನ್ಯ
7: ಎನ್ನ ಕವಿತೆದ ಶೀರ್ಷಿಕೆ ಅಪ್ಪೆ ಪತ್ತು ಜೋಕುಲೆನು ಪೆದ್ದದು ಸಾಂಕತಿ ಅಪ್ಪೆನು ಪತ್ತು ಜೋಕುಲೆನು ಪೆದ್ದದು ಸಾಂಕತಿ ಅಪ್ಪೆನು ಸಾಂಕಜಿ ಜೇರು ಪತ್ತು ಜೋಕುಲು ಒಂಜಿ ಅಪ್ಪೆನು ತಾಂಕದು ಜೇರು ಪತ್ತು ಜೋಕುಲು ಒಂಜಿ ಅಪ್ಪೆನು ಒಟ್ಟಾಯರು ಸೇರ್ಸಾಯರೆ ಅರೆನು ದೂರದ ವೃದ್ಧಾಶ್ರಮಗು ಸೇರ್ಸಾಯರೆ ಅರೆನ ವೃದ್ಧಾಶ್ರಮಗು ಸೊಲ್ಮೇಲು
1: ಅಪ್ಪನ ಬಗ್ಗೆ ಬರೆಯಿನ ಕವಿತೆ ವಾಚನ ಮಂತ್ರಿ ಗುಣಮತಿ ಕಿನ್ಯ ಸೊಲ್ಮೇಲು ದುಂಬಗ ಬಾಲಕೃಷ್ಣ ಕೇಪುಳ
8: ಮೂಲು ಸೇರಿದ ನೆಂಚಿನ ಮಾತಾ ತುಳುವಪ್ಪೆ ಜೋಕ್ಲೆಗೆ ಸೊಲ್ಮೇನ ಸಂದ ಒಂದು ಇತ್ತೆ ತುಳುನಾಡು ಬರ್ಸದ ಒಂಜಿ ಅಬ್ಬರ ಜಾಸ್ತಿ ಉಂಡು ಅಂಚನೆ ಅಲ್ಲಲ್ಲು ನಡಪನಂಚಿನ ಕ್ರೌರ್ಯ ಹಿಂಸೆಲ ಜಾಸ್ತಿ ಉಂಡು ನಿರಡ್ಡಿನ ಸಮೀಕರಣ ಮಲ್ತದೆ ಎನ್ನ ಕವನದ ಶೀರ್ಷಿಕೆ ಕೆಂಪು ಬರ್ಸ ಕೋಡಿ ಒಂದು ದಿನ ಕರ್ಗಂಡ ಮುಗಲ ಸಾದಿಡು ಒಡ್ಡುದು ಉಂತುದುಂಡು ಬರ್ಸ ನರಮಾನಿ ಮೋನೆದ ದೇಕಿದ ಲೆಕನೆ ರಂಗ್ ಏರುಂಡು ನರಮಾನಿ ಮೋನೆದ ದೇಕಿದ ಲೆಕನೆ ರಂಗ್ ಏರುಂಡು ಸಾರ ಮುಗಲದ ಉಡಲು ಉರ್ಕಾರುಂಡು ಕಲ್ಜಿಗದ ಚೋದ್ಯ ತೂಲೆ ದಾರೆ ನೀರಲ ಬಣ್ಣ ಮಗುರ್ಪುಂಡು ಕಲ್ಜಿಗದ ಚೋದ್ಯ ತೂಲೆ ದಾರೆ ನೀರಲ ಬಣ್ಣ ಮಗುರ್ಪುಂಡು ವರ್ಷದ ಪೊಸತು ಒಂದು ಕೆಂಪು ಪರ್ಸ ಊರ ಸಾದಿ ಬರಿಡು ತೋಜುಂಡು ಅಹಿಂಸೆದ ಅವತಾರಿ ಬುದ್ಧನ ಮೂರ್ತಿ ಅವನ ಪಿರವು ದೆಂಗುದು ಉಂತುದೆ ಅವನ ಪಿರವು ದೆಂಗುದು ಉಂತುದೆ ಅಡ್ಡ ಅಗೇಲ ಸರ್ರದ ಬಲಿಪೆ ಪಿಲಿನು ತೂಯಿನಗ ಕೆಲವರಿಗು ಮದ ಏರ್ದು ಆಯುಧ ಪತ್ತದು ಸವಾರಿ ಮಲ್ಪಿನ ಉಮ್ಮೇದು ಪಿಲಿನು ತೂಯಿನಗ ಕೆಲವರಿಗು ಮದ ಏರ್ದು ಆಯುಧ ಪತ್ತದು ಸವಾರಿ ಮಲ್ಪಿನ ಉಮ್ಮೇದು ಪಿಲಿ ನಲಿಪುಂಡು ಬಲಿಪುಂಡು ಗೌಜಿ ಮಲ್ಪುಂಡು ಕೆಂಪು ಬರ್ಸದ ನಡುಟು ಹಿಂಸೆದ ಪಿಲಿಗೊಬ್ಬು ಸುರು ಆಯು ಗೊಬ್ಬು ಉಂತೊಡೆ ಸುರು ಆಯು ಗೊಬ್ಬು ಉಂತೊಡೆ ಆಟ ಮುಗಿನಗ ಏಸಲ ಜಾರುಂಡು ಆಟ ಮುಗಿನಗ ಏಸಲ ಜಾರುಂಡು ಬೂರಿನಾಯನ ನಾಲಿಗು ಪಿಲಿ ಬಾಯಿ ಊರುಂಡು ನರಮಾನಿ ಜೀವಗ ಬೆಲೆದಾಂತಿ ಕಾಲೊಡು ಕತ್ತಿಲು ಪಿದಾಯಿ ಬತ್ತದು ಬೀಜುನ ಗಲಿಗೆಡು ನರಮಾನಿ ಜೀವಗ ಬೆಲೆದಾಂತಿ ಕಾಲೊಡು ಕತ್ತಿಲು ಪಿದಾಯಿ ಬತ್ತದು ಬೀಜುನ ಗಲಿಗೆಡು ನೆತ್ತೆರು ನೀರಾದು ಪರಿಯು ಬಾನ ಭೂಮಿ ತಮೇರಿ ಮೀರದು ಮಾಯಡುಂತಿನ ಶಕ್ತಿಲು ಕಣ್ಣು ಬುಲಾನಗ ಮಾಯಡುಂತಿನ ಶಕ್ತಿಲು ಕಣ್ಣು ಬುಲಾನಗ ಕತ್ತಿ ಪತ್ತು ನಗ್ಲು ತರತಗ್ಗಾವಿರು ತೀರ್ಥಬೂರ್ವಿರು ಕೆಂಪು ನೀರ ಸಾದಿ ತೆಲಿಯಾವು ಕೆಂಪು ನೀರ ಸಾದಿ ತೆಲಿಯಾವು ವರ್ಷ ವರ್ಷ ಕೆಂಪು ಬರ್ಸದ ದಿನಕುಲು ಬರಂದನೆ ಇಪ್ಪಡು ದೇವರೆ ಸೊಲ್ಮೆಲ್
1: ದಾರೆ ನೀರ್ಲ ಬಣ್ಣ ಪಗಪುಂಡು ಕೆಂಪು ವರ್ಷದ ರಕ್ಕಸ ನಡೆನು ಬಾರಿ ಪೊರ್ಲುಡೆ ವಾಚನ ಮಂತೆರು ಬಾಲಕೃಷ್ಣ ಕೇಪುಳ ದುಂಬಗ ಆನಂದರೈ ಅಡ್ಕ ಸ್ಥಳ
9: ದುಂಬತ್ತು ಸೇರಿದಂಚಿನ ಮಾತ ತುಳುನಾಡದ ಜೋಕ್ಲೆಗ ಸೊಲ್ಮೆ ಸಂದ ಒಂದು ಯಾನು ಮೂಜಿ ಪಣಿ ಕಬಿತೀನಿ ಓದ್ಯರೆ ದುಂಬಾಪೆ ಸುರುಕು ಪೂಮುಳ್ಳು ನಿನ್ನ ಮನದಿಂಜಿನ ಪಾತ್ರೆರೊಟ್ಟುಗು ನಿನ್ನ ಮನದಿಂಜಿನ ಪಾತ್ರೆರೊಟ್ಟುಗು ಈ ಆಲ ದೈಕುಲೆಟಿ ತೆಗಳಿದು ಅರಳೊಂದಿತ್ತಿನ ಪೊರ್ಲುದಾಪು ತೆಗಳಿದು ಅರಳೊಂದಿತ್ತಿನ ಪೊರ್ಲುದಾಪು ನಿನ್ನ ಗಡಸದ ಪಾತ್ರೆರೊಟ್ಟುಗು ಈ ಆವರ್ಚಿ ನಿನ್ನ ಗಡಸದ ಪಾತ್ರೆರೊಟ್ಟುಗು ಈ ಆವರ್ಚಿ ಬೇಳಿ ದುಳೈಡು ಚುಚ್ಚುದು ಆ ಚುಚ್ಚುನ ಆ ನಂಜಿದ ಮುಳ್ಳು ಆ ನಂಜಿದ ಮುಳ್ಳು
1: ಎನ್ನ ಒಂಜಿ ತುಳು ಗಜಲ್ ವಾಚನ ಮಂತ್ರ ಉಳ್ಳೆ ದಿಕ್ಕೆಲ್ದ ತೂ ತೆಕ್ಕದು ಪೋತುಂಡು ಮಾರಿ ಬರ್ಸೋಗು ಒಕ್ಕೆ ಲಕ್ಕುನ ಕಾಲ ಬೈದುಂಡು ಮಾರಿ ಬರ್ಸೋಗು ದಿಕ್ಕೆಲ್ದ ತೂ ತೆಕ್ಕದು ಪೋತುಂಡು ಮಾರಿ ಬರ್ಸೋಗು ಒಕ್ಕೆ ಲಕ್ಕುನ ಕಾಲ ಬೈದುಂಡು ಮಾರಿ ಬರ್ಸೋಗು ಊರುಗೆ ಊರು ಮುರ್ಕುದು ಪೋಂಡು ಕಾರಿ ಬುರ್ದು ಪಕ್ಕಿಲು ರಾತನು ಮಾರಿ ಬರ್ಸೋಗು ಊರುಗು ಊರೇ ಮುರ್ಕುದು ಪೋಂಡು ಕಾರಿ ಬುರ್ದು ಪಕ್ಕಿಲು ರಾತನು ಮಾರಿ ಬರ್ಸೋಗು ಜರಿತ ಸೀರದ ಅಂಗಲಾಪು ನನ್ನ ದಾಯಗು ನರಮನಿ ಅರಿತ ಕರನೆ ಕಂಕನೆ ಬೋರ್ದುಂಡು ಮಾರಿ ಬರ್ಸೋಗು ಜರಿತ ಸೀರದ ಅಂಗಲಾಪು ನನ್ನ ದಾಯಗು ನರಮನಿ ಅರಿತ ಕರನೆ ಕಂಕನೆ ಬೋರ್ದುಂಡು ಮಾರಿ ಬರ್ಸೋಗು ರೆಂಕೆ ಕಟ್ಟದು ರಾವೊಂದಿತ್ತ ಭೂಮಿದ ಮಿತ್ತು ನಂಕ ಬುದ್ಧಿ ಬನ್ನಾಗ ಪೊರ್ತಾಂಡು ಮಾರಿ ಬರ್ಸೋಗು ರೆಂಕೆ ಕಟ್ಟದು ರಾವೊಂದಿತ್ತ ಭೂಮಿದ ಮಿತ್ತು ನಂಕ ಬುದ್ಧಿ ಬನ್ನಾಗ ಪೊರ್ತಾಂಡು ಮಾರಿ ಬರ್ಸೋಗು ಬದಕು ಬಂಗಾರು ಸಾಸಿತ ಅತ್ತು ಲಕ್ಷ್ಮಣ ಉಡಲ್ದ ಆಸೆಲು ಮಣ್ಣಾಂಡು ಮಾರಿ ಬರ್ಸೋಗು ದಿಕ್ಕೆಲ್ದ ತೂ ತೆಗೆದು ಪೋತುಂಡು ಮಾರಿ ಬರ್ಸೋಗು ಒಕ್ಕೆ ಲಕ್ಕುನ ಕಾಲ ಬೈದಂಡು ಮಾರಿ ಬರ್ಸವು ಸೊಲ್ಮೇಲೆ. ಇನಿತ ತುಳು ಕವಿಗೋಷ್ಠಿದ ಗುರ್ಕರ್ಮೆ ವಯಸ್ಸಿನ ಶ್ರೀಯುತ ಮುದ್ದು ಮೂಡಬೆಳ್ಳೆ ಮೇಲೆದು ಗುರ್ಕರ್ಮೆದ ಪಾತ್ರ.
10: ಚುಟುಕು ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಅಂಚನೆ ವಿದ್ಯಾಪ್ರಕಾಶನ ಮಂಗಳೂರು ಸಹಯೋಗಗಳು ನಡೆತನ ಚಿತ್ರ ಎನ್ನ ಮೋಕಿದ ರಘು ಹಿಡುಕಿದಿನ ರೆಡ್ ಬೂಕ್ಲಿನ ಬಿಡುಗಡೆ ಐಕ್ಯ ಅಭಿನಂದನೆ ಪನ್ಪಿನ ಚಿತ್ರ ಒಂಜಿ ಸಂದರ್ಭ ಅಂಚನೆ ಕವಿಗೋಷ್ಠಿ ಈತ ಜನ ಕವಿ ಕಲ್ಲಕ್ಕೆ ಓದಿನ ಚಿತ್ರ ಪಂಡಿನ ಚಿತ್ರ ತುಳು ಕವಿ ಕವಿತೆಲು ಐತ ಬಗ್ಗೆ ಅಧ್ಯಕ್ಷ ಭಾಷಣ ಮಲ್ಪನಂದ ಒಂಜಿ ಜಾಸ್ತಿ ಪೊರ್ತು ಪಾತ್ರಂಡ ಐಕ್ ಬೆಲೆ ಜಾಸ್ತಿ ಉಂಡು. ತುಳುತ ಈ ರಡ್ಡು ಪುಸ್ತಕಗಳನ್ನ ಭಾರಿ ಪೊರ್ಲುದ ಒಂಜಿ ಕೃತಿ ಬತ್ತಿನ ಚಿತ್ರ ಸಮಯ ರಘುನ ಒಂಜೊಂಜಿ ಒಂಜಿ ಕೃತಿಗಳ ಒಂಜೊಂಜಿ ವಿಶೇಷತೆ ಅಂಚನೆ. ಈ ಕವಿತೆಗಳ ಬಗ್ಗೆ ಪಾರ್ಪನಿದ್ದಾಂಡ ನಮ್ಮ ತುಳು ಭಾಷೆಗೆ ತುಳು ಕವಿತೆಗೆ ಐತನೇ ಆಯ್ನ ಒಂಜಿ ಪೊರ್ಲು ಐತನೇ ಒಂಜಿ ಶೈಲಿ ದೊಂಬೋಡ್ದಿಂಚಿ ಪುನಃಚಿತ್ತನೆ ಮಾತ ಉಂಡು ಆಂಡ ಕನ್ನಡದ ಸಾಹಿತ್ಯ ಬತ್ತಂಡು ಕನ್ನಡದ ಬೇತೆ ಪ್ರಾಚೀನ ಸಾಹಿತ್ಯ ಆವಡು ಮಧ್ಯದ ಪ್ರಗತಿಶೀಲ ಸಾಹಿತ್ಯ ಆವಡು ನವೋದಯ ಆವಡು ನವ್ಯ ಆವಡು ಅಕುಲ ಒಂಜೊಂಜಿ ಶೈಲಿನ ಕಾವ್ಯ ವಾಚನಡು ಕವಿತಾ ವಾಚನಡು ಮಲ್ಪ ಓದೊಂದು ಬರ್ಪನ ಚಿತ್ತನೆ ಬರ್ತೀರಿ ನಮ್ಮ ಏತೋಸರತಿ ಕನ್ನಡದ ತುಳುತ್ತ ಕಾವ್ಯ ವಾಚನದ ಬಂದ ಕವಿತೆ ವಾಚನದ ಬಂದ ಕನ್ನಡದ ಶೈಲಿಡೆ ಪೋಪನ ಚಿತ್ರ ಒಂದು ಮಾದರಿ ನಮಗೆ ತಿಕ್ಕದಡೆ ಆಂಡ ಇನಿ ಕಾರಾಗ ಕನ್ನಡೋಡ್ಲ ಏತೇತೋ ಬದಲಾವಣೆ ಲಾತ ತುಳು ಭಾಷೆ ನಮ್ಮ ತುಳು ಕಾವ್ಯ ಆವಡು ತುಳು ಸಾಹಿತ್ಯ ಆವಡು ಬೇತ ಬೇತ ನಮರಡು ಮಸ್ತ್ ದುಂಬು ಬೈದನು ಮಸ್ತ್ ಎಡ್ಡೆಡ್ಡೆ ಬಿರಿಸ್ತೀರಿ ಎಡ್ಡೆಡ್ಡೆ ಪ್ರತಿಭಾವಂತೀರಿ ದುಂಬುಡ್ದಿಂಚಿ ಬರ್ತದೆ ಇನಿ ಕಾರಾಗ ಇನಿ ದಾಳ ಕಡಿಮೆ ಇಜ್ಜೆ ಅಂದಿನ ಪ್ರತಿಭಾವಂತೀರಿ ಕವಿಕರು ಆ ಶೈಲಿಯನ್ನು ಆವಡು ಒಂದು ಭಾಷೆನ ಆವಡು ಒಂದು ಭಾವನೆನ ಆವಡು ಎಡ್ಡ ರೀತಿ ಮುಟ್ಟು ಲಕ್ಕ ಬೋಡಾಯಿನ ಮುಟ್ಟು ಲಕ್ಕ ಮಲ್ಪನ ಚಿತ್ರ ಪ್ರತಿಭಾವಂತರಿ ನಮ್ಮ ಎದುರುಚಾರ ಪುನಃ ಈ ಒಂಜಿ ಇನಿತ್ತ ಕವಿ ಕೂಟಲು ಆ ಒಂಜಿ ಕನ್ನಡದ ಪೊರ್ಲನು ಕನ್ನಡದ ಒಂಜಿ ಅಚ್ಚುಕ ಕಟ್ಟುತನನು ತುಳುತ್ತ ಒಂಜಿ ಪ್ರಾವೀಣ್ಯನು ಆ ಪ್ರಾಚೀನತೆ ಆ ಶೈಲಿ ಅವನು ಒಟ್ಟು ಮಲ್ತದೆ ಅವು ಇನಿಕ ಆನಾಗ ಎಂಚ ಬೋಡು ಪನ್ಪಿನೇನೆ ಇನಿತ್ತ ವರ್ತಮಾನ ಕಾಲದಿಂದ ಪತ್ತೊಂದು ಕೊರ್ಪುರ ಚಿತ್ತನೆ ಶಕ್ತಿ ಸಾಮರ್ಥ್ಯ ಇನಿತ ಕವಿ ಕವಿತನಗಳನ್ನು ನೋಡಿದ್ರು ಅಂಚಿತನವೇ ಈ ಸಾಮರ್ಥ್ಯ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತದ ಇನಿತ ಈತ ಮಾತ ಸುಮಾರು ಪತ್ತು ಮುಪ್ಪ ಜನ ಪೂರ್ತಿ ತೋಜನು ಒಂಚೂರು ಇಜ್ಜಿ ತೋಜನು ಎಡ್ಡೆ ಪೂರ ಕವಿಕಲ್ನಕ್ಲ ಕವಿತ್ರ ನಕ್ಲ ಏತು ಪೊರ್ಲದೆ ಅನು ಗ್ರೂಪ್ಡು ಆನಗ ಮಸ್ತ್ ಗ್ರೂಪ್ಲು ಆನಗ ಒಂಜಿತ್ರದ ನಿತ್ಯಲ ಓದುಜಿ ಅನ್ನತ್ಯಲ ತೂಪುಜಿ ಅನ್ನ ಆಂಡಲ ಹೆಚ್ಚಾಗ ತೋಂದು ಬರೋದು ಪುನಃ ಎತ್ತೆತ್ತು ಕವಿಕಲ್ನಕ್ಲು ಎತ್ತೆತ್ತು ಪ್ರತಿಭಾವಂತರು ಇಂಚಪೋ ಇಂಚಪೋ ಬೇತೆ ಬೇತೆ ಪ್ರಕಾರಗಳ ಬುಲಿಗಿನಂತರ ಏತು ಕವಿಕಲ್ನಕ್ಲು ಇತ್ತಿರುವ ಆ ಭಾಷೆಗಳ ಕನ್ನಡ ಅವಡು ತುಳು ಅವಡು ಎಕ್ಕುಲು ಯಾನ ಅವಡು ಸುರೇಶ್ನಗಳು ಇಂಚಿತ್ತಿನಗಳು ಕೆಲವೇ ಕೊಂಚ ರೀತಿದ ತುಂಬುದ ಕೆಲವು ಕಾಲದ ಕಲದ ಪರಲಿ ಬೊಕ್ಕ ಬಾಕಿ ದಕ್ಕಲ್ನ ಮತ್ತೆ ತೂವೊಂದು ಕೇನೊಂದು ಬಂದಾಗ ಎದೆಡ್ಡೇ ಪ್ರತಿಭಾವಂತಿರು ಬರೆಯೊಂದಿತ್ತಿರು ಅಡ್ಡ ಇಕ್ಕಲಂಚನೆ ಎತ್ತುವ ಕಾರಣಡು ಅನ್ನ ಸಭೆಗಳಿಗೆ ತೆಪೋರೆ ಆ ಒಂದಿಜ್ಜಿ ಆಂಡದ ಒಂದು ಕವಿಗಳನ್ನ ನಮ್ಮ ಜತೆ ಟಿಪ್ಪನಾಗ ಆ ಒಂದು ಖುಷಿ ಆಪಿನ ಚಿತ್ರ ಆ ಖುಷಿ ಆ ಇರ್ಮೆ ನನಗೆ ಯಾನೇನು ಅನುಭವಿಸ್ತದೆ ಇನ್ನು ಎಡ್ಡೆ ಕವಿತೆಲೆ ನಿಕ್ಲಿ ಮಾತು ಓದ್ದರು ಎಡ್ಡೆ ಪ್ರತಿಭಾವಂತಿರು ಕವಿತೆಲೆ ಓದ್ದರು ಅಂಚ ಒಂದು ಈ ಒಂಜಿ ಏತು ಆ ಶಬ್ದ ಸಂಪತ್ತುಂಡು ಏತು ಭಾವನೆಗಳಲ್ಲಿ ಕೊರ್ಪನ ಚಿತ್ತಿನ ಸಾಮರ್ಥ್ಯ ಉಂಡು ನಿಕಂಡ ಪಂಚ ಅಂಚ ಈ ಮೂಜಿ ತರ್ತಿದ ಬತ್ತಿನ ಓದುದು ನಮ್ಮ ಸ್ಥಾನಗಳಿಗೆ ಸೇರೋ ಸಮಯ ಐನಾದ ಬೇಗ ಯಾನ್ಲ ಅವಕಾಶ ಮಾತು ಕೊರಪಾಯ್ತು ಬರೋದು ಯಾನ್ನ ಒಂಜಿ ಕವಿತೆ ನಂಬುಡ ಚ ಕವಿತೆ ದಪ್ಪುದರು ನಂಬುಡ ನಂಬುಡ ಚ ಒಂದು ಇನಿತ ಬದುಕು ಇತ್ತಿರವು ದಾಂತಿನಂಚ ಅಂದಾಯಿನ ಅಂದ ಇತ್ತಿರವು ದಾಂತಿನಂಚ ಅಂದಾಯಿನ ಅಂದ ಒಂದು ಒವ್ವತ್ತು ಅತ್ತಾಯಿನ ಅಂದ ಅತ್ತಾಯಿನ ಅಂದ ಕಲ್ಲದೇಕಿಗೆ ಆಯೆ ಬರವು ದಾಂತಿನ ಮಾನಿ ಕಲ್ಲದೇಕಿಗೆ ಆಯೆ ಬರವು ದಾಂತಿನ ಮಾನಿ ಬಾಮನೇಮಿದ ನೆರಿಲ ತೆರೆದಿನೇರು ಬಾಮನೇಮದ ನೆರಿಲ ತೆರೆದಿನೇರು ಬಾರಿ ಬರವುಲ ನರಮಾನಿ ಏಗಿತಗೆ ಕಲ್ತಿನಾಯನೆ ಪಾಂಪು ಪೊಲ್ಪು ನೆಂಚ ರೈಲಿಲೆಡು ಬಸ್ಸಲೆಡು ಇಮನ ದಕ್ಕಸಲೆಡು ಸುಡುಮರ್ದ ಸುಡುಲಿನೇ ನಿರ್ಮುದಿನ ಏರು ಏರುದೊಂತಿ ಗದ್ದಿಗೆನೆ ಏರಾಯಿನಾಯನೆ ಪುಲ್ಪು ನೆಂಚ ಏರುದೊಂತಿ ಗದ್ದಿಗೆನೆ ಏರಾಯಿನಾಯನೆ ಪುಲ್ಪು ನೆಂಚ ಒರ ಜಾಪಾನ್ ನನ್ನೊರ ಸಿರಿಲಂಕಾ ಬುಕ್ಕರ ಮುಲ್ಪನೆ ಮರ್ಗಿಲು ದಂಚ ತತ್ತು ಪೋಯಿನ ಸೊತ್ತು ಜತ್ತು ಬರ್ಪಾಯಡೆಂಕು ತತ್ತು ಪೋಯಿನ ಸೊತ್ತು ಜತ್ತು ಬರ್ಪಾಯಡೆಂಕು ಮಿತ್ತೆಂಕು ಕೊರುವ ದಾದಂದು ಕೇಣಲ್ಪ ತತ್ತು ಪೋಯಿನ ಸತ್ತು ಜತ್ತು ಬರ್ಪಾಯಡ ಮಿತ್ತೆಂಕು ಕೊರುವಂತ ಕೇಣಲ್ಪ ನಂಬು ನೆಂಚ ಬುಡುಪಿ ನೆಂಚ ನಂಬು ನೆಂಚ ಬುಡುಪಿ ನೆಂಚ ಮಾತಿರಿಗ್ಲ ಅಭಿನಂದನೆಗಳು ಸೊಲ್ಮೇಲೆ
0: ಈತನೇಟ ಇಂಚಿಪ್ಪ ಕೆನರಾ ಕಾಲೇಜು ಸಭಾಂಗಣ ಕುಡ್ಲ ಮೂಲು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಅಂಚನೆ ವಿದ್ಯಾ ಪ್ರಕಾಶನ ಮಂಗಳೂರು ಒಂದತ ಸಹಯೋಗಡು ರಘು ಇಡ್ಕಿದುಂಬೆರ್ನ ತುಳು ಕೃತಿತ ಬುಡುಗಡೆ ಅಂಚನೆ ತುಳು ಕವಿಗೋಷ್ಠಿ ಸಮಾರಂಭಡು ಪಾಲ್ಪಡೀನ ಕವಿಕುಲ್ನ ಕವಿತೆಲನು ಕೇನೊಂದು ಬತ್ತರು ಈತನೇಟ ಕಡೇತ ಎಗ್ಗೆ ಕೇಂಡರು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು
11: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
12: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
13: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
14: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
15: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
16: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
17: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
14: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
18: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
19: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
18: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
20: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
21: ಹಲೋ ಪುಟ್ಟ.
20: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
21: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
20: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
14: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್
22: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನು ಕೇನಂದು ಬರ್ಕಾ.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರುವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೇರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ 7ನೇ ಕಂತು.
1: ಧರ್ಮ ದೇವಸ್ಥಾನ ಪಯಣ ಪ್ರಸಾದ ಕೊಡತನ ಮಹಾರಾಣಿ ಕೊರಿಯನ
2: ಒಪ್ಪಿಸೆ
1: ಸ್ವೀಕಾರ ಮಲ್ತಲ
2: ಎತ್ತೀರಿ.
1: ಧರ್ಮೆ ಬತ್ತೇನ ಪ್ರಸಾದ ಕೊರಿಯನ ಸ್ವೀಕಾರ ಮಲ್ತನ ಕೆಲಸ. ಯಾನ ಬರ್ಪಿ ಪೊರ್ತಿಗೆ ಕೈಟಿತ್ತಿನ ಪ್ರಸಾದ ತಟ್ಟೆ ತಿರ್ತು ಬರುಡು. ಹಾ

ನನ್ನ ಜನ್ಮಗೆ ಧಿಕ್ಕಾರ ಧಿಕ್ಕಾರ. ಕೋಡದ ದಿನ ಯಾವನು ಮಾಡ್ಕೊಂತನ ಬರ್ತು ನಿನ್ನ ಕೈ ತಿತ್ತನಂಚಿನ ತಟ್ಟೆ ತಿರ್ತು ಬರುಣ್ಣು ಕೈ ನಡ್ಕೊಂಡು ಮೇಲೆ ಅಪಘಾತ ಅಲ್ಲಿ ತೀರ್ಮಾನ ಮಲ್ತೊಂಡೆ ಪ್ರತ್ಯಕ್ಷವಾದ ನಿನ್ನ ಪತ್ತೊಡು ಒಂದು ಸಿಕ್ಕೇನೋ ಅಂದಯ್ಯ ಯವನದಾನೆ ಸಂಡಿಂದ ಎನ್ನೇನ ಅರ್ಥಾಂಡ್ರಿ ಎನ್ನ ಶರೀರ ಶುಕ್ಲಿಕ್ಕೆ ಯಾವೊಂದಾದ ಬಾಳು ಈ ಚಿಗುರು ಬೀಸದ ಒತ್ತಜವನೆ ಜತ್ತನಂಚಿನ ಸಹ್ಯಾಗರಗು ಅಪರಾತ್ರಿನ ಬರ್ತು ಒಂಜು ಉಸ್ತುರು ಪಾತ್ರವಲ್ಲಿ ಒಂಜು ಶಬ್ದನ ಕೇಂದ್ರ ತಾಳ್ಮೆನೆ ಅಲ್ಲಿ ಕಲೆ ಒಂದೆ ಕಾವೇರಿ ಹಿರಿಯಕ್ಕೆ ಬಂದ ಪಾತ್ರ ಸರಿ ಮಲ್ತು ಬಿಡಿಯ ಸಾಧನ ಮತ್ತು ನಾನು ನೀರಿಡಿ ಮೀನದ ಭಜ್ಜನ ಬರ್ತವರಿಗೆ ಪ್ರಯತ್ನ ಮತ್ತು ನನ್ನ ಬಲ್ತು ಕಕ್ಕಿರ ತುವರಿಗೆ ಅಂಡ ಚಂಚಲ ಸ್ವಭಾವದ ಕೊಂಡ ಮನಸ್ಸು ನೀನು ಉಂಟ ಪ್ರಪಂಚಡೆ ಇರಲ್ಲ ನಾಡು ಪತ್ರ ಕ್ಲಿಚ್ಚಿ ನಿಕ್ಕಿ ನೀರುವೆ ಇಚ್ಚಿ ಈ ಮತ್ತು ನಂಚಿನ ಕೃತ್ಯರು ನಾಳೆಲ್ಲ ನಟ್ಟಡು ನಾ ದುಮ್ಮು ಖಂಡ ಅನ್ಯ ಮತ್ತು ನಂಚಿನ ಪೊಂದಲಿಗೆ ದಾದ ಶಿಕ್ಷೆ ಈ ವೃತ್ತಿ ಮಾದರಿ ಅವಳು ಅಂದಯ್ಯ ಈ ಪೊರ್ಲನ್ನು ತುಯಿನ ನಿನ್ನ ಈ ರಡ್ಡೆ ಕನ್ನಡಿ ಅಕ್ಕಿಯ

0: ದೇವತೆನೀರು ಮೂರ್ತಿ ಆದ ತೋಜಿನಂಚಿನ ಊರ್ದ ಅರಸನು ಇರು. ರಾಜ ಚಾವಂಡಿಕೊಂದು ಜನಕರಿಗೆ ಹಿತವಚನ ಸುಖ ದುಃಖ ವಿಚಾರ ಮಲ್ಪುನಾರೀರು. ಈ ಸಭೆಟ್ಟು ಇನ್ನು ಉಂಟದು ಬಾಲೆ ಸತ್ಯ ಒಂಜಿ ವಾಕ್ಯ ಲೆತ್ತರ್ ಬತ್ತಿನ ಜನಕುಲ್ನ ಹಿರಿಯಾಕಲ್ನ ಕುಂದುನ ಆಸನಲ್ಲಿ ಸ್ವಚ್ಛ ಮಂತೊಂದು ಅಕ್ಲಿಗು ವ್ಯವಹಾರ ಮಂತೊಂದು ತೃಪ್ತಿ ಮಂತೊಂದು ಇತ್ತೆ ಸ್ವಾಮಿ.
1: ಓಹೋ
0: ಸಭೆತ್ತ ಜನಕ್ಲನ್ನು ತೃಪ್ತಿ ಮಲ್ಪುನ ಯಾನೆ ಅವನು ಪುನಗ ಬಾಲೆ ಸತ್ಯ ಒಂಜಿ ವಾಕ್ಯ ಲೆತ್ತರ್ ರಾಜ ಚಾವಡಿಗೆ ಬರೆಯರೆ ಹಕ್ಕಿತ್ತನೆ ಯಾನತ್ ಉದ್ರೇಗಡು ಪಕ್ಕ ಇಡಗ ಪಾರು ಒಂದು ಬತ್ತೆ ಬತ್ತದ ತೂರಗ ಮಾತ್ರ ವಿಚಿತ್ರವಾದ ತೋಜುಂಡು. ಈ ಮೇರ್ದು ತುಂಡ ಅಧಿಕಾರಿ ಆದಿತ್ರ ಪುಣ್ಯಾತ್ಮೆ ಮುಲ್ಪ ಅವನೇ ಕಪ್ಪಾದುಂಡು. ಆಮೆ ಈಗ ತುಂಡ ಊರು ದಪ್ಪೆ ಮಾತರೆಗಳ ದೇವತಾ ಸ್ವರೂಪಿಣಿ ಕಣ್ಣೀರಡು ಮುರುಕುದುಲ್ಲೇರು. ಈರನ್ನು ತುಂಡ ಪುಣ್ಯಕಾಂಡದ ಸೂರ್ಯ ದೇವರಲೆಕ್ಕ ಕೆಂಪಾದುಲ್ಲರ ಸ್ವಾಮಿ ಒಂದಿ ವಿರುದ್ಧವಾದ ತೋಜುಂಡು. ಈ ಜಾಗೃಗಿಯನ್ನು ಬರೀರವಲ್ಲಿ ಆತ ಹಕ್ಕಿತ್ತನೆ ಅತ್ತ ಆಣ್ಣ ಇರ್ಲೆಪ್ಪನ ಉದ್ರೇಗಡು ಬತ್ರಿ ಅರಸುಲೆ ಏನಂತ ದಾನೆ ಅವಳು ಸ್ವಾಮಿ ದಾನೆ ಜಾತಿರಿ ಅವಳು ಅಪ್ಪಣೆ ಮಲ್ಪುಲೆ ದೇವರೇ
1: ಸತ್ಯ
0: ಅರಸುಲೆ
1: ಎಲ್ಲ ಲೆಪ್ಪಗೂ ಹೋಗ್ ಕೊಡ್ತು ಬಾರೊಂದು ಬರ್ತಾರ ಮಗ
0: ಅಂದ ಸ್ವಾಮಿ
1: ಯಾರು ಮಲ್ಪನ ಕೆಲಸ ಮಲ್ಪನ ತಯಾರಾದಲ್ಲ
0: ಅವೆಲ್ಲ ಮಲ್ಪುವೆ
1: ಏನು ಮಾಡಿ
0: ಊರುದ ರಾಣಿ ಅಪ್ಪೆ
1: ಏರಿ ಹೆಂಚಿನ ಏರಿಡಿದು ಮಲ್ಪನ ಪ್ರಶ್ನೆ ಆಗ್ತೈತಿ ಎಂಕ ಅನ್ಯಾಯ ಮತ್ತ ನಾಳೆ ಮೋಲು ಮೋಲ ಜುಟ್ಟುಡು ಮತ್ತು ವೈತುಕೊಂಡು ಮೋಲ ರಡ್ಡು ಕಣ್ಣು

0: ಏನ್ ಚಿತ್ರ ಪಾತ್ರನ ಪಾತ್ರಯ್ಯ ಹಂಗಯ್ಯ
1: ಅಯ್ಯ
0: ಏನ್ ಎದುರಂತದ ಪಾತ್ರನ ಧೈರ್ಯ ಮಾತಾಡತ್ತ
1: ಏನ್ ಗಿಜ್ಜಿ
0: ಅವನಿರೋದೇನ ಒಂಜಿ ಪರಬೆಯನ್ನ ಕಾರ ಮುದ್ದಳ್ಳಿ ಕೊಡತ್ತ ಕೊರಿಯೇ ನಿನ್ನ ಮುಗ್ಧಮ ನೆನತೆಯೇ ನಿಖ್ಯನ ಆಶ್ರಯ ಕೊರಿಯೇ
1: ನಿಜ
0: ಅರಸು ಜೋಕಲು ಕಲ್ಪನೆ ವಿದ್ಯೆಗೆ ನಿಖ್ಯನ ಸಾಕಾರ ಮಾಡುತ್ತೆ
1: ಸರಿ
0: ಇನ್ನಿ ಮುಟ್ಟಾಣಲೋ ತಿನ್ನರಾವಡು ಉನ್ನರಾವಡು ತುತ್ತು ಬೆಪ್ಪುಗಾವಡೆ ಒವೇ ರೀತಿಯ ಕೊರತೆ ನಾನು ಕೊಡತ್ತೇನೆ ಅಜ್ಜಿ
1: ಹಿಜ್ಜಯ್ಯ
0: ಮತ್ತೆ ನಿನ್ನ ಕುಲರು ನಿನ್ನ ಜಾತಿಯವು ಇನಿ ಮುಟ್ಟ ಕೇಂದ್ರಿಜಿ ದಾಯೇ ನಿನ್ನ ಉಡಲಿಗೆ ಬೇರೆ ಮಾಡಪ್ಪಾಯ ಎಂದಿ
1: ನಿಜ
0: ಅಂದೆಯ
1: ಅಯ್ಯ
0: ಇನ್ನೆಂತ ನೀತಿ ಬಣ್ಣಂಗಲ್ಲ ನಂಬೆ
1: ಹಿಜ್ಜಯ್ಯ
0: ಯಾರ ಪೋಪನ ಸಾಧಿ ಸರಿಯತ್ತ ಈದಾನೆ ಎನ್ನ ಗುರು ನಿಖಿಲಿನ ಕೊಡತದ ಅರಮನಿಟ್ಟ ಸಾಂಖ್ಯೆ ಹಿರಿಯಕ್ಕೆ ಪನ್ನಂಚನ ಪಾತ್ರ ಎಂಕ ಪಕ್ವಾಯಿಜಿ ಎಂಕೆ ಇರ್ಲಕ್ಕೆ ಎನ್ನಕ್ಲಿಜ್ಜಿ ಎಲ್ಲಕ್ಕೆ ಎನ್ನಕ್ಲಿಜ್ಜಿ
2: ಅಪರಾಧಿ ಸ್ಥಾನಡು ಅಂತನ ಎನ್ನ ಒಂಜಿ ರೆಡ್ ಪಾತ್ರ ತಾಳ್ಮೆದಾನ ತನುಕುಲೆಗುಂಡೆ
0: ಧರ್ಮ ರೆಡ್ ಪಾತ್ರ ಅವಕಾಶ ಹೆಚ್ಚಿಗೆ ಪಾತ್ರ ಎಂದ ಜಾಗೃತಿ ಬೇಗ ಬಂದ

ನಿರ್ಮಲ ಮನಸ್ಸದ ಎಂಕಲ ಅಪ್ಪನ ಮಿತ್ತೆ ರಟ್ಟೆಂಗಿನ ಸ್ವಭಾವ ಎನ್ನು ಖಂಡಿತವಾಗ್ತಲ ಅತ್ತಯ್ಯ. ಏನ ಪಾತ್ರ ಕೇಳಿದ ಮಹಾರಾಣಿಯಪ್ಪ ಈ ಪುತ್ರ ಕಡನೀಡ ಕೈ ದಕ್ಕೊಂಡಲ್ಲ ಯಾನಿನಗೆ ಪನ್ನರ ಇತ್ತನೆ ಎತ್ತು ಆಂಡಲ ಎನ್ನೊಂದು ಪಾತ್ರ ಈ ಪುತ್ರ ಇರಕೇನಡಯ್ಯ ಪನ್ನಂಚಿನ ಪಾತ್ರ ಈರು ಪಿರ ಗೆತ್ತನೋಡು ದಮ್ಮಯ್ಯ ಏನ ಕಾರ ಪತ್ರ.

ಕಣ್ಣ ಎತ್ತ ಮಾತಿರ್ಬ ಮೇಲೆ ಎತ್ತ ಮಾತಿರ್ಬ ಅಂದ್ರೆ ಆಡಿನ ದಿನ ಕಾಡಿಡಿದ ಕೆಲಸ ಮಾಡೋಣ ಅರಮನೆ ಕೊಡುತ್ತೆ ಇಲ್ಲಿವರಿ ಬರ್ಕೋಲಿ ಬಾಲಾಧಿಪರ ಬಲ್ಲಿಂದ ತೀರ್ಮಾನ ಮಾತ್ರ ಯಾಲಿ ನಿಕ್ಕಿ ವಿದ್ಯಾಭ್ಯಾಸ ಕಲ್ಪಲಿ ಮುಲ್ಪದ ದಳಪತಿಯಿಂದ ಗುರಿಯೇ ಅಂದೆಯ ಅಲ್ಪವಿ ಅಧಿಕಾರ ಕೊಡ ದಾನೆ ಪಡು ಗೊತ್ತಲ್ಲ ನಿಕ್ಕಿ ಓ ಇತ್ತರ ಒಂಜಿ ಕಕ್ಕೆ ಬಂಜಿ ಮುಟ್ಟ ತಿನ್ನೊಂಡಿಗೆ ದೇವಸ್ಥಾನದ ಧ್ವಜಕಮ್ಮನ ಬೋದಿ ಎರಡಿಗೆ ರೆಕ್ಕೆ ಬಂದಿರ್ತೀನಿ ಯಾವ್ದಾರಡೆ ಯಾವ್ದಾರಡೆ ಇಂಚ ಅಹಂಕಾರ ಬೀಗಣಿಗೆ ಅಂದೆಯ ಕುರೆ ಕುರ್ತಿಯಲ್ಲಿ ತಿನ್ಕೊಳ್ಳ ಅಕ್ಕರೊಂಜಿ ಮುಟ್ಟೆ ಮಿತ್ತ ಮಾತನಿಗೆ ಯಾವ ಸರ್ಪೆ ಎಂದು ಬಂದೊಂಡಿಗೆ ಅನ್ಯಾಯ ಗಾರೇ ನಿಖಿಲ ಒದ್ದಟ್ಟ ಮಾಡ್ಕೊಂಡ ಒಂಜಿ ಸರ್ಪರಿ ಹಿಂಬಿಡ್ಯಾರಿ ಎರಡೇ ಏಕಾಂಗಿ ಅದು ಮಾಡ್ತಾರೆ ಅನ್ಯಾಯಗಾರ ಪೂರ್ತಿ ಪೊನ್ನನ ಬಗ್ಗೆ ಈ ಲೋಕಡು ಎಂಚ ವ್ಯವಹರಿಸೋಡು ಎಂಚ ನಡಪಾಡು ನೀನಡದ ಹತ್ರ ಏನು ತಿಳಿಯೋಡ ಅಮ್ಮ ನೀನಡದ ಹತ್ರ ತಿಳಿಯೋಡ ನೀತಿ ಮಾಡ್ಕೊಳ್ಳಾರೆ ಮುಟ್ಟೆ ಇಂಕ ಹೊತ್ತು ಬೆಳೆದು ಬಾಯಾರಿ ಅಂದಯ್ಯ ಅರಮನೆಟ್ಟು ಎಟ್ಟ ಮರಿಕ್ರೇನು ಸಾಕೊಂದಿಲ್ವೇ ಇನ್ಯಾವ್ತಂಡಯ್ಯ ಎನ್ನ ಕೆಲಸ ಲೋಕಲು ಸಾಕಾರ ಮಲ್ಪೇರಿ ಇಂಚ ಏನು ಅಭಿಮಾನಡು ಬೀಗೊಂದಿತ್ತೆ ಐಕ್ ಪೂರ ಚೌನೀರು ಮೈತ್ರಿಯ ರಸ್ತ ಧರ್ಮ ನುಪ್ಪು ಬಾರ ನಂತರ ಕೈಕ್ ಕುರಕಂದಡಿ ಕೊಡತ್ತ ಕುರಕಂದಡಿ ಆಗಿ ಕೊಡತ್ತ ಮೋಹ ನಿತ್ತ ಅಭಿಮಾನ ನಿಕ್ಕ ದಾಯಿ ತಿಳಿಯುವ ಎಂಕೆ ಅರಮನೆ ನಿತ್ತದಿ ಪಟ್ಟದ ರಾಣಿ ನಿತ್ತ ಕಣ್ಣದಿ ನಂಚರ ಈವರಿ ಅನ್ಯಾಯಗಾರರೆ ನಿಖಿಲ ನಡುಟ್ಟು ದಿನನಿತ್ಯ ಯಾವ ಬದುಕದೆ ಸಹಿತೆ ಸತ್ಯ ಸರಿಯಾದ ಕೆಂಡನು ಎನ್ನ ಸುಂದರ ಸಂಸಾರವನ್ನು ಮಧ್ಯದ ಗೆರೆವೈತ ನಂಚತ್ತನ ಮೂರ್ತಿ ವ್ಯವಿಚಾರಣಿ ಕಾಟು ಸೂರೆ ಯಾರು ದಕ್ಕನಂಚನ ಮಡೆ ನುಪ್ಪನ್ನು ಬೆಜ್ಜದ ನುಪ್ಪನಂಚನ ತಿರುಗು ಪರದೇಸಿ ನಾಯಿ ಬೇ

ರಾಮನಿಟ್ಟು ಕೂಡ ನಾಯಿ, ನುಪ್ಪು ತಿನ್ ಕೂಡ ನಾಯಿ. ಯಾನು ನಾಯಿಗೆ ಏತ ಬೆಲೆ? ಕೊರೆಪ್ಪು ನೋವು ತುಚ್ಚ ನೋವು ಪಂಡಿ ಬೇಲೆ ಪಾಡಿದು ಪೆಂಕು ಬುದ್ಧಿ ಅಪಮಾನ ಅಂಡಿ. ಹೀರಿಗೆ ಆಯ್ಲಿಂಚಿನ ಮನೋವೇದನೆ ಸಹಿಸೋನ್ ರಾಪುಜಿ, ಹೀರ್ನ ಪಡೆದಿ ವ್ಯಭಿಚಾರ ಮಾಡ್ತೇವೆ. ಇನ್ನ ಕಣ್ಣು ಕುತ್ತೋಡೆ ಸ್ವಾಮಿ, ಹೀರು ಕೊರನ ನುಪ್ಪುದರಣ, ಹೀರನ ನುಪ್ಪುಡು ಬರತನ ಬಲತನ ಇದೇ ಹೀರು ಪಣ್ಣಿನ ಬೇಲೆನ ಮಲ್ತುಡೇ ತೀರು ಸಾವುಂಡು. ಇಮ್ಮೇನ ರಟ್ಟು ಕಣ್ಣನ್ನ ತೋಡ್ದು ಹೀರಿಗೆ ಕೈ ಕರೆತು ಕೊಲ್ಪುರಂಚಿನ ಜವಾಬ್ದಾರಿ.

0: ಖಂಡಿತವಾದ ರಮಹಾರಾಣಿ ಅಪ್ಪನ ಕಣ್ಣು ತೆಪ್ಪೆ ಅರಸವ ಪಾತ್ರ ವೇದ ವಾಕ್ಯತೆ ಬಿತ್ತರೆ ಎಂದು ಬರ್ತೇನೆ. ಅಣ್ಣ ಎನ್ನ ಒಂಜ ಆಶೆ ಉಂಟು, ಮಹಾರಾಣಿಯ ಕಣ್ಣು ಏಪಲ ಪೋರ ಬಲ್ಲಿ ಈ ಬೂರುಡಾರ ತೆಲಿತಂದು ನಲಿತಂದು ಉಪ್ಪಡು ಅಣ್ಣ ಯಾರು ಎಂಚ ಒರಿಪ್ಪವಳು. ಆ ದಿಕ್ಕು ಒಂಜೇ ಒಂಜಿ ಸಾಧ್ಯ ಉಂಟು, ಸತ್ಯನ ತಾಂಕನ ಜಾರಪ್ಪೇ ಜಾರಪ್ಪಡ ಈ ವಿಚಾರ ಯಾರು ತೆಲಿಪಾಯ ನಿತ್ತಣ್ಣ. ಮಹಾರಾಣಿ ಅಪ್ಪನ ಕಣ್ಣು ಒರಿಪ್ಪುಂಡಾದ ಅನ್ನ ಪ್ರಯತ್ನ ತೋಕಬೇಡಿ.
1: ಕೈ ಮುಗ್ಗಿ ಉಂಡು
0: ಈ ಕೈ ಮುಗ್ಗಿಡು ನಿಜ್ಜಿ ಅಣ್ಣ ಯಾರ ಸತ್ಯರ ಬಡಿಯರ ಬಲವಾಯಿನ ಉದ್ದೇಶ ಉಂಡು.
1: ರಾಜ ಮಗವು
0: ಸತ್ಯ ಎನ್ನ ಪುಳ್ಳಿ ಎಂಗ ದಿನನಿತ್ಯ ಜೊತೆ
1: ಮಗಲಿ
0: ಅಜ್ಜ ದಳವಯ್ಯಾನ ಅನ್ನು ನಿತ್ತಿನಲ್ಲ ಎನ್ನ ಒಂದು ದಿನನಿತ್ಯದ ಕಸಬು ಇತ್ತೇನೆ.
1: ಓ ಮಗವು
0: ಕೈ ತಲುಪನ ದೇವಸ್ಥಾನ ಹೋದು ಪ್ರಸಾದ ಕೊಡದು ತೋತದ ಮಹಾರಾಣಿ ಗೊಪ್ಪಿ ಸಪ್ನವು.
1: ಅವು ಎಡ್ಡ ಕೆಲಸ ಏತ ಜವನಿಯರ ದೇವಸ್ಥಾನ ಉಪ ಅಂದ ದಾತ ಮಾತ ಮಾಡ್ತಂದು ಅಣ್ಣ ನಿಕ್ಕ ಒಂದು ಕೆಲಸ ತಿಕ್ಕಿನತ್ತ ಮಗ
0: ಪುಣ್ಯಾತ್ಮಿ ಕೋಡಲ ಯಾನು ಪ್ರಸಾದ ಪತ್ತೊಂದು ಬತ್ತೆ ಮಹಾರಾಣಿಗೆ ಪ್ರಸಾದ ಕೊರಿಯೇ ಅಯ್ಯ ದೋರುಡಿದ ಅರಸರು ತುಯ್ಯರಜ್ಜ
1: ಅರಸರು ತುಯ್ಯರ.
0: ಹಾ ತೋದು ಎನ್ನ ಮಿತ್ತ ದಾದನ ಒಂದು ಸಂಕಲ್ಪ ಗ್ರಹಿತರೆ
1: ನಿನ್ನ ಬಿತ್ತ ಮಗ
0: ನಮ್ಮ ಅರಸುಲು ನಿಜ
1: ದಾದ್ರಿಗ
0: ಯಾನೈಕ ತರ ಹೇಳ ಮಲ್ತಿಜಯ್ಯ ವಿಶ್ರಾಂತಿಗೋಸ್ಕರ ಜೆತ್ತಿದ್ದೆ
1: ಜೆತ್ತಿದ್ದ
0: ಆ ಪೊರ್ತುಗ ಮಹಾರಾಣಿ ಬತ್ತೇರನ್ನ ಕೈತಡಿ
1: ಕೈತಡಿ ಬತ್ತೇರ ಮಗ
0: ಹಿಂಗ ಮುತ್ತು ಕೊರಿಯರಚ್ಚ
1: ದಾದ ನೆನಪ ಅಣ್ಣ
0: ಅಯ್ಯೋ ದೂರ ತರಸು ಇಲ್ಲ ತುಯ್ಯರಿ
1: ದೂರ ದಾದೆಗ ಅಯ್ಯ ದೇವರಿಗೆ ಗೊತ್ತು
0: ಮುಂಚೆ ಮುಂಚೆ ಕಾರಣ ಅಜ್ಜ
1: ಓ ಮಗ
0: ಮಹಾರಾಣಿಯನ್ನು ಪ್ರೀತಿ ತುಯ್ಯರ ಎಲ್ಲ ಕೈಟು ನೀ ಮಚ್ಚೆ ಇತ್ತಿನ ಮಚ್ಚೆ ಅಂತ ಹಂಚ ಮಾಡ್ತೀರಿ
1: ಮಚ್ಚೆ
0: ಹಾ
1: ನಿನ್ನ ಕೈತಿ
0: ಅಂದ್ರೆ
1: ತುಗ ಮಗ
0: ಅಂದ್ರೆ ಮುಲ್ಪ.

ಕಾವೇರಿ ಯಾಕ ದಾದನ ಎಲ್ಲಿ ತಪ್ಪು ಮಾಡ್ತಾರೆ ಬಂದಿದ್ದು ಅರಸು ಗುಣರಾಜರು ಕಾವೇರಿ ಕಣ್ಣು

0: ಅಯ್ಯ ಬರಲಾಗಿಲ್ಲ ಬಿಟ್ಟು ಬರಲಾಗಿಲ್ಲ
1: ಬಿಡಿಯ
0: ಪಿರಾರ್ ದಾಯ ಕಟ್ಟಿನಿಗೇನ್ ಎದುರು ತೀರ್ ಜೈಕಿ
2: ನೀನಲ್ಲಿ ಬೋರ್ಡ್ ಒಂದೇ ಯಾರು ಬತ್ತೀನಿ
1: ದಯಗೆ
2: ಎಲ್ಲ ಕಲ್ಲೆದ್ರು ಈ ಕುರಿ ಕುರಿತು ಸೈಯೋಡು ನಿಕ್ಕ ಯಾರು ಕರ್ಪಣಂತೀರ ಶಿಕ್ಷೆ ಅಂದಿರಬತ್ತಲ್ಲ ಕತ್ತಲದ ಮಾಡೆ
0: ಸಮಸ್ಯೆ ದಾದಾ ನೀ ಏರು ದಾನೆ ದಾದಾ ಗೊತ್ತಜ್ಜಿ
2: ಗೊತ್ತಜ್ಜಿ
0: ಏಕ ಏಕಿ ಲಾಗ್ಯಂದಲ್ಲಿ
2: ಏರದಕ್ಕೂ
0: ಇಂದು ಏರಾದಿ ಅಣ್ಣ ನೀ ಈತರ ಲಾಗ್ಯೋಣ ಆಯನಿ
2: ಏರಿಯಾ
0: ನಿಮಗೆ ದಳತ್ತಾಯಿ
2: ಇದ್ಯಾ
0: ಇತ್ತರ ಆಗೋಣ ದಳತ್ತಾಯಿ ನಿಮಗೆ
2: ನಮ್ಮ ಗುಟ್ಟರು ಮತ್ತೆ ಬತ್ತಿರಿ
0: ಗುಪ್ತ ದಳತ್ತಾಯಿ
2: ಸರಿ ನಿಮ್ಮೆಗಲ ಮುಂತ ಅರಸು ರಾಜೇಂದ್ರಗಲ ದಾದನ ಒಂದು ರೀತಿಯ ಸಂಬಂಧ ಪಡು
0: ಕೊಂಡು
2: ನಮ್ಮ ಗುಟ್ಟರು ಬಿಂದ ನೀರು ಬತ್ತಿನಿ ನಮ್ಮ ಕಳ್ಳೆದೊಡೆ ಸೈಯೋಡು ಸಾಹಿತ್ಯ ಅನ್ನ ನಮ್ಮ ಮಾಯರ್ ಕೇಳೋಡು
0: ಅವನ್
2: ಮನಸ್ಸಿಗೆ ಬಾರಿ ನೆಮ್ಮದಿ ಅಂದ್ರೆ
0: ಓ ಅಣ್ಣ ಇಂದು ನೆಮ್ಮದಿ ಅಂದ್ರೆ ಇತ ಆನ ನಿಕೇ ನೋಡಿ ಇದು ಎಪ್ಪುಗಳು ಏನನ್ನ ಆಸೆ ತೋಚದೆ ಬೇಲೆ ಮಲ್ಪರ ಎನ್ನ ಬೇಲೆ
2: ನಿಕ್ಕೆಂಜಿಲಾಮೆ
0: ಮದಿನ ಅಲ್ಕಾಂಡರ್ ಮದಿನೆ ಐದು ಪಟ್ಟ ಇರಿಗೆ ದಿಕ್ಕು ನೀ ಎಂಕ ದಾಳ ಆಸೆಗೆ
2: ಸರಿ
0: ಇತ್ತ ಎಂಕು ಒಂಜೆ ಒಂಜೋ ಎಡ್ಡ ಸ್ಥಾನ ಕೊಡು ಈ ಸರ್ತಿ ಅತನ ಮದಿಮೆ ಮಲ್ಪಡು ಇಂದು ಈತಲ ಮಲ್ತು ಜನ್ಮಂಡ ಇತ್ತ ರಾಜೇಂದ್ರ ಪೇರಿನ ಕಥೆ ಪೂರ ಒಂದ್ ಪೇರೇನು ಕುತ್ತದು ಕೇಳೋಡ.
3: ಇದುವರೆಗೆ ನಾಗರ ಪಂಚಮಿ ತುಳು ಯಕ್ಷಗಾನದ 7ನೇ ಕಂತು ಕೇಳಿದಿರಿ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ, ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ನಿಲ್ಲೇನಿ ಓಡದೆ. ರೇಡಿಯೋ ಸಂಗಮ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಥೋ ಕುಡುಕು ಮದೇವಿ.
1: ಅಲ್ಲೋರು ದಿಪ್ಪೆ ಮೇಲೆ ಬಿದ್ದೆದ್ದು ಬಂದವ್ರೆ ಭೂಪ.
0: ಏ ಅಟ್ರಲ್ಲ ಊರಿಂದ ಆಚೆಗೆ ಅವನ್ನ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಮೂಜೆ ವಾವೈತ ಓಜೆ ಬಯ ತುಜ ಮೋಗಾಚೆ ಪ್ರತೀಚ ಸ್ವಪ್ನಂತ ಅಪಲಿಪ ಕೇಳ್ತ ರೂಪ್ ತುಜ ಆಂಜಾಚೆ ಏಕ ಬಾಯೆ ಲಾಗಿಯೇ ತುಸ್ಮು ಜನ ಶಿವಾಚೆ ಹಾಯ್ ತುಸ್ಮು ಜನ ಶಿವಾಚೆ ತುಸ್ಮು ಜನ ಶಿವಾಚೆ ಕಾಳಿಸು ಮೂಜೆ ವಾವೈತ ಓಜೆ ಬಯ ತುಜ ಮೋಗಾಚೆ ಪ್ರತೀಚ ಸ್ವಪ್ನಂತ ಅಪಲಿಪ ಕೇಳ್ತ ರೂಪ್ ತುಜ ಆಂಜಾಚೆ ಏಕ ಬಾಯೆ ಲಾಗಿಯೇ ತುಸ್ಮು ಜನ ಶಿವಾಚೆ ಹಾಯ್ ತುಸ್ಮು ಜನ ಶಿವಾಚೆ ತುಸ್ಮು ಜನ ಶಿವಾಚೆ
1: ರೇಡಿಯೋ ಸಾರಂಗ್ 107.8 FM

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರು ಇತ್ತೆ ವಿಲ್ಫಿ ರೆಬಿಂಬಸ್ ಮೇರ್ಪಂತಿನ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬರ್ಕಾ.

ಪುಂಡಿಪನವು ಈ ತುಳು ಸಿನಿಮಾದ ಪದಕುಲೆನಿಕೇನಂದುಲ್ಲರು ದುಂಬುದ ಪದ ಊರುಗು ಬೋಡಾದು ಈ ಪದನು ಪಂತಿನಾರು ಭಾಸ್ಕರ್ ರಾವ್ ಬಿಸಿರೋಡು.

ಈತನೇಟ ಬಿ ಕೆ ಗಂಗಾಧರ್ ಕಿರೋಡಿಯನ್ ಅರ್ನ ನಿರ್ದೇಶನದ ಪುಂಡಿ ಪನವು ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇಂದಾರೆ. ಸಂಗೀತ ಕೊರ್ನಾರ್ ಭಾಸ್ಕರ್ ರಾವ್ ಬಿಸಿರೋಡ್. ಗೀತ ಸಾಹಿತ್ಯ ಆರ್ಯನ್ ಶೆಟ್ಟಿ ಕಳವಾರ್ ಅಂಚನೆ ಸುರೇಶ್ ದೇವಾಡಿಗ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.